ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ನಮ್ಮೆಲ್ಲ ಕೆಳಗರಿಗೆ ಬಸವರಾಜನ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಸೋಮವಾರ 2026 ಇಸ್ವಿ ಆಗಸ್ಟ್ ತಿಂಗಳ 3ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಶ್ರಾವಣ ಮಾಸದ 12ನೇ ದಿನ. ಈಗ ಸಮಯ 5:59. ಬೆಳಗಿನ ಪ್ರಸಾರ ಕಾರ್ಯವನ್ನು ನಿಲಯದಿಂದ ಇದೀಗ ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಇದೀಗ ಪರಿಚಯ.

6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ವಿಶ್ವೇಶ್ವರ ಗಾಯತ್ರಿಯವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ KS ನರಸಿಂಹಸ್ವಾಮಿ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಕಾಳಮ್ಮ ಚಲುವಾದಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳುವಿರಿ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳ ಕಾರ್ಯಕ್ರಮ. 9:30 ಚಿತ್ರಗೀತೆಗಳನ್ನು ಕೇಳುವಿರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. 12:05 ವನಿತಾ ವಿಹಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಕಾರ್ಯಕ್ರಮದಲ್ಲಿ ಆಲಿಸುವಿರಿ ಸ್ತನ್ಯಪಾನ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸ್ತನ್ಯಪಾನದ ಮಹತ್ವ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ವಿಜಾಪುರ್ ಅವರೊಂದಿಗೆ ಸಂದರ್ಶನವನ್ನು. ನಂತರ ಸಾವಿತ್ರಿಬಾಯಿ ಪುಲೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಹಾಗೂ ಪರಿಹಾರ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಗೌತಮಿ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ವಿಷಯ PM ಫಸಲ್ ಭೀಮಾ ಯೋಜನೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರ ನಾರಾಯಣ. 3:00 FM 101.3 MHz ಕಾರ್ಯಕ್ರಮ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಆರಿಸುವಿರಿ. ಯುವವಾಣಿಯಲ್ಲಿ ಭಾವಯಾನ ಕಾರ್ಯಕ್ರಮ. ಕವಿ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ. ಪ್ರಸ್ತುತಿ ಜಯಶ್ರೀ. ಇಂದಿನ ಕಾರ್ಯಕ್ರಮದಲ್ಲಿ ಸಿದ್ದಯ್ಯ ಪುರಾಣಿಕ್ ಅವರ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. 6:15 ಭಾವಗೀತೆಗಳನ್ನು ಕೇಳುವಿರಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೇಖರ್ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ VG ಬಾವಲತ್ತಿ. ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ತದನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಮತ್ತು ತತ್ವಪದಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಬಿತ್ತರವಾಗಲಿದೆ. 8:30 ಜನಪದ ಸಂಗೀತದಲ್ಲಿ ಅಮರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಡಮನಿ ಮತ್ತು ಸಂಗಡಿಗರಿಂದ ಹಲಗೆಯ ವಾದನ. 9:15 ಭಾವಗೀತೆಗಳು. 9:30 ಬಯಲಾಟ ಗಿರಿಜಾ ಕಲ್ಯಾಣ ಕಾಮದಹನದ ಪ್ರಸಂಗ. ಪ್ರಸ್ತುತಪಡಿಸಲಿದ್ದಾರೆ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿಯ ಸದಸ್ಯರು. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ತದನಂತರ ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಬಿತ್ತರಿಸಲಿದ್ದೇವೆ. ಸ್ನೇಹಿತರೆ, ಇದುವರೆಗೆ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಂಡೆವು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳೋಣ ಚಿಂತನ.

0: ಇದುವರೆಗೂ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನಾ ಕೇಳುವಿರಿ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ, ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟಪಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ, ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯೇ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
0: ಇದುವರೆಗೂ ವಿಶ್ವೇಶ್ವರ ಗಾಯತ್ರಿಯವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:35. ದೇಶಭಕ್ತಿ ಗೀತೆಯಲ್ಲಿ ಕೇಳೋಣ. ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ

0: ಇದುವರೆಗೆ ದೇಶಭಕ್ತಿಗೀತೆ ಕಾರ್ಯಕ್ರಮದಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ದೇಶಭಕ್ತಿಗೀತೆಯನ್ನು ವೃಂದಗಾನದಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂಥವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸೋಣ ದೇವದುರ್ಗ ತಾಲೂಕಿನ ಕಾಳಮ್ಮ ಚಲುವಾದಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು.

ಇದುವರೆಗೆ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಕಾಳಮ್ಮ ಚಲುವಾದಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಿದರೆ. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯವಾಗುತ್ತಲಿದೆ 6:55. ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸೋಣ ದೆಹಲಿ ಕೇಂದ್ರದಿಂದ.

0: ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪಾಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡಿಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡಿಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಈ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಿರಿ. 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಭಾವಯಾನ ಕವಿ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ ಪ್ರಸ್ತುತಪಡಿಸಿದ್ದಾರೆ ಜಯಶ್ರೀ ಅವರು. ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಪರಿಚಯ ಮಾಡಿಕೊಳ್ಳಲಿದ್ದೀರಿ, ಸಿದ್ದಯ್ಯ ಪುರಾಣಿಕ್ ಅವರ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಈ ಸಂಜೆ 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರೊಂದಿಗೆ ಸಂದರ್ಶನವಿರುತ್ತದೆ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:02 ಮೊದಲಿಗೆ ಜಾಹೀರಾತುಗಳು, ನಂತರ 7:05ಕ್ಕೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15ಕ್ಕೆ FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30ಕ್ಕೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ.

0: ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್ ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟ್ರಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22 ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ 100 ವಾರಗಳ ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವರ್ಚುವಲ್ ವೇದಿಕೆಯಲ್ಲಿ ಹೊಸದಿಲ್ಲಿಯಿಂದ ಚಾಲನೆ ನೀಡಿದರು. ಈ ಕುರಿತು ಒಂದು ವರದಿ.
1: ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನ ಯುವಜನತೆಯನ್ನು ಮಾದಕ ವಸ್ತು ಸಾಗಣೆ ಮತ್ತು ಬಳಕೆ ವಿರುದ್ಧ ಸಂಘಟಿಸಿ ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಅಣಿಗೊಳಿಸಲು ಕೇಂದ್ರ ಯುವ ವ್ಯವಹಾರಗಳ ಸಚಿವಾಲಯ ಯೋಜಿಸಿದೆ. ಪ್ರಧಾನಮಂತ್ರಿಯವರು ಚಾಲನೆ ನೀಡಿದ ಸಂದರ್ಭದಲ್ಲಿ ದೇಶಾದ್ಯಂತ 10,000 ಸ್ಥಳಗಳಲ್ಲಿ 1 ಕೋಟಿಗೂ ಹೆಚ್ಚು ಯುವಜನರು ಪಾಲ್ಗೊಂಡು ಮಾದಕ ವಸ್ತುಗಳಿಂದ ದೂರವಿರುವ ಪ್ರತಿಜ್ಞೆ ಕೈಗೊಂಡರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರವ್ಯಾಪಿ ಅಭಿಯಾನದ ಅಂಗವಾಗಿ ಯುವ ಜನರನ್ನುದ್ದೇಶಿಸಿ ಮಾತನಾಡಿದರು.
2: ಸಾಥಿಯೋ, ವಿಕಸಿತ ಭಾರತ ಸಂಕಲ್ಪ ಅಭಿಯಾನ ಕೆ ಲಿಯೆ ನಶಾ ಮುಕ್ತ ಯುವ ಇಸ್ ಮೂವ್ಮೆಂಟ್ ಕಾ ನಾಮ್ ಹಿ ಇಸ್ಕೆ ಸಂಕಲ್ಪ ಕೋ ಸ್ಪಷ್ಟ ಕರ್ತಾ ಹೈ. ಕ್ಯೋಂಕಿ ಆಜ್ ಜಬ್ ದೇಶ ನೇ ವಿಕಸಿತ ಭಾರತ ಕಾ ಲಕ್ಷ್ಯ ತಯ ಕಿಯಾ ಹೈ ತೋ ಇಸ್ಕೆ ಲಿಯೆ ಅವಶ್ಯಕ ಹೈ ದೇಶ ಕಾ ಯುವ ತನ ಸೇ ಸ್ವಸ್ಥ ಹೋ, ಮನ ಸೇ ಸ್ವಸ್ಥ ಹೋ, ಆತ್ಮವಿಶ್ವಾಸ ಸೇ ಭರ್ಪೂರ್ ಹೋ ಔರ್ ಡ್ರಗ್ಸ್ ಜೈಸಿ ಘಾತಕ್ ಆದತ್ ಸೇ ಹಮೇಶಾ ಹಮೇಶಾ ದೂರ ಹಿ ರಹೇ ಯಹಿ ಇಸ್ ಅಭಿಯಾನ ಕಾ ಉದ್ದೇಶ ಹೈ. ಹಮ್ ಸಬ್ಕೋ ಯೇ ಸಂಕಲ್ಪ ಲೇನಾ ಹೈ ಹಮಾರೇ ಯುವಾ ನಶೆ ಔರ್ ಡ್ರಗ್ಸ್ ಕೆ ಖತ್ರೋ ಕೋ ಸಮಝೆ ಹರ್ ತರಹ ಸೇ ಜಾಗರೂಕ್ ರಹೇ ಔರ್ ಇಸ್ ಸಂಕಲ್ಪ ಮೇ ಅಬ್ ರಾಷ್ಟ್ರೀಯ ನಶಾ ಮುಕ್ತ ಯುವ ಅಭಿಯಾನ ಕಿ ಬಡಿ ಭೂಮಿಕಾ ಹೈ.
0: ಮೇರಾ ಯುವ ಭಾರತ್ ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ ಆಂದೋಲನದ ಭಾಗವಾಗಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಕೆಎಲ್ಇ ಪರಿಭಾವಿತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅಧ್ಯಾಪಕರು ಹಾಗೂ ಮೈ ಭಾರತ್ ಆಂದೋಲನ ಸೇರಿದಂತೆ ರಾಷ್ಟೀಯ ಸೇವಾ ಯೋಜನೆ, ರಾಷ್ಟೀಯ ಕೆಡೆಟ್ ಕಾರ್ಪ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ವಯಂ ಸೇವಕರು, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಳಗಾವಿಯ ಜೈನ್ ಹೆರಿಟೇಜ್ ಸ್ಕೂಲ್ನಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ಆರ್.ಕೆ. ಲಯ ನಶೆ ಮುಕ್ತಿ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನಮ್ಮ ಶಾಲೆಯಲ್ಲಿ ನಶಾ ಮುಕ್ತ ಭಾರತ್ ಕಾರ್ಯಕ್ರಮವು ಒಂದು ಒಳ್ಳೆ ಪ್ರತಿಜ್ಞೆಯಿಂದ ಶುರುವಾಯಿತು. ಕ್ರೀಡಾ ಮತ್ತು ಯುವ ಇಲಾಖೆಯ ಮುಖ್ಯಸ್ಥರು ಈ ಕಾರ್ಯಕ್ರಮದ ಉದ್ದೇಶವನ್ನು ನಮಗೆ ಹೇಳಿಕೊಟ್ಟರು. ಅದರ ನಂತರ ಒಂದು ನಾಟಕವಿತ್ತು. ಅವರು ಯುವ ಜನರು ಹೇಗೆ ಕೆಟ್ಟ ಅಭ್ಯಾಸಗಳಿಗೆ ಬೀಳುತ್ತಾರೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಎನ್ನುವುದನ್ನು ತೋರಿಸಿಕೊಟ್ಟರು. ಕುಟುಂಬ, ಸ್ನೇಹಿತರು ಮತ್ತು ನಮ್ಮ ಸ್ವಂತ ಪ್ರಯತ್ನಗಳಿಂದ ಕೆಟ್ಟ ಅಭ್ಯಾಸಗಳನ್ನು ಬಿಡಬಹುದು ಎಂದು ತಿಳಿಸಿಕೊಟ್ಟರು. ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮಾತನಾಡಿದರು. 2047 ವರ್ಷಕ್ಕೆ ವಿಕಸಿತ ಭಾರತ್ ಮಾಡಲು ನಮ್ಮ ಯುವ ಜನರ ಕೈಯಲ್ಲಿ ದೊಡ್ಡ ಶಕ್ತಿ ಇದೆ ಎನ್ನುವುದನ್ನು ಹೇಳಿದರು. ಕೆಟ್ಟ ಅಭ್ಯಾಸಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಹೇಗೆ ಕೆಟ್ಟದನ್ನು ಮಾಡುತ್ತದೆ ಎನ್ನುವುದನ್ನು ವಿವರಿಸಿದರು. ಈ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ತುಂಬಾ ಖುಷಿ ತಂದಿದೆ. ನಮ್ಮ ದೇಶದ ಬೆಳವಣಿಗೆಗೆ ಶ್ರಮಿಸುವ ನಾಯಕರನ್ನು ನೋಡಿ ಹೆಮ್ಮೆ ಆಗುತ್ತದೆ. ಧನ್ಯವಾದಗಳು.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೊಮ್ಮವಾರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಾದ ಡಿ ಗಗನ, ಜೆ ನೂತನಗೌಡ ಹಾಗೂ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಜಯಶ್ರೀ, ಪಿ ರೂಪಶ್ರೀ ಹಾಗೂ ಚೇತನ್ ಅಭಿಯಾನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ನೀತಿ ಆಯೋಗ ಅಟಲ್ ಇನೋವೇಷನ್ ಮಿಷನ್ ಪ್ರಕಲ್ಪದಡಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ನಿಟ್ಟೆ ಸ್ವಾಯತ್ತ ವಿಶ್ವವಿದ್ಯಾಲಯದ ಎನ್ಎಎನ್ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ನ 3 ಯುವ ನವೋದ್ಯಮಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಸಕ್ತ ವರ್ಷದ ಗ್ರಾಸ್ ರೂಟ್ಸ್ ಇನೋವೇಟರ್ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ವಿಶಾಲ್ ಮಶೇಲ್ಕರ್, ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ ಅನುಷಾ ಪ್ರಜ್ವಲ್ ಆಚಾರ್ ಹಾಗೂ ಉಡುಪಿ ಜಿಲ್ಲೆ ಕಾರ್ಕಳದ ರತ್ನಾಕರ ನಾಯಕ್ ಹೊಸದಿಲ್ಲಿಯ ರಾಷ್ಟಪತಿ ಭವನದಲ್ಲಿ ಗೌರವ ಸ್ವೀಕರಿಸಿದರು. ನೀರಿನ ಪೋಲು ತಡೆದು ಸಮರ್ಪಕ ನಿರ್ವಹಣೆ ಖಾತ್ರಿಪಡಿಸುವ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರುವ WWR ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಸಿಇಒ ರತ್ನಾಕರ ನಾಯಕ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
2: ಈ ಪ್ರಶಸ್ತಿಗೆ ನೇರವಾಗಿ ಕಾರಣರಾದವರು ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಿಟ್ಟೆ ಪುನಿ ಸರ್ ಅವರು. ಯಾಕಂದ್ರೆ ನಮ್ಮ ಇಂಥ ಇನ್ನೋವೇಷನ್ಗೆ ರಾಷ್ಟ್ರ ಮಟ್ಟದಲ್ಲಿ ಸಿಗುವಂತ ಅವಕಾಶ ಇದೆ, ಅದು ನಾವು ಎಣಿಸಲಿಕ್ಕೂ ಸಾಧ್ಯ ಇಲ್ಲ. ನಿಜವಾಗಿ ಥ್ರೂಔಟ್ ಇಂಡಿಯಾದಲ್ಲಿ 26 ಜನ ಮಾತ್ರ ಸೆಲೆಕ್ಟ್ ಆದದ್ರಲ್ಲಿ ನಾನು ಒಬ್ಬ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಾನು 2 ಲೋರಾ ಮಾಡ್ಯೂಲ್ಸ್ ಗಳನ್ನ ತರಿಸಿ ಅದಕ್ಕೊಂದು ಸಿಂಪಲ್ ಲಾಂಗ್ ರೇಂಜ್ ಆನ್ ಆಫ್ ಸಿಸ್ಟಮ್ ಅಲ್ಲಿ ನಾನೊಂದು ಡಿವೈಸ್ ತಯಾರು ಮಾಡಿದೆ. ಆ ಡಿವೈಸ್ ಅನ್ನ ಸದನ 2-3 ಕಿಲೋಮೀಟರ್ ವರೆಗೆ ಯಾವುದೇ ಇಂಟರ್ನೆಟ್ ಅಥವಾ ವೈಫೈ ಇಲ್ಲದೆ ಕಮ್ಯುನಿಕೇಟ್ ಮಾಡಿ ಅದು ಆಪರೇಟ್ ಆಗ್ತದೆ. ಟ್ಯಾಂಕ್ ಸೈಡ್ ಮತ್ತೆ ಪಂಪ್ ಸೈಡ್ ಅಲ್ಲಿ ಫಿಟ್ ಮಾಡಿಬಿಟ್ಟು ಆ ಓವರ್ ಫ್ಲೋ ಆಗುವ ಸಮಸ್ಯೆಯನ್ನ ಬಗೆಹರಿಸಿದೆ. ಇದಕ್ಕೆ ಯಾವುದೇ ತಿಂಗಳ ರೀಚಾರ್ಜ್ ಅಥವಾ ಯಾವುದೇ ಖರ್ಚಿಲ್ಲ. ಪಂಚಾಯತ್ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಪ್ರತಿ ಮನೆಗಳಲ್ಲಿಯೂ ಟ್ಯಾಂಕ್ ಓವರ್ ಫ್ಲೋ ಆದ್ಮೇಲೆ ಪಂಪ್ ಬಂದ್ ಮಾಡುವಂತದ್ದು ಅಥವಾ ಖಾಲಿ ಆದ್ಮೇಲೆ ಪಂಪ್ ಚಾಲ್ ಮಾಡುವಂತದ್ದು ಒಂದು ಇರ್ತದೆ. ಅದರಲ್ಲಿ ನೀರು ತುಂಬಾ ವೇಸ್ಟ್ ಆಗ್ತದೆ, ಅದರೊಟ್ಟಿಗೆ ಕರೆಂಟ್ ಕೂಡ ವೇಸ್ಟ್ ಆಗುವಂತದ್ದು. ಒಂದು ಸಿಂಪಲ್ ಡಿವೈಸ್ ಅನ್ನು ತಯಾರು ಮಾಡಿದೆ, ಅದು ನಮ್ಮ ಮನೆಗೆ ಹಾಕಿ ಟೆಸ್ಟ್ ಮಾಡಿದೆ, ಚೆನ್ನಾಗಿ ವರ್ಕ್ ಆಯಿತು. ಒಂದು ಕಮರ್ಷಿಯಲ್ ಡಿವೈಸ್ ಮಾಡುವ ಅಂತ ಆಲೋಚನೆ ಮಾಡಿಬಿಟ್ಟು ಎಲ್ಲ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಅನ್ನು ರೆಡಿ ಮಾಡಿಬಿಟ್ಟು ಒಂದು ಅಟ್ಮಾಸ್ ಅಂತ ಹೆಸರಿಟ್ಟು ಒಂದು ಕಮರ್ಷಿಯಲ್ ಡಿವೈಸ್ ಅನ್ನು ತಯಾರು ಮಾಡಿ ಒಂದು 100 ಯೂನಿಟ್ ಗಳನ್ನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿದೆ, ಎಲ್ಲರಿಗೆ ಖುಷಿ ಆಯಿತು.
1: ಈ ತಿಂಗಳಾಂತ್ಯದ ವೇಳೆಗೆ ರಾಜ್ಯದ ಎಲ್ಲ ತಾಲೂಕುಗಳಿಂದ ಮಳೆ ಹಾಗೂ ಬೆಳೆ ಹಾನಿ ವರದಿ ಪಡೆದು ಕೇಂದ್ರದ ಮಾರ್ಗಸೂಚಿಯಂತೆ ಅಧಿಕೃತವಾಗಿ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಬಗ್ಗೆ ಸರ್ವಪಕ್ಷಗಳ ಸಭೆ ಬಳಿಕ ಅವರು ಮಾಹಿತಿ ನೀಡಿದರು. ಹಾಸನ ಜಿಲ್ಲೆ ರೈತರ ಹಿತದೃಷ್ಟಿಯಿಂದ ಹೇಮಾವತಿ ಜಲಾಶಯದಿಂದ ವಿವಿಧ ಕಾಲುವೆಗಳು ಹಾಗೂ ಕೆರೆಗಳಿಗೆ ಇಂದಿನಿಂದ ನೀರು ಹರಿಸುವಂತೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ಮುಖ್ಯಮಂತ್ರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ದರು. ತುಂಗಭದ್ರಾ ಆಡಳಿತ ಮಂಡಳಿ ರೈತ ಮುಖಂಡರು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ರೈತರ ಹಿತ ಕಾಯುವ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನಪರಿಷತ್ ಶಾಸಕ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ಕೊಪ್ಪಳದಲ್ಲಿ ರೈತ ಮುಖಂಡರು ಮಾಜಿ ಸಚಿವರನ್ನು ಭೇಟಿ ಮಾಡಿ ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಮನವಿ ಮಾಡಿದರು. ಬೆಂಗಳೂರಿನ ಯಶಸ್ವಿನಿ ಘೋರ್ಪಡೆ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾ ಸಂಕೀರ್ಣದಲ್ಲಿ ಭಾನುವಾರ ಮುಕ್ತಾಯವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಜಯಿಸಿದ್ದಾರೆ. ಮಹಿಳೆಯರ ಅಂತಿಮ ಪಂದ್ಯದಲ್ಲಿ ಯಶಸ್ವಿನಿ 4-1 ಶ್ರೀಜಾ ಅಕುಲಾ ವಿರುದ್ಧ ಜಯಗಳಿಸಿದರು. ಪುರುಷರ ವಿಭಾಗದಲ್ಲಿ ಅಂಕುರ್ ಭಟ್ಟಾಚಾರ್ಯ ಪ್ರಶಸ್ತಿಗೆ ಭಾಜನರಾದರು. ಅಗ್ರ ಶ್ರೇಯಾಂಕಿತ ಚದುರಂಗ ಪ್ರವೀಣೆ, ಕೇರಳದ ದಿವಿ ಬಿಜೇಶ್, 2ನೇ ಶ್ರೇಯಾಂಕದ ತಮಿಳುನಾಡಿನ ಪಿ ಯಕ್ಷಿಣಿ ಹಾಗೂ 3ನೇ ಶ್ರೇಯಾಂಕಿತೆ ಕರ್ನಾಟಕದ ನಕ್ಷತ್ರ ಗುಮುದವಲ್ಲಿ 11 ವರ್ಷದೊಳಗಿನವರ ಫೆಡರೇಟೆಡ್ ನ್ಯಾಷನಲ್ ಚೆಸ್ ಚಾಂಪಿಯನ್ಶಿಪ್ನ ಬಾಲಕಿಯರ ವಿಭಾಗದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಅಖಿಲ ಭಾರತ ಚೆಸ್ ಫೆಡರೇಷನ್ ಸಹಯೋಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಸಂಸ್ಥೆ ಮಂಗಳೂರಿನ ಉರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ನವಮಂಗಳೂರು ಬಂದರು ಪ್ರಾಧಿಕಾರ ಪ್ರಾಯೋಜಿತ ಚೆಸ್ ಪಂದ್ಯಾವಳಿಯ ಮೊದಲ ದಿನದ ಏಕೈಕ ಸುತ್ತಿನಲ್ಲಿ 3 ಜಯ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತಕ್ಕಾಗಿ ನಶೆ ಮುಕ್ತ ಯುವಜನತೆ, ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಪ್ರಧಾನಮಂತ್ರಿ ಚಾಲನೆ. ಅಟಲ್ ಇನೋವೇಷನ್ ಮಿಷನ್ ರಾಜ್ಯದ 3 ನವೋದ್ಯಮಿಗಳಿಗೆ ರಾಷ್ಟಪತಿ ಪುರಸ್ಕಾರ ಪ್ರದಾನ. ಕೇಂದ್ರದ ಮಾರ್ಗಸೂಚಿ ಅನ್ವಯ ಈ ತಿಂಗಳಾಂತ್ಯಕ್ಕೆ ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆ. 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಪಂದ್ಯಾವಳಿ, ಕರ್ನಾಟಕದ ಯಶಸ್ವಿನಿ ಘೋರ್ಪಡೆ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ ಸರಿಯಾಗಿ 7:15. ಆಲಿಸೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು. ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಎಂಆರ್ ಕಮಲಾ ಅವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ಆಲಿಸೋಣ. ಕಾರ್ಯಕ್ರಮದ ಆರಂಭದಲ್ಲಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಇದೀಗ ಆಲಿಸೋಣ ಪ್ರೇಮಲತಾ ದಿವಾಕರ್ ಅವರ ಧ್ವನಿಯಲ್ಲಿ ಭಾವಗೀತೆಯನ್ನು.

0: ಭಕ್ತಿಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
0: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
0: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕೆಳಗರೆ ಈ ರಾತ್ರಿ 7:20 ಜನಪದ ಸಂಗೀತದಲ್ಲಿ ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಗೀತೆ ಮತ್ತು ತತ್ವಪದಗಳನ್ನು ಆಲಿಸುವಿರಿ. ಈ ರಾತ್ರಿ 9:30 ಬಯಲಾಟ ಪ್ರಸಾರವಾಗಲಿದೆ. ಗಿರಿಜಾ ಕಲ್ಯಾಣ ಕಾಮದಹನದ ಪ್ರಸಂಗ ಪ್ರಸ್ತುತಪಡಿಸಲಿದ್ದಾರೆ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿಯ ಸದಸ್ಯರು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಈಗ ಒಂದು ಪ್ರಕಟಣೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೌನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಗಳು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಇತರ ಅಧಿಕೃತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೊದಲು ತಪ್ತಪಾಣಿ ಬಳಿಯ ಮಾ ಕಂದುನಿ ದೇವಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲು ದಕ್ಷಿಣ ಒಡಿಶಾಗೆ ಪ್ರಯಾಣಿಸಲಿದ್ದಾರೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಇಂದು ಮತ್ತು ನಾಳೆ ಲಕ್ನೌನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಒಳಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಕಳೆದ ತಿಂಗಳ 30ರಂದು ಮತದಾನ ನಡೆದಿತ್ತು. ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದೆ. ಮೊದಲು ಅಂಚೆ ಮತಗಳ ಎಣಿಕೆ ನಡೆಯಲಿದೆ. ನಂತರ ಬೆಳಗ್ಗೆ 8:30ರಿಂದ ಎಲೆಕ್ಟ್ರಾನಿಕ್ ಮತಯಂತ್ರಗಳಲ್ಲಿ ದಾಖಲಾದ ಮತಗಳ ಎಣಿಕೆ ನಡೆಯಲಿದೆ. 3 ರಾಜ್ಯಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಚುನಾವಣಾ ಆಯೋಗ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಮತ್ತು ಇತರ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭವಾಗಲಿದೆ. 2026-27 ಬ್ಯಾಚ್ನ ಶೈಕ್ಷಣಿಕ ಅವಧಿ ಸೆಪ್ಟೆಂಬರ್ 8ರಂದು ಪ್ರಾರಂಭವಾಗಲಿದೆ. ವೈದ್ಯಕೀಯ ಸಮಾಲೋಚನಾ ಸಮಿತಿ ಎಂಸಿಸಿ ಬಿಡುಗಡೆ ಮಾಡಿದ ವೇಳಾಪಟ್ಟಿಯ ಪ್ರಕಾರ ಡೀಮ್ಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ 4ರಿಂದ 17ರವರೆಗೆ ನಡೆಯಲಿದೆ. ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 22 ಆಗಿದೆ. 2ನೇ ಸುತ್ತಿನ ಕೌನ್ಸಿಲಿಂಗ್ 24ರಿಂದ ಸೆಪ್ಟೆಂಬರ್ 2ರವರೆಗೆ ನಡೆಯಲಿದೆ. ನಂತರ 3ನೇ ಸುತ್ತಿನ ಕೌನ್ಸಿಲಿಂಗ್ ಸೆಪ್ಟೆಂಬರ್ 10ರಿಂದ ಸೆಪ್ಟೆಂಬರ್ 18ರವರೆಗೆ ನಡೆಯಲಿದೆ. ಅಂತಿಮ ಮತ್ತು ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 3ರವರೆಗೆ ನಡೆಯಲಿದೆ. ಈ ಸುತ್ತಿನಲ್ಲಿ ಕಾಲೇಜಿಗೆ ದಾಖಲಾಗಲು ಕೊನೆಯ ದಿನಾಂಕ 10 ಅಕ್ಟೋಬರ್ ಆಗಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ 13ರಿಂದ 22ರವರೆಗೆ ನಡೆಯಲಿದೆ. ಅಭ್ಯರ್ಥಿಗಳು 28ರೊಳಗೆ ಕಾಲೇಜಿಗೆ ದಾಖಲಾಗಬೇಕಾಗುತ್ತದೆ. ಎರಡನೇ ಸುತ್ತು 31ರಿಂದ ಸೆಪ್ಟೆಂಬರ್ 8ರವರೆಗೆ ಮತ್ತು 3ನೇ ಸುತ್ತು 16ರಿಂದ 26ರವರೆಗೆ ನಡೆಯಲಿದೆ. ರಾಜ್ಯ ಕೋಟಾದ ಸೀಟುಗಳಿಗೆ ಅಂತಿಮ ಸುತ್ತು 3ರಿಂದ 5ರವರೆಗೆ ನಡೆಯಲಿದೆ. ಭಾರತದ ಆರ್ಥಿಕತೆಯು ಕೈಗಾರಿಕಾ ಚಟುವಟಿಕೆಗಳಲ್ಲಿನ ಸುಧಾರಣೆ ಹಾಗೂ ರಫ್ತು ವಲಯದ ಚೇತರಿಕೆಯಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಈ ಹಿಂದೆ ಅಂದಾಜಿಸಿದ್ದಕ್ಕಿಂತ ಹೆಚ್ಚು, ಅಂದರೆ ಸುಮಾರು 7% ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಎಂದು ಎಸ್ಬಿಐ ಸಂಶೋಧನಾ ವರದಿ ತಿಳಿಸಿದೆ. ವರ್ಷದಿಂದ ವರ್ಷದ ಹೋಲಿಕೆಯಲ್ಲಿ ಜೂನ್ ತಿಂಗಳಲ್ಲಿ ದೇಶೀಯ ಪ್ರಯಾಣಿಕ ವಾಹನಗಳ ಮಾರಾಟ ಪ್ರಮಾಣ 24.1% ಹೆಚ್ಚಾಗಿದ್ದು, ವಿದ್ಯುತ್ ಬೇಡಿಕೆ 11.5% ಹೆಚ್ಚಳ ಕಂಡಿದೆ. ರಫ್ತು ಪ್ರಮಾಣ 15.5% ಏರಿಕೆಯಾಗಿದ್ದು, ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ 7.3% ಪ್ರಗತಿ ದಾಖಲಿಸಿರುವುದು ಸದೃಢ ಆರ್ಥಿಕತೆಯ ಸಂಕೇತವಾಗಿದೆ ಎಂದು ಎಸ್ಬಿಐ ವರದಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆಟು ಮೋಟಾರ್ಸ್ನಿಂದ ಭಾರತದ ಮೊದಲ ವಾಣಿಜ್ಯ ಎಲೆಕ್ಟ್ರಿಕ್ ಬಸ್ ಬಿಡುಗಡೆ ಮಾಡಿರುವುದು ದೇಶದ ಸ್ವಚ್ಛ ಸಾರಿಗೆ ಪ್ರಯಾಣದಲ್ಲಿ ಮತ್ತೊಂದು ಮೈಲಿಗಲ್ಲು ಎಂದು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಕಿಶನ್ ರೆಡ್ಡಿ ಶ್ಲಾಘಿಸಿದ್ದಾರೆ. ಉತ್ಪಾದನೆ, ಬ್ಯಾಟರಿಗಳು, ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಸಂಶೋಧನೆಯನ್ನು ಒಳಗೊಂಡಂತೆ ವಿದ್ಯುತ್ ಚಲನಶೀಲತೆಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದಲ್ಲಿ ನಿನ್ನೆ ನಡೆದ ರ್ಯಾಲಿ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 5 ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸ್ವಾತ್ ಜಿಲ್ಲೆಯ ಕಬಲ್ ಪಟ್ಟಣದ ಪೊಲೀಸ್ ಠಾಣೆಯ ಬಳಿ ಶಾಂತಿ ರ್ಯಾಲಿ ನಡೆಯುತ್ತಿದ್ದಾಗ ಈ ಸ್ಫೋಟ ಸಂಭವಿಸಿದೆ. ಪ್ರಸ್ತುತ ದಾಳಿಯ ಹೊಣೆಯನ್ನು ಯಾವುದೇ ಗುಂಪು ಅಥವಾ ವ್ಯಕ್ತಿ ಹೊತ್ತುಕೊಂಡಿಲ್ಲ. ಘಟನೆ ಕುರಿತು ಪಾಕಿಸ್ತಾನ ಪೊಲೀಸರಿಂದ ತನಿಖೆ ಪ್ರಗತಿಯಲ್ಲಿದೆ. ಗಲ್ಫ್ ಮಿತ್ರ ರಾಷ್ಟಗಳಾದ ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒತ್ತಾಯದ ಮೇರೆಗೆ ಇರಾನ್ ವಿರುದ್ದ ಹೊಸ ದಾಳಿಗಳನ್ನು ನಡೆಸಲು ಅಮೆರಿಕದ ಪಡೆಗಳಿಗೆ ಆದೇಶ ನೀಡುವುದನ್ನು ಮುಂದೂಡಲು ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಎರಡನೇ ಮಹಾಯುದ್ದದ ನಂತರದ ಅತಿದೊಡ್ಡ ದಾಳಿಯನ್ನು ನಡೆಸಲು ಅಮೆರಿಕ ಪಡೆಗಳ ಯೋಜನೆ ಜಾರಿಯಲ್ಲಿದೆ. ಆದರೆ ಸೌದಿ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಸೇರಿದಂತೆ ಪ್ರಮುಖ ಗಲ್ಫ್ ನಾಯಕರಿಂದ ಮತ್ತು ಇರಾನಿನ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಯೋಜನೆಯನ್ನು ರದ್ದುಗೊಳಿಸಲು ಮತ್ತು ರಾಜತಾಂತ್ರಿಕತೆಗೆ ಹೆಚ್ಚಿನ ಸಮಯವನ್ನು ನೀಡಲು ನಿರ್ಧರಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದ ಪ್ರಾರಂಭವಾಗುವ ಮೊದಲು ವಿಶ್ವದ ಇಂಧನದ 1/5 ಭಾಗ ಹರಿಯುತ್ತಿದ್ದ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮೋಸ್ ಜಲಸಂಧಿಯನ್ನು ತೆರೆಯುವುದನ್ನು ಈ ಒಪ್ಪಂದವು ಒಳಗೊಂಡಿರುತ್ತದೆ ಮತ್ತು ಇರಾನ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಅಮೆರಿಕದ ಕಳವಳಗಳನ್ನು ಪರಿಹರಿಸುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೈ ಮಾತನಾಡಿ, ಹಾರ್ಮೋಸ್ನ ಇನ್ನೊಂದು ಬದಿಯಲ್ಲಿರುವ ಒಮಾನ್ ಜೊತೆ ಜಲಸಂಧಿಯ ಮೂಲಕ ಸಾಗಣೆಯ ಬಗ್ಗೆ ಇರಾನ್ ಚರ್ಚಿಸುತ್ತಿದೆ. ಆದರೆ ನಿರ್ಣಾಯಕ ಜಲಮಾರ್ಗ ಹಾರ್ಮೋಸ್ ಅನ್ನು ಮತ್ತೆ ತೆರೆಯುವ ಬಗ್ಗೆ ಪ್ರಸ್ತುತ ಯಾವುದೇ ಮಾತುಕತೆ ಇಲ್ಲ ಎಂದು ತಿಳಿಸಿದ್ದಾರೆ. 11 ದಿನಗಳ ತೀವ್ರ ಸ್ಪರ್ಧೆಯ ನಂತರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟವು ಭವ್ಯ ಸಮಾರಂಭದಲ್ಲಿ ಭಾರತಕ್ಕೆ ಧ್ವಜ ಮತ್ತು ದಂಡ ಹಸ್ತಾಂತರಿಸುವುದರೊಂದಿಗೆ ತೆರೆ ಬಿದ್ದಿದೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸ್ಕಾಟ್ಲ್ಯಾಂಡ್ ಅಧಿಕಾರಿಗಳು ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ವಜ ಮತ್ತು ದಂಡವನ್ನು ಭಾರತೀಯ ಪ್ರತಿನಿಧಿಗಳಾದ ಒಲಿಂಪಿಕ್ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ, ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆ ಪಿಟಿ ಉಷಾ ಮತ್ತು ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಗ್ವಿ ಅವರಿಗೆ ಹಸ್ತಾಂತರಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 13 ಚಿನ್ನ, 17 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 39 ಪದಕಗಳನ್ನು ಪಡೆದ ಭಾರತ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 3 ದಿನ ಒಡಿಶಾಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಲಕ್ನೋನಲ್ಲಿ ಇಂದಿನಿಂದ ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ. ಅಖಿಲ ಭಾರತ ಕೋಟಾದಡಿ ಎಂಬಿಬಿಎಸ್ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಾಳೆಯಿಂದ ಪ್ರಾರಂಭ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ತೆರೆ. ಒಟ್ಟು 39 ಪದಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

0: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿದ್ರಿ ಡಾಕ್ಟರ್ ರಾಜ್ಕುಮಾರ್ ಹಗುವಾಣಿ ಜಯರಾಮ್ ಇವರುಗಳ ಸ್ವರಗಳಲ್ಲಿ ವಸಂತ ಗೀತ ಚಿತ್ರದ ಗೀತೆಯನ್ನು. ಎಂ ರಂಗಾರಾವ್ ಅವರ ಸಂಗೀತ ಸಂಯೋಜನೆಗೆ ಚೆ ಉದಯಶಂಕರ್ ಅವರ ಗೀತ ರಚನೆ ಇತ್ತು.
1: ಹತ್ತು ಲಕ್ಷ ಲಾಟ್ರಿ ನನ್ಗೆ
2: ಸಿಕ್ಕಿಬಿದ್ರು.
3: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
4: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಇದೀಗ ಆಲಿಸೋಣ ಅನುಪಮ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಘಟಕರು ಇವರುಗಳ ಸ್ವರಗಳಲ್ಲಿ ಅಶ್ವಥ್ ವೈದಿ ಅವರ ಸಂಗೀತ ಸಂಯೋಜನೆಗೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಆಲಿಸಿದಿರಿ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾನ್ ಅವರುಗಳ ಸ್ವರಗಳಲ್ಲಿ ಚಲುವಿನ ಚಿತ್ತಾರ ಚಿತ್ರದ ಗೀತೆಯನ್ನು. ಮನೋಮೂರ್ತಿಯವರ ಸಂಗೀತ ಸಂಯೋಜನೆಗೆ ಎಸ್ ನಾರಾಯಣ್ ಅವರ ಗೀತಾರ್ಚನೆ ಇತ್ತು. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯವಾಗುತ್ತಿರದೆ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೊರಡು ಕೊನರುವಲ್ಲಿ ಬರಡು ಕರೆವಲ್ಲಿ ವಚನಕಾರರು ವೀರಗೊಲ್ಲಾಳ. ರಾಗ್ ಶಿವರಂಜಿನಿ, ತಾಳ ದಾದ್ರಾ. ಗಾಯಕರು ವಿರೂಪಾಕ್ಷಯ್ಯ ವಂದ್ಲಿ. ಸಂಗೀತ ನಿರ್ದೇಶನ ರಫೀಕ್ ಖಾನ್.

0: ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ, ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಮಾಡುವ ಭಕ್ತಂಗೆ ಒಲಿದ ದೇವಂಗೆ ಭೇದ ಉಂಟೆ ಅಯ್ಯ. ವಚನಕಾರರು ಮಡಿವಾಳ ಮಾಚಿದೇವ, ರಾಗ್ ಮಾರ್ವಾ, ತಾಳ ಕೆಹೆರ್ವಾ. ಗಾಯಕರು ಬಾಲಚಂದ್ರ ನಾಕೋಡ್, ಸಂಗೀತ ನಿರ್ದೇಶನ ರಫೀಕ್ ಖಾನ್.

ನೋಡಿ ನೋಡಿ ಕಂದದಿದ್ದೆಡೆ. ವಚನಕಾರರು ಸಿದ್ಧರಾಮೇಶ್ವರ, ಹಾಡಿದವರು ನಾಗಚಂದ್ರಿಕಾ, ರಾಗ್ ತಿಲಕ್ ಕಾಮೋದ್, ಭಜನ್ ಠೇಕಾ, ಸಂಗೀತ ನಿರ್ದೇಶನ ಶ್ರೀಪಾದ ಹೆಗಡೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಒಂದೆಂಬೆನೆ ಎರಡಾಗಿದೆ. ವಚನಕಾರರು ಅಲ್ಲಮ ಪ್ರಭು. ರಾಗ ದುರ್ಗಾ, ತಾಳ ಕೆಹರ್ವ. ಗಾಯಕರು ಮೌನೇಶ್ ಕುಮಾರ್ ಛಾವ್ನಿ. ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಪುಣ್ಯ ಪಾಪಗಳಿಗೆ ದೂರ ಹೇಳುವರಲ್ಲದೆ. ವಚನಕಾರರು ಸಿದ್ಧರಾಮೇಶ್ವರ. ರಾಗ ಜೌನ್ಪುರಿ. ತಾಳ ದಾದ್ರಾ. ಗಾಯಕರು ಕೆ ಎಸ್ ವೈಶಾಲಿ. ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಉಂಬ ತಳಿಗೆಯ ಬೆಳಗಿದಡೆ ನೊಂದಿತ್ತೆ. ವಚನಕಾರರು ಮೂಳಿಗೆ ಮಾರಯ್ಯ, ರಾಗ ಭಿನ್ನ ಷಡ್ಜ್, ತಾಳ ಕೆಹೆರ್ವ. ಗಾಯಕರು ಶಿವಲೀಲಾ ಸಿದ್ಧವೀರೆ. ಸಂಗೀತ ನಿರ್ದೇಶನ ರಫೀಕ್ ಖಾನ್.

0: ಇದುವರೆಗೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ಆಲಿಸಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9 ಗಂಟೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ ಜಲ್ದಿ ಮೊಬೈಲ್ಗ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:05. ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು.

0: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸಿದ್ರಿ ಡಾಕ್ಟರ್ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಕುವೆಂಪು ವಿರಚಿತ ಭಾವಗೀತೆಯನ್ನು.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಭಾವಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರದಿಂದ ಇದೀಗ ನೀವು ಕೇಳುತ್ತಿರುವಿರಿ ರೇಣುಕಾ ನಾಕೋಡ್ ಅವರು ಹಾಡಿರುವ ಭಾವಗೀತೆ, ರಚನೆ ಚನ್ನವೀರ ಕಣಿವೆಯ ಬರೆದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಆಲಿಸುವಿರಿ ಸುನಿಧಿ ಚೌಹಾಣ್ ಅವರು ಹಾಡಿರುವಂತಹ ಅಣ್ಣ ತಂಗಿ ಚಿತ್ರದ ಗೀತೆ. ಗೀತೆ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ ಅವರು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಮಾ ಶಾಸ್ತ್ರಿಯವರುಗಳ ಸ್ವರಗಳಲ್ಲಿ ಆಲಿಸೋಣ ಓ ನನ್ನಲ್ಲಿ ಚಿತ್ರದ ಗೀತೆ. ಗೀತೆ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ರವಿಚಂದ್ರನ್.

ವರದರಾಜ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯದಲ್ಲಿ ದೇವಿ ಪ್ರಸಾದ್ ಅವರ ಸಂಗೀತ ಸಂಯೋಜನೆಯಲ್ಲಿ ಪುಷ್ಪಚಿತ್ರದ ಗೀತೆಯನ್ನು ಆಲಿಸೋಣ. ಅನನ್ಯ ಭಟ್ ಹಾಗೂ ಸಂಗಡಿಗರು ಇವರುಗಳ ಸ್ವರಗಳಲ್ಲಿ.

0: ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಕೇಳುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಈಗ ಸ್ಟುಡಿಯೋ ಸಮಯ 9:44:42. ಮುಂದಿನ ಗೀತೆಯನ್ನು ಆಲಿಸೋಣ. ಚಂದು ಚಿತ್ರದಿಂದ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಅವರುಗಳ ಧ್ವನಿಗಳಲ್ಲಿ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ.
1: Ladies and gentlemen, here they come, the angels and the crazy boys, and the magic begins.

ಚೇತನನಿಕೇತವರ ಸಾಹಿತ್ಯದಲ್ಲಿ ವೈಶಾಖ್ ವಿ ಭಾರ್ಗವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಆಲಿಸೋಣ ಬಹುಕೃತ ವೇಷಂ ಚಿತ್ರದ ಗೀತೆ. ಕೇಳಿಬರುವ ಧ್ವನಿ ವಿಜಯ್ ಪ್ರಕಾಶ್ ಅವರದು.

ಕೆ ಕಲ್ಯಾಣ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಹಾಗೂ ಚಿತ್ರ ಇವರುಗಳ ಸ್ವರಗಳಲ್ಲಿ ಕೇಳೋಣ ಯಜಮಾನ ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದಿರಿ ಉಪೇಂದ್ರ ಚಿತ್ರದ ಗೀತೆಯನ್ನು. ಉಪೇಂದ್ರ ಅವರ ಸಾಹಿತ್ಯದಲ್ಲಿ ಗುರುಕಿರಣ ಅವರ ಸಂಗೀತ ಸಂಯೋಜನೆ ಇತ್ತು. ಕೇಳಿಬಂದ ಧ್ವನಿ ಉಪೇಂದ್ರ ಅವರದು. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ಪ್ರಾಂತ್ಯದ ಪೊಲೀಸ್ ಠಾಣೆಯೊಂದರ ಮೇಲೆ ನಡೆದ ಆತ್ಮಾಹುತಿ ದಾಳಿಯಲ್ಲಿ 5 ಭದ್ರತಾ ಸಿಬ್ಬಂದಿ ಸೇರಿದಂತೆ ಕನಿಷ್ಠ 14 ಜನರು ಸಾವನ್ನಪ್ಪಿದ್ದು 12 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಕರ್ನಾಟಕದ ಉತ್ತರ ಒಳನಾಡು, ಆಂಧ್ರಪ್ರದೇಶದ ಕರಾವಳಿ, ಕೇರಳ, ಮಾಹೆ, ಲಕ್ಷದ್ವೀಪ, ತಮಿಳುನಾಡು, ಪುದುಚೇರಿ, ಕಾರೈಕಲ್ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಮಿಂಚು ಮತ್ತು ಬಿರುಗಾಳಿ ಸಮೇತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.

ಹತ್ತು ಗಂಟೆ 4:40 ಸಮಯ ಇದು. ಹೌದು, ನಮ್ಮ ಆತ್ಮೀಯ ಕೇಳುಗರ ಮೆಚ್ಚಿನ ಸಮಯ. ಯಾಕಂತ ಹೇಳಿದ್ರೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮೂಡಿ ಬರುವಂತಹ ಸಮಯ. ಹಳೆಯ ಸುಮಧುರ ಗೀತೆಗಳಿಗಾಗಿ ನಮ್ಮ ಕೇಳುಗರು ಕಾಯ್ತಾ ಇರ್ತೀರಿ ಅನ್ನುವಂತಹ ಒಂದು ನಂಬಿಕೆ ನಮ್ಮದು. ಹೌದು, ನೀವು ಕೇಳ್ತಾ ಇರ್ತೀರ ಅಂತ ಖಂಡಿತವಾಗಿಯೂ ಗೊತ್ತು. ನಿಮ್ಮೆಲ್ಲರಿಗಾಗಿ ಚಂದದ ಗೀತೆಗಳು ನಿಮಗಾಗಿ ಮೂಡಿ ಬರುತ್ತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ಕಲ್ಲಂಗಡಿ ಹಣ್ಣು ನೀವು ತಿನ್ನಿಸಿದ್ದು ತುಂಬ ರುಚಿಯಾಗಿತ್ತು ಅಂತ ಹೇಳಿ ತುಂಬ ಜನ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಪ್ರಿಯವಾದ ಹಣ್ಣು ಅಂತ ಹೇಳಿ ಕೃತಿಕಾ ಭವ್ಯ ಹೆಸರುಘಟ್ಟದಿಂದ, ಹಾಗೆ ನಿರ್ಮಲಾ ಅವರು ಗೊರಗುಂಟೆಪಾಳ್ಯದಿಂದ, ನನ್ನ ಮಗಳ ಮೆಚ್ಚಿನ ಹಣ್ಣು, ಹಾಗಾಗಿ ಪ್ರತಿನಿತ್ಯ ನಾನು ತಂದಿಟ್ಟಿರ್ತೀನಿ, ನಮ್ಮ ಮನೇಲಿ ಸ್ಟಾಕ್ ಇರುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಉಪಯುಕ್ತ ಮಾಹಿತಿ ತಿಳಿಸ್ಕೊಟ್ರಿ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಯಾರು, ಗೀತಾ ಜೋಶಿ ಅವರು, ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತು ನಿರ್ಮಲಾ ಅವರು, ಕವಿತಾ ಶ್ರೀನಿವಾಸ್ ಅವರು, ಹಾಗೆ ಕಲ್ಲಂಗಡಿ ಹಣ್ಣು 1060 kg ಇತ್ತು ಅಂತ ಹೇಳಿ ಟಿ ವಿಯಲ್ಲಿ ಒಂದ್ಸಾರಿ ತೋರಿಸಿದ್ರು, ಅದು ನೆನಪಾಯಿತು ಈ ದಿನ ಅಂತ ಹೇಳಿ ಅನಿತಾ ಚಂದ್ರಕಾಂತ್ ಅಥಣಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನೀವು ಕೊಟ್ಟಂತಹ ಕಲ್ಲಂಗಡಿ ಹಣ್ಣು ಬಲು ರುಚಿಯಾಗಿತ್ತು ಅಂತ ಹೇಳಿ ರಾಣಿಯವರು ಮಳ್ಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಿನ್ಯಾರು, ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿಯವರು ಹಂಪಸಾಗರದ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ರು. ನಿಮ್ಮೆಲ್ಲ ಸಂದೇಶಗಳಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳು. ಈಗ ಹಾಡುಗಳನ್ನು ಪ್ರಾರಂಭ ಮಾಡುವಂತಹ ಹೊತ್ತು. ಮೊದಲಿಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಇರುವಂತಹ ಒಂದು ಚಂದದ ಗೀತೆ, ಬಿಳಿ ಹೆಂಡತಿ ಚಿತ್ರದ ವಿಜಯ ನಾರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿ ಬಂದಿರುವಂತಹ ಈ ಒಂದು ಬ್ಯೂಟಿಫುಲ್ ಆದಂತಹ ಗೀತೆ ನಿಮಗಾಗಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ.

0: ಏಜೆಂಟ್ 1-2-3 ಚಿತ್ರದ ಹಾಡು, ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆಯಲ್ಲಿ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂತು.
1: ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ.

10:16:50 ಸಮಯ ಇದು. ನಾವಿದ್ದೇವೆ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ನಲ್ಲಿ. ಇನ್ನೀಗ ಎಸ್ ಜಾನಕಿಯವರು ಧನಿಯಾಗಿರುವಂತಹ ಮರೆಯದ ಹಾಡು ಚಿತ್ರದ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸ್ವರ ಕಲ್ಪನೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಟ್ಟಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.
3: ನಗುವೆನ್ನು

0: ನಗಿಸುತ್ತ ನಿನ್ನನು ನಗುವಲ್ಲೇ.
1: ಭೂಮಿಗೆ ಬಂದ ಭಗವಂತ ಚಿತ್ರದ ಹಾಡು ಎಸ್ ಜಾನಕಿಯವರು, ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ನೀವು ಕೇಳಿದ್ರಿ. ಜೀವದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ರಾಗ ನಿರ್ದೇಶನ ಈ ಹಾಡಿಗಿತ್ತು. ಕೇಳ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಮುಂದಿನ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥದ್ದು. ಚಿತ್ರ ಸ್ನೇಹದ ಸಂಕೋಲೆ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಇದೆ, ಜಿ ಕೆ ವೆಂಕಟೇಶ್ ಅವರ ಸ್ವರಕಲ್ಪನೆ ಹಾಡಿಗಿದೆ. ಮುಡಿಬರುವ ಮತ್ತೊಂದು ಧ್ವನಿ ಫೀಮೇಲ್ ವಾಯ್ಸ್ ಗಾಯಕಿ ಎಸ್ ಜಾನಕಿಯವರದು.

0: ಹೌದು, ಓಲ್ಡೇಸ್ಗಳನ್ನ ಚಂದದ ಗೀತೆಗಳು ಎಂದಿಗೂ ನಿಮಗಾಗಿ ನಿಮಗಾಗಿ. 10:32:52 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಿ. ಈಗ ಒಂದು ಚಿಕ್ಕ ವಿರಾಮ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ. ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಪಿ ಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಕಂಡು ಬೀರು ಹುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ. ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಸುಮ್ ಸುಮ್ಕೆ ಯಾಕಿಂಗೆ.

0: ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ, ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ, ನನ್ ಸುದ್ದಿಗ್ ನೀ ಬಂದ್ರೆ ಮುರಿ ತಿನ್ನಿ ಸೊಂಟಾನೆ.
1: ಯೋದ್ಯಾವ್ರೆ ಕಾಪಾಡ್ಬೇಕು ನೀನೆ
0: ರಾಜ,
1: ಗಂಡು ಬೀರು ಬುಟ್ಟಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ.

0: ತಾಟವು ನನ್ನ ಹತ್ರ ನಡೆಯೋಲ್ಲ, ಈ ತುಂಟಾಟವು ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳ ಅವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳ ಅವಳೆ. ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗ, ಆ ಹುಡ್ಗಿ ಜೊತೆಯಾಗ, ಆ ಹುಡ್ಗಿ ಜೊತೆಯಾಗ.
1: ಅಯ್ಯೋ ದೇವ್ರೆ, ಕಾಪಾಡ್ಬೇಕು ನೀ.

ಭೂಲೋಕದಲ್ಲಿ ಯಮರಾಜ ಚಿತ್ರದ ಈ ಒಂದು ಚಂದದ ಗೀತೆ. ದನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೆ ವಾಣಿ ಜಯರಾಮ್ ಅವರು. ದೊಡ್ಡ ರಂಗೇಗೌಡರ ರಚನೆಗೆ ಸಿ ಅಶ್ವತ್ ಅವರ ಸ್ವರ ಕಲ್ಪನೆ ಇತ್ತು. ಈಗ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಒಂದು ಮುದ್ದಾದ ಗೀತೆ. ಪಡುವಾರಹಳ್ಳಿ ಪಾಂಡವರು ಚಿತ್ರದ ಹಾಡು ಇದು. ಮತ್ತೊಮ್ಮೆ ಈ ಗೀತೆಯ ಸಾಹಿತ್ಯವನ್ನು ರಚಿಸಿರುವವರು ದೊಡ್ಡ ರಂಗೇಗೌಡ ಅವರು. ವಿಜಯ ಭಾಸ್ಕರ್ ಅವರ ಸ್ವರ ಕಲ್ಪನೆ ಈ ಹಾಡಿಗೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಸುಮಧುರವಾದಂತಹ ಹಳೆಯ ಕನ್ನಡ ಚಿತ್ರಗೀತೆಗಳ ಯಾನ ಸಾಗ್ತಾ ಇದೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮುಡಿ ಬರ್ತಾ ಇದೆ, ನಾವಂತೂ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳಿ ಎಲ್ಲ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಈಗಷ್ಟೇ ಮುಡಿ ಬಂತಲ್ಲ ಜೀವನ ಚಕ್ರ ಚಿತ್ರದ ಹಾಡು, ಒಳ್ಳೆಯ ವಯಸ್ಸಿದೆ ಅನ್ನುವಂಥದ್ದು. ಆ ಗೀತೆ ಎಸ್ ಜಾನಕಿಯವರು, ವಾಣಿ ಜಯರಾಮ್ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಂತಹ ಗೀತೆ. ಸಾಹಿತಿ ಚಿ ಉದಯಶಂಕರ್, ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಈಗ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಅರ್ಚನಾ ಚಿತ್ರದ ಹಾಡನ್ನು ಕೇಳೋಣ. ರಾಜನ್ ನಾಗೇಂದ್ರ ಅವರ ಸ್ವರ ಕಲ್ಪನೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ.
1: ಬಿರುಗಾಳಿ

ಗುರು ಶಿಷ್ಯರು ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ. ಎಸ್ ಜಾನಕಿಯವರು ಹಾಡಿದಂತಹ ಒಂದು ರೀತಿ ಚಾಲೆಂಜ್ ಅನಿಸುವಂತಹ ಗೀತೆ ನೋಡಿ. ಯಾವುದೇ ಭಾವ ಆದರೂ ಕೂಡ ಎಷ್ಟು ಚೆನ್ನಾಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಹಾಡುವಂಥದ್ದನ್ನು ನೋಡಿದಾಗ ಆ ಮುಖದಲ್ಲಿ ಯಾವುದೇ ಒಂದು ಬದಲಾವಣೆ ಕಾಣಿಸ್ತಾ ಇರಲಿಲ್ಲ ನಮಗೆ. ಆದರೆ ಆ ಧ್ವನಿಯಲ್ಲಿ ಮಾತ್ರ ಅವರು ಮಾಡುವಂತಹ ಒಂದು ಮ್ಯಾಜಿಕ್ ಇದೆಯಲ್ಲ, ಅದು ಹಬ್ಬ ಅನಿಸುವಂಥದ್ದು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನನಗೆ ದೇವರು ನನ್ನ ಗಂಟಲಲ್ಲಿ ಕೂತು ಹಾಡಿಸ್ತಾನೆ ಕೃಷ್ಣ ಪರಮಾತ್ಮ ಅಂತ ಹೇಳಿ. ಒಂದು ಸರಿ ಅನಿಸುತ್ತೆ ನಮಗೆ, ಹೌದಲ್ವ ಅದು ಎಷ್ಟು ನಿಜ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಸಾಮಾನ್ಯವಾಗಿ ಗಾಯಕ ಗಾಯಕಿಯರು ಅಂತ ಹೇಳಿದ್ರೆ ಅವರ ಒಂದು ಧ್ವನಿಯನ್ನು ಚೆನ್ನಾಗಿಟ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ನಿತ್ಯ ಮಾಡಬೇಕಾದಂತಹ ಕೆಲವೊಂದು ಅಭ್ಯಾಸಗಳಿರುತ್ತೆ, ಹಾಗೆ ಒಂದು ವಿದ್ವತ್ತನ್ನು ಕೂಡ ಪಡೆದಿರಬೇಕಾಗತ್ತೆ. ಅದ್ಯಾವುದು ಕೂಡ ಎಸ್ ಜಾನಕಿ ಅವರು ಮಾಡ್ತಾ ಇರಲಿಲ್ಲ. ಹಾಗೆ ಹಾಡೋದಕ್ಕೆ ಮುಂಚೆ ಸಾಮಾನ್ಯವಾಗಿ ಎಲ್ಲರೂ ಗಂಟಲು ಸರಿ ಮಾಡ್ಕೊಳ್ತಾರೆ ಅಲ್ವಾ, ಅದು ಕೂಡ ಅವರು ಮಾಡ್ತಾ ಇರಲಿಲ್ವಂತೆ. ಊಟ ತಿಂಡಿಗಳಲ್ಲಿಯೂ ಕೂಡ ಹೆಚ್ಚಿನ ಒಂದು ಡಯೆಟ್ ಕೂಡ ಅವರು ತಮ್ಮ ಗಂಟಲಿಗಾಗಿ ನಾನು ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂತ ಹೇಳಿದ್ರೆ, ಯಾವುದೇ ಭಾಷೆಯ ಹಾಡಾದರೂ ಕೂಡ ಕೇವಲ ಅರ್ಧ ಗಂಟೆಯಲ್ಲಿ ಆ ಒಂದು ಆಕ್ಸೆಂಟನ್ನು, ಹಾಗೆ ಆ ಒಂದು ಪದದ ಉಚ್ಚಾರಣೆಯನ್ನು, ಹಾಗೆ ಅದರ ಭಾವಾರ್ಥವನ್ನು ತಿಳ್ಕೊಂಡು ಎಷ್ಟು ಚೆನ್ನಾಗಿ ಅವ್ರದ್ದೇ ಸ್ಟೈಲಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಇಂತಹ ಕಲೆಗಾರಿಕೆ ಇದ್ದದ್ದು ಎಸ್ ಜಾನಕಿಯವ್ರಿಗೆ ಮಾತ್ರವೇ ಅಂತಲೇ ಹೇಳಬಹುದು. ಕೇವಲ ಅರ್ಧ ಗಂಟೆಯಲ್ಲಿ ಅದನ್ನು ಕರಗತ ಮಾಡ್ಕೊಳ್ತಾ ಇದ್ರಂತೆ. ನಿಜಕ್ಕೂ ಅವರು ಗಂಧರ್ವ ಗಾಯಕಿಯೇ ಹೌದು ಅಲ್ವಾ? ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಕೇಳುಗರೆಲ್ಲ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿತ್ತು, ಓಲ್ಡ್ ಈಸ್ ಗೋಲ್ಡ್ನ ಇಂದಿನ ಗೀತೆಗಳ ಆಯ್ಕೆ ನಮಗೆ ಖುಷಿಯನ್ನು ನೀಡಿತು ಅಂತ ಹೇಳಿ. ಹೌದು, ನಿಮಗೆ ಖುಷಿಯಾದರೆ ನಮಗೂ ಕೂಡ ನಮ್ಮ ಕೆಲಸದ ಒಂದು ಸಾರ್ಥಕತೆ ಅಂತ ಹೇಳಿ ಅನಿಸುತ್ತೆ. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಈ ಬೆಳಗಿನಿಂದ ನನ್ನ ಜೊತೆಯಾಗಿದ್ರಿ, ಕಾರ್ಯಕ್ರಮಗಳನ್ನು ಕೇಳಿದ್ರಿ, ಸಂದೇಶಗಳನ್ನು ರವಾನೆ ಮಾಡಿದ್ರಿ, ಹೀಗೆ ಸದಾ ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇದರೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವಿನುತಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಇಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ಮಸೂದೆ 2026 ಚರ್ಚೆಗೆ ಬರಲಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಪ್ರಸ್ತುತ 33ರಿಂದ 37ಕ್ಕೆ ಹೆಚ್ಚಿಸಲು 1956 ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ಕಾಯ್ದೆಗೆ ತಿದ್ದುಪಡಿ ತರಲು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಸೂದೆಯನ್ನು ಮಂಡಿಸುವ ಸಾಧ್ಯತೆ ಇದೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ವಿತರಣೆಯಲ್ಲಿ ವಿಳಂಬ, ಒಎಂಆರ್ ಶೀಟ್ಗಳ ಗೊಂದಲ ಹಾಗೂ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ಹೊರನಡೆಯುವಂತಾದ ಘಟನೆಯ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು ಎಂದು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಕ್ಷೇತ್ರ ಪುನರ್ವಿಂಗಡಣೆ ವಿಷಯದಲ್ಲಿ ಸ್ಥಾನಗಳನ್ನು ಹೆಚ್ಚಿಸುವ ಕುರಿತು ಎಲ್ಲ ಭಾಗಿದಾರರೊಂದಿಗೆ ಚರ್ಚಿಸಲಾಗಿದೆ ಎಂದು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 470 ಅಂಕಗಳ ಏರಿಕೆಯೊಂದಿಗೆ 78,565 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 150 ಅಂಕ ಏರಿಕೆಯ ನಂತರ 24,533 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 31 ಪೈಸೆ ಏರಿಕೆಯೊಂದಿಗೆ 95.12 ರೂಪಾಯಿಯಷ್ಟಿದೆ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆರ್ಜೆ ವಿನುತಾ ಶಶಿಧರ್ ಕಡೆಯಿಂದ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:04:26. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳುವಂಥ ಸಮಯ ಇದು. ಮೊದಲಿಗೆ ಮೂಡಿ ಬರ್ತಾ ಇದೆ ಶ್ರೀಮುರುಳಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯವಿರುವ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ, ಚಿತ್ರ ಭರಾಟೆ.
2: This song is dedicated to all depressed people.

0: ಸಾರಿ.
1: ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದೆ ಮೂಡಿ ಬರ್ತಾ ಇದೆ ಜಸ್ ಕರಣ್ ಸಿಂಗ್ ಅವರ ಗಾಯನದಲ್ಲಿ ಅಯ್ಯೋ ಶಿವನೇ ಅನ್ನೋ ಹಾಡು ಕಲ್ಟ್ ಸಿನಿಮಾದಿಂದ.

ಈಗ ತಾನೇ ಸಂಚಿತ್ ಹೆಗಡೆಯವರ ಗಾಯನದಲ್ಲಿ ಕೇಳಿದಿರಿ ಗೀತೆ. ಚಿತ್ರ ಪೆದ್ದಿ ಚಿತ್ರದ್ದು. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಎ.ಆರ್. ರೆಹಮಾನ್ ಅವರ ಸಂಗೀತವಿರುವ ಗೀತೆ ಇದಾಗಿತ್ತು. ಹಾಗೆ ಮುಂದೆ ಮೂಡಿ ಬರ್ತಾ ಇದೆ ಸೀಟ್ ಎಡ್ಜ್ ಚಿತ್ರದಿಂದ ಟಿಪ್ಪು ಅವರ ಗಾಯನದಲ್ಲಿ ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯಕ್ಕೆ ಆಕಾಶ್ ಪರ್ವಾ ಅವರ ಸಂಗೀತ ಸಂಯೋಜನೆ ಇದೆ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಆಗಿದೆ ಸರಿಯಾಗಿ 11:31. ಈ ಸಮಯ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಿಸಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟ ಅಥವಾ ಸಾಧನೆಗೈದಂಥ ಸಾಧಕರನ್ನ ಸಂಭ್ರಮಿಸುವ ವೇದಿಕೆ ಈ ನಮ್ಮ ಕಲಾಭಾರತಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಕಲಾವಿದರ ಕಿರು ಪರಿಚಯದೊಂದಿಗೆ ಸುಮಧುರವಾದ ಗೀತೆಗಳನ್ನ ಕೂಡ ಕೇಳಬಹುದು. ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋದಾದರೆ, 1970-80 ದಶಕದಲ್ಲಿ ನಾಯಕನಾಗಿ ಮಿಂಚಿದ ನಟ ಇವರು. ಇಂದಿಗೂ ಕೂಡ ಪೋಷಕ ನಟನಾಗಿ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟ. ಯಾರಿರಬಹುದು ಅಂತ ಯೋಚನೆ ಮಾಡ್ತಾ ಇರಿ. ಒಂದು ಗೀತೆಯ ನಂತರ ಮತ್ತೆ ಸಿಗೋಣ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ನಿಮ್ಮ ಅನುದಿನದ ಸಂಗಾತಿ. ಮೂಡಿ ಬರ್ತಾ ಇದೆ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಗಾಯನದಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ.

ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಯಾರು ಅಂತ ನಾನು ಇಂದಿನ ಕಲಾಭಾರತಿಯ ಅತಿಥಿಯ ಬಗ್ಗೆ ಹೇಳೋಕ್ಕಿಂತ ಮೊದಲೇ ನಮ್ಮ ಕೇಳುಗರು ಅವರ ಬಗ್ಗೆ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದಾರೆ. ಹೌದು, ಇಂದು ನಾವು ಕನ್ನಡ ಚಲನಚಿತ್ರರಂಗದಲ್ಲಿ 1970-80 ದಶಕದಲ್ಲಿ ಪ್ರಮುಖ ನಾಯಕರಾಗಿ ಹಾಗೂ ನಂತರದ ದಿನಗಳಲ್ಲಿ ಪೋಷಕ ನಟನಾಗಿ ಹೆಸರುವಾಸಿಯಾದಂತಹ ಹಿರಿಯ ನಟ, ತಮ್ಮ ವಿಶಿಷ್ಟ ನಟನೆ, ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಕಳಕಳಿಯನ್ನು ಹೊಂದಿದಂತಹ ವ್ಯಕ್ತಿ ನಟ ಅಶೋಕ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವರು ಹುಟ್ಟಿದ್ದು ಆನೇಕಲ್ನಲ್ಲಿ. 1975 ಬಿಡುಗಡೆಯಾದ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶ ಮಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಲವಾರು ಚಿತ್ರಗಳಲ್ಲಿ ಇವರು ಮಗನಾಗಿ ನಟಿಸಿದ್ದಾರೆ. ಹಾಗೆ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ರಂಗನಾಯಕಿ ಚಿತ್ರದಲ್ಲಿ ನಾಗರಾಜ್ ಶೆಟ್ಟಿ ಅವರ ಪಾತ್ರ ಇವರ ನಟನಾ ವೃತ್ತಿ ಜೀವನದ ಮೈಲುಗಲ್ಲುಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಮುಂದೆ ಮೂಡಿ ಬರ್ತಾ ಇದೆ ರಂಗನಾಯಕಿ ಚಿತ್ರದಿಂದ ಜಯಚಂದ್ರನ್ ಮತ್ತು ಎಸ್ ಪಿ ಶೈಲಜಾ ಅವರ ಗಾಯನದಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಸಮಯ ಆಗಿದೆ 11:40. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಕಲಾಭಾರತಿಯಲ್ಲಿ ನಟ ಅಶೋಕ್ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇವರು ಅಭಿನಯಿಸಿದ ಚಿತ್ರಗಳ ಬಗ್ಗೆ ಹೇಳೋದಾದರೆ, ಹೆಣ್ಣು, ಸಂಸಾರದ ಕಣ್ಣು ಚಿತ್ರದ ಮೂಲಕ ಚಿತ್ರರಂಗವನ್ನು ಪ್ರವೇಶಿಸಿದ ಇವರು, ವಿಜಯವಾಣಿ, ಸೂತ್ರದ ಗೊಂಬೆ, ಗೆದ್ದವಳು ನಾನೆ, ಸನಾದಿ ಅಪ್ಪಣ್ಣ, ಬಯಲು ದಾರಿ, ದೀಪ, ಭಾಗ್ಯವಂತರು, ಪಾವನಗಂಗಾ, ಕುಂಕುಮ, ರಕ್ಷೆ, ಒಂದು ಪ್ರೇಮದ ಕತೆ, ಹಾಗೆ ಮಧುರ ಸಂಗಮ, ಮಲ್ಲಿಗೆ, ಸಂಪಿಗೆ, ರಾಮ ಲಕ್ಷ್ಮಣ, ಕಪ್ಪು ಕೊಳ, ವರದಕ್ಷಿಣೆ, ರಂಗನಾಯಕಿ, ಗಣೇಶನ ಮಹಿಮೆ, ತಾಯಿಯ ಮಡಿಲಲ್ಲಿ ರಾಜೇಶ್ವರಿ, ಬಾಳು ಬಂಗಾರ, ಅರ್ಚನಾ, ಕಣ್ಣು ತೆರೆಸಿದ ಹೆಣ್ಣು, ಚಲ್ಲಿದ ರಕ್ತ, ಕ್ರಾಂತಿಯೋಗಿ ಬಸವಣ್ಣ, ಹಾಗೆ ರಾಜ ಮಹಾರಾಜ, ಮನೆಗೆ ಬಂದ ಮಹಾಲಕ್ಷ್ಮಿ, ಹೆಣ್ಣಿನ ಸೌಭಾಗ್ಯ, ಹಾಗೆ ಮುಗಿಲ ಮಲ್ಲಿಗೆ, ಹಾಗೇನೆ ಪೋಷಕ ಪಾತ್ರಗಳಲ್ಲಿ ಜನುಮದ ಜೋಡಿ, ಕೃಷ್ಣಂ ಪ್ರಣಯ ಸಖಿ, ಹಾಗೆ ರಾಜಕುಮಾರ, ಐರಾವತ ಮುಂತಾದ ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇವರು ಅಭಿನಯಿಸಿದ ಚಿತ್ರಗಳ ಪಟ್ಟಿಯನ್ನು ನೋಡ್ತಾ ಹೋದರೆ, ಅಬ್ಬಾ, ಎಷ್ಟೊಂದು ಚಿತ್ರಗಳಲ್ಲಿ, ಎಷ್ಟೊಂದು ವಿಭಿನ್ನ ಪಾತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಅಂತ ನೋಡೋಕೆ, ಕೇಳೋಕೆ ಒಂಥರ ಖುಷಿ ಅನಿಸುತ್ತೆ. ಮುಂದೆ ಮೂಡಿ ಬರ್ತಾ ಇದೆ ಮುಗಿಲ ಮಲ್ಲಿಗೆ ಚಿತ್ರದಿಂದ ಪಿ ಸುಶೀಲಾ ಹಾಗೂ ವಾಣಿ ಜೈರಾಮ್ ಅವರ ಗಾಯನದಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ವಿ ಎಸ್ ನರಸಿಂಹನ್ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे, अ प्रीमियर हेरिटेज ग्रुप ऑफ इंस्टीट्यूट्स.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಕಲಾಭಾರತಿಯಲ್ಲಿ ನಾವು ಸಾಕ್ತಾ ಇದ್ದೀವಿ. ನಟ ಅಶೋಕ್ ಅವರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ತಾ ಅವರ ಅಭಿನಯದ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಮುಂದೆ ಮೂಡಿ ಬರ್ತಾ ಇದೆ ದೀಪ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಕಲರ್ ಚೆಲುವಲಿ ನಗು ನಗು ತಿರುವ
1: ಕಲಾಭಾರತಿಯಲ್ಲಿ ನಟ ಅಶೋಕ್ ಅವರ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಅವರ ಕಿರು ಪರಿಚಯದೊಂದಿಗೆ ನಾವು ಸಾಕ್ತಾ ಇದ್ದೀವಿ. ಇವರು ಕೇವಲ ಚಲನಚಿತ್ರಗಳಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಚಳವಳಿಗಳಲ್ಲೂ ಕೂಡ ಇವರು ಭಾಗವಹಿಸಿದ್ದಾರೆ. ಕಾರ್ಮಿಕರ ಒಕ್ಕೂಟದ ಸಂಘದ ಮತ್ತು 1986 ಕರ್ನಾಟಕ ಚಲನಚಿತ್ರ ಕಲಾವಿದರು ಕೆಲಸಗಾರರು ಮತ್ತು ತಂತ್ರಜ್ಞರ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾಗಿ ಚಿತ್ರರಂಗದ ಕಾರ್ಮಿಕರ ಹಕ್ಕುಗಳಿಗಾಗಿ ಇವರು ಹೋರಾಡಿದ್ದಾರೆ. ಗೋಕಾಕ್ ಚಳವಳಿ ಹಾಗೂ ರೈತ ಸಂಘದ ಪ್ರತಿಭಟನೆಗಳಲ್ಲಿ ಕೂಡ ಇವರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಮುಂದೆ ಮೂಡಿ ಬರ್ತಾ ಇದೆ ಅರ್ಚನಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಚಾಣಕ್ಯ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ನಾವು ನಟ ಅಶೋಕ್ ಅವರ ಅಭಿನಯಿಸಿದ ಚಿತ್ರದ ಗೀತೆಗಳನ್ನು ಕೇಳ್ತಾ ಹಾಗೇನೆ ಅವರ ಬಗ್ಗೆ ಕಿರು ಮಾಹಿತಿಯನ್ನು ಪಡೆದುಕೊಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ನವೋದಯ ನಾಗರಾಜ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಅಶೋಕ್ ಅವರು ಇಂದಿನ ಕಲಾಭಾರತಿಯ ಅತಿಥಿ ಅಂತ ಹೇಳ್ತಾ ಇದ್ರೆ, ಹೋಬಳೆ ಲಕ್ಷ್ಮೀ ಚಂದ್ರಶೇಖರ ವಿದ್ಯಾನಗರ ಹರಿಹರದಿಂದ ಅಶೋಕ್ ಅವರು ಇಂದಿನ ಕಲಾಭಾರತಿಯ ಅತಿಥಿ. ಸನಾದಿ ಅಪ್ಪಣ್ಣ ನನ್ನ ಫೇವರೇಟ್ ಮೂವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಶೋಕ್ ಅವರ ವಿಶೇಷ ಮಾಹಿತಿ, ಹಾಗೆ ಸುಮಧುರವಾದ ಹಾಡುಗಳು, ಪುಟ್ಟಣ್ಣನವರ ಗರಡಿಯಲ್ಲಿ ಬೆಳೆದ ಹುಡುಗ, ಸೂಪರ್ ಥ್ಯಾಂಕ್ಸ್ ಅಂತ ಗಿರೀಶ್ ಸುಂದರ ಕುಪ್ಪೆಯಿಂದ ಸಂದೇಶವನ್ನು ಕಳಿಸಿದ್ರೆ, ಮಂಗಳ ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ಹಿರಿಯ ಕಲಾವಿದರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು. ಇವರ ಉತ್ತಮ ಅಭಿನಯದ ದೀಪ ಕುಂಕುಮ ರಕ್ಷೆ ಚಿತ್ರದ ಗೀತೆಗಳು ತುಂಬ ಇಷ್ಟ ಅಂತ. ಹಾಗೆ ಸುರೇಶ್ ಭಟ್ ಅವರು ಹೇಳ್ತಾ ಇದ್ದಾರೆ, ನಟ ಅಶೋಕ್ ಅವರ ಬಗ್ಗೆ ಮಾಹಿತಿ ಇಷ್ಟ ಆಯಿತು. ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಗನಾಗಿ ಪಾತ್ರ ಮಾಡಿದ್ದು ನನಗೆ ತುಂಬ ಮೆಚ್ಚುಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಂದೇಶ ಕಳಿಸಿದ್ದಾರೆ, ಅರುಣಾ ಮೈತ್ರಿ ಜೆಸಿ ರೋಡ್ನಿಂದ ಕಲಾಭಾರತಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ. ಶ್ವೇತಾ ಎಸ್ ರಾವ್ ಸುಳ್ಳ್ಯದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹಳೆ ಹಾಡುಗಳು ಇಷ್ಟ ಆಯಿತು ಅಂತ. ಹಾಗೇನೆ ಹರೀಶ್ ಮಲ್ಲೇಶ್ವರಂ ಅವರು ಹೇಳ್ತಾ ಇದ್ದಾರೆ, ದೀಪ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ ನಮ್ಮ ಮನೆ ಹತ್ರ ಆ ಚಿತ್ರೀಕರಣ ನಡೆದಿತ್ತು, ಆವಾಗ ಅವರನ್ನು ಭೇಟಿಯಾಗಿದ್ದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರು ಕೂಡ ಅಶೋಕ್ ಅವರ ಎಲ್ಲ ಕನ್ನಡ ಚಿತ್ರಗಳಲ್ಲಿ ಅಭಿನಯ ಅಮೋಘ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರವೀಂದ್ರ ದೇವಗಿರಿಯಿಂದ ಸಂದೇಶವನ್ನು ಕಳಿಸಿದ್ರೆ, ಹಂಪಸಾಗರದಿಂದ ಸೋಮಶೇಖರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಿರ್ಮಳ ಗೋಡ್ಗುಂಟೆ ಪಾಳ್ಯದಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಸುಂದರವಾದ ನಟ ಅಂತ. ಹೌದು, ಬಹಳ ಸುಂದರವಾದ ಅದ್ಭುತವಾದ ನಟ ಅಂತಾನೆ ಹೇಳ್ಬೋದು. ಸಮಯ ಆಗಿದೆ 11:58. ಕಲಾಭಾರತಿಯ ಕೊನೆ ಹಂತದಲ್ಲಿ ನಾವಿದ್ದೀವಿ. ಇಂದಿನ ಕಲಾಭಾರತಿಯಲ್ಲಿ ನಟ ಅಶೋಕ್ ಅವರ ಬಗ್ಗೆ ಮಾಹಿತಿ ಹಾಗೂ ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಲಾಭಾರತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಂಗ್ರಹ ಹಾಗೂ ಪೂರೈಕೆಗೆ ಪ್ರಥಮ ಆದ್ಯತೆ ನೀಡಲಾಗಿದೆ. ಕುಡಿಯುವ ನೀರಿನ ಭದ್ರತೆಗಾಗಿ ಜಲಾಶಯಗಳಲ್ಲಿ 40 TMC ನೀರನ್ನು ಕಾಯ್ದಿರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಆಯೋಜಿತ ಕಾವೇರಿ ನದಿ ನೀರು ಹಂಚಿಕೆ ಹಾಗೂ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಆಯೋಜಿತ ಸರ್ವಪಕ್ಷ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ ರೈತರು ಹಾಗೂ ಜನರ ಹಿತರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ ಎಂದರು. ತುಂಗಭದ್ರಾ ಜಲಾಶಯಕ್ಕೆ 50,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಪ್ರಸ್ತುತ ನೀರಿನ ಸಂಗ್ರಹ 45 TMC ತಲುಪಿದೆ. ಈ ಹಿನ್ನೆಲೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಬೇಕು. ಸರ್ಕಾರ ಶೀಘ್ರದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಸಬೇಕು ಎಂದು ತುಂಗಭದ್ರಾ ರೈತ ಸಂಘ ಆಗ್ರಹಿಸಿದೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಕಾಲುವೆಗೆ ನೀರು ಹರಿಸುವ ಕುರಿತು ತುಂಗಭದ್ರಾ ಆಡಳಿತ ಮಂಡಳಿ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಿ ಜಲಾಶಯದ ಒಳಹರಿವಿನ ಆಧಾರದ ಮೇಲೆ ಸರ್ಕಾರ ನೀರು ಬಿಡುಗಡೆಗೆ ನಿರ್ಧಾರ ಕೈಗೊಳ್ಳಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಹೇಳಿದರು. ಕೊಪ್ಪಳದಲ್ಲಿ ರೈತರ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು. ಲಭ್ಯವಿರುವ ನೀರಿನ ಸಮರ್ಪಕ ಬಳಕೆಯಾಗಬೇಕು. ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾದರೆ ರೈತರ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿದೆ ಎಂದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿರಣ್ಯಕೇಶಿ ನದಿಯಿಂದ ಜಿಆರ್ಬಿಸಿ ಕಾಲುವೆಗೆ ನೀರೆತ್ತುವ ಯೋಜನೆಯ ಪಂಪ್ ಹೌಸ್ ಸ್ಥಳಕ್ಕೆ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲಿಸಿದರು. ಹುಬ್ಬಳ್ಳಿ ತಾಲೂಕು ಕೆರೆಸೂರು ಸರ್ಕಾರಿ ಪ್ರೌಢಶಾಲೆಯ ಅರಳಿಕಟ್ಟೆ ತೆರೆದ ವಾಚನಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇಂಡಿಯಾ ಫೌಂಡೇಶನ್ ಫಾರ್ ಆರ್ಟ್ ಕಲಿ ಕಲಿಸು ಸಹಯೋಗದಲ್ಲಿ ಆಯೋಜಿತ ಮಕ್ಕಳ ಬರಹಗಳ ಸಂಕಲನ ಅರಳಿಕಟ್ಟೆ ಅರಿವಿನ ಮೂಟೆಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಬಿಡುಗಡೆಗೊಳಿಸಿದರು. ಪುಸ್ತಕ ಬಿಡುಗಡೆ ಹಿನ್ನೆಲೆ ಶಾಲೆಯ ಅರಳಿಕಟ್ಟೆ ವಾಚನಾಲಯದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಡಾಕ್ಟರ್ ಲಿಂಗರಾಜ ರಾಮಪುರ.
1: ಕಳೆದ 18 ತಿಂಗಳಿಂದ ಅರಳಿಕಟ್ಟೆ ಚಟುವಟಿಕೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದಾವೆ. ಅರಳಿಕಟ್ಟೆ ಅಂತ ಅನ್ನೋದು ಅದೊಂದು ತೆರೆದ ವಾಚನಾಲಯ. ಅಲ್ಲಿ ಮಕ್ಕಳಿಗೆ, ಯುವಕರಿಗೆ, ಹಿರಿಯರಿಗೆ ನಿರಂತರವಾಗಿ ಓದಲಿಕ್ಕೆ ಪುಸ್ತಕಗಳಿರ್ತವೆ. ಮತ್ತೆ ಶನಿವಾರ ಮತ್ತು ರವಿವಾರಗಳಂದು ರಾಜ್ಯದ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಲಾಗುತ್ತೆ. ಕವಿತೆ ಕಟ್ಟೋಣ, ಅಭಿನಯ ಕಲಿಯೋಣ, ಹೆಜ್ಜೆ ಹಾಕೋಣ, ಮಕ್ಕಳ ಗ್ರಾಮ ಸಭೆ, ಆಕಾಶ ವೀಕ್ಷಣೆ, ಮರಗಳ ಅಧ್ಯಯನ, ಪರೀಕ್ಷೆಯೊಂದು ಹಬ್ಬ, ಪುಸ್ತಕ ಜೋಳಿಗೆ, ಈ ರೀತಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಿಸರ, ನಾಟಕ, ಹೀಗೆ 60ಕ್ಕೂ ಹೆಚ್ಚು ಚಟುವಟಿಕೆಗಳನ್ನು ಅಲ್ಲಿ ನಡೆಸಲಾಗಿದೆ.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಕೊರತೆ ಸಮಸ್ಯೆ ಎದುರಿಸುತ್ತಿರುವ ಹುನಗುಂದ ತಾಲೂಕಿನ ರಕ್ಕಸಗಿ ಹಾಗೂ ಸೂಳೆಭಾವಿ ಗ್ರಾಮಗಳು, ಬಾಗಲಕೋಟೆ ತಾಲೂಕಿನ ಶಿರೂರ, ಗುಳೇದುಗುಡ್ಡ ತಾಲೂಕಿನ ಬೂದನಗಡ ಹಾಗೂ ಪಾದನಕಟ್ಟಿ ಗ್ರಾಮಗಳ ರೈತರ ಜಮೀನುಗಳನ್ನು ಜಿಲ್ಲಾಧಿಕಾರಿ ಸಂಗಪ್ಪ ವೀಕ್ಷಿಸಿದರು. ಹಾನಿಗೊಳಗಾದ ಹೆಸರು ಹಾಗೂ ತೊಗರಿ ಬೆಳೆ ತಾಕುಗಳನ್ನು ಪರಿಶೀಲಿಸಿ ರೈತರಿಂದ ಮಾಹಿತಿ ಪಡೆದರು. ಕಲಬುರಗಿ ನಗರದ ಎಸ್ಬಿ ಮಹಾವಿದ್ಯಾಲಯದಲ್ಲಿ ಮೈ ಭಾರತ್ ವತಿಯಿಂದ ಆಯೋಜಿತ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಕಾರ್ಯಕ್ರಮದಲ್ಲಿ ಒಟ್ಟು 200 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡು ನಶೆ ಮುಕ್ತತೆಯ ಪ್ರತಿಜ್ಞೆ ಸ್ವೀಕರಿಸಿದರು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 144416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆಯಲ್ಲಿ ತಂಬಾಕು ಉತ್ಪನ್ನಗಳ ನಿಷೇಧ ಕಾಯ್ದೆ ಕೋಟ್ಪಾ 2003 ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ಸೂಚಿಸಿದ್ದಾರೆ. ಧಾರವಾಡ ರಾಣಿ ಚೆನ್ನಮ್ಮ ನಗರದ ಉದ್ಯಾನದಲ್ಲಿರುವ ಶ್ರೀ ಗಣೇಶ ಮಂದಿರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾನಪದ ಟ್ರಸ್ಟ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿತ 13 ದಿನಗಳ ಜನಪದ ಹಾಡುಗಳ ತರಬೇತಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಹಿರಿಯ ಜನಪದ ವಿದ್ವಾಂಸ ಡಾ ರಾಮು ಮೂಲಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಇದುವರೆಗೆ ಒಟ್ಟು 10,40,025 ಗಣತಿ ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾ ಚುನಾವಣಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಇದುವರೆಗೆ 18,28,719 ಮತದಾರರ ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ.

0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ, ನಂತರ ಸಾವಿತ್ರಿಬಾಯಿ ಪುಲೆ ಇವರ ಕುರಿತು ಮಾತನಾಡುತ್ತಾರೆ ಡಾ ತೇಜಸ್ವಿನಿ ಯಕ್ಕುಂಡಿಮಠ್. ಮೊದಲಿಗೆ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾ ಪ್ರಿಯಾ ಶಂಕರ್ ಬಿಜಾಪುರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಆಗಸ್ಟ್ 1 ಆಗಸ್ಟ್ 7 ತನಕ ನಾವು ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತೀವಿ. ಅಂದ್ರೆ ಮಗುವಿಗೆ ತಾಯಿಯ ಹಾಲೇ ಶ್ರೇಷ್ಠ, ಮಗುವಿಗೆ ತಾಯಿ ನಿರಂತರವಾಗಿ ಎದೆ ಹಾಲನ್ನ ಕೊಡಬೇಕು, ಇದರಿಂದ ಮಗುವಿನ ಆರೋಗ್ಯ ಸುಧಾರಿಸ್ತದೆ ಅನ್ನೋದು ಮುಖ್ಯ ಉದ್ದೇಶದಿಂದ ಈ ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತಾ ಬಂದಿವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ತನ್ಯಪಾನದ ಮಹತ್ವ ಏನು, ಎಷ್ಟು ದಿನಗಳ ಕಾಲ ತಾಯಿಯ ಎದೆ ಹಾಲನ್ನೇ ಮಗುವಿಗೆ ನೀಡಬೇಕು, ಮತ್ತೆ ಈ ತಾಯಿಯ ಎದೆ ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದು, ಮಗುವಿಗೆ ಪೂರಕ ಆಹಾರ ಯಾವಾಗಿಂದ ಕೊಡಬೇಕು, ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡುವುದಕ್ಕೆ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾದ ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರಿಯಾ.
2: ನಮಸ್ಕಾರ ಮೇಡಮ್.
1: ಡಾಕ್ಟರ್, 1 ನೇ ತಾರೀಕಿನಿಂದ 7 ತಾರೀಕು ನಾವು ಸ್ತನ್ಯಪಾನ ಸಪ್ತಾಹವನ್ನ ಆಚರಿಸ್ತೀವಿ, ಇದರ ಪ್ರಾಮುಖ್ಯತೆ ಏನಂತೆ?
2: ಪ್ರತಿಯೊಂದು ತಾಯಿ ಡೆಲಿವರಿ ಆಗತ್ತಿದ್ದಂಗೆ ಇನ್ನು ಮಾಸ ಹೊರಗೆ ಬೀಳದೇ ಇರುವ ಕೂಡ ನಾವು ಆ ಪಾಪವನ್ನು ತಾಯಿಯ ಹೊಟ್ಟೆ ಮೇಲೆ ಹಾಕ್ತೀವಿ. ಸೊ ಅರ್ಧ ತಾಸಿನಲ್ಲಿ ನಾರ್ಮಲ್ ಡೆಲಿವರಿ ಆದ ಮೇಲೆ ಹಾಲು ಕುಡಿಸೋದು, ಅಂಡ್ ಸಿಜೇರಿಯನ್ ಆದ 1 ತಾಸಿಗೆ ತಾಯಿ ಹಾಲು ಕುಡಿಸ್ಬೇಕು. ಹಾಲು ಬರುವುದಿಲ್ಲ ಅಂತ ಎಲ್ಲ ಹೆಣ್ಮಕ್ಳು ಕಂಪ್ಲೇನ್ ಮಾಡೋದು, ಆದ್ರೆ ಪಾಪು ಎದೆ ಹಾಲು ಚೀಪ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ತಾಯಿಯಲ್ಲಿ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ತಯಾರಾಗ್ತದೆ, ಅದರಿಂದ ಒಳ್ಳೆ ಕ್ವಾಲಿಟಿ ಹಾಲು ಬರಲಿಕ್ಕೆ ಸಹಾಯ ಮಾಡಿಕೊಡ್ತದೆ. ಸೊ ಫಸ್ಟ್ ಪಾಪುವಿಗೆ ತಾಯಿಯ ಎದೆಗೆ ಹಾಲು ಚೀಪಿಸ್ಲಿಕ್ಕೆ ಹಾಕುವುದೇ ಮುಖ್ಯ ಉದ್ದೇಶ, ಅದನ್ನ ಮಾಡಬೇಕು.
1: ಈಗ ಡಾಕ್ಟರ್, ಒಂದು ತಾವು ಹೇಳಿದ್ರಿ ಫಸ್ಟ್ಗೆ ಎದೆ ಹಾಲು ಬಂದ ತಕ್ಷಣನೇ ಪಾಪುಗೆ ಕೊಡಬೇಕು ಅಂತ, ಆದ್ರೆ ಎಷ್ಟೊಂದು ಜನರಲ್ಲಿ ಒಂದು ನಂಬಿಕೆ ಏನಿದೆ ಅಂದ್ರೆ ಹುಟ್ಟಿದ ತಕ್ಷಣನ ಬರುವಂತ ಈ ಹಾಲು ಗಟ್ಟಿ ಹಾಲು, ಅದಕ್ಕೆ ಕೊಲೆಸ್ಟ್ರಾಮ್ ಅಂತ ಹೇಳಿ ಹೇಳ್ತೀವಿ, ಇದು ಮಗುವಿಗೆ ಒಳ್ಳೇದಲ್ಲ, ಇದು ಮಗುವಿಗೆ ಪಚನ ಆಗುವುದಿಲ್ಲ ಅಂತೇಳಿ ಆ ಹಾಲನ್ನ ಹಿಂಡಿ ತೆಗೆದು ನಂತರ ಕೊಡುವುದಕ್ಕೆ ಶುರು ಮಾಡ್ತಾರೆ, ಇದು
2: ಅದು ಮಾಡ್ಲೇಬಾರ್ದು. ಫಸ್ಟ್ ಟೈಮ್ ಏನು ಹಾಲು ಬರ್ತದೆ ನೀರಿನ ತರ ಅಥವಾ ಸ್ವಲ್ಪ ಗಟ್ಟಿಯಾದ ಹಾಲು, ಕೊಲೆಸ್ಟ್ರಾಮ್ ಅಂತ ನಾವೇನ್ ಹೇಳ್ತೀವೋ, ಅದರಲ್ಲಿ ತಾಯಿ ಒಳಗೆ ಇರುವ ವಿಟಮಿನ್ಸ್ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಏನ್ ಅವಳು ಅಳವಡಿಸ್ಕೊಂಡ್ ಬಂದಿದ್ದಾಳೆ 20, 25, 28 ಅದು ಸಹ ಪಾಪುಗೆ ಗಿಫ್ಟ್ ತರ ತಾಯಿಯಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿನೂ ಹೋಗ್ತದೆ. ಅದರಲ್ಲಿರುವಷ್ಟು ವಿಟಮಿನ್ಸ್, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ನೆಕ್ಸ್ಟ್ ಕೆಲವು ದಿನಗಳಲ್ಲಿ ಅಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. ಸೊ ಮೊದಲು ಬಂದ ಹಾಲನ್ನು ಎಂದು ಎಸಿದೆ ಫಸ್ಟ್ ಪಾಪುಗೆ ಕೊಡ್ಬೇಕು.
1: ಮತ್ತೆ ಡಾಕ್ಟರ್, ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣನೇ ನಾವು ನೋಡ್ತಿರ್ತೀವಿ ಆಸ್ಪತ್ರೆಯಲ್ಲಿ ಈ ಮನೆಯ ಹಿರಿಯ ಮಹಿಳೆಯರು ಏನು ಜೇನುತುಪ್ಪ ನೆಕ್ಸುದು ಅಥವಾ ಸಕ್ಕರೆ ನೀರನ್ನ ನೆಕ್ಸುದು ಇದನ್ನೆಲ್ಲ ಮಾಡ್ತಿರ್ತಾರೆ, ಇದು ಅಗತ್ಯ ಇದೆಯಾ?
2: ಅದು ಅನವಶ್ಯಕ, ಅಂಡ್ ಕೊಡಲೂಬಾರ್ದು. ಅದರಿಂದ ಇನ್ನೂ ರೋಗಾಣುಗಳು, ಯಾವ ನೀರಲ್ಲಿ ಸಕ್ಕರೆ ನೀರು ಮಾಡಿದಾರೋ ಅದರಿಂದ ನೀವು ಮಗುವಿಗೆ ರೋಗಾಣುಗಳು ಕೊಡುವ ಸಾಧ್ಯತೆ ಇರುವುದರಿಂದ ತಾಯಿ ಹಾಲು ಬಿಟ್ಟು ಬೇರೆ ಏನೂ ಬೇಕಾಗುವುದಿಲ್ಲ ಮಗು 6 ತಿಂಗಳು ಆಗುವವರೆಗೆ. ಅದಕ್ಕೆ ಬೇಕಾಗುವ ನೀರಿನ ಅಂಶ, ವಿಟಮಿನ್ಸು, ಗ್ಲುಕೋಸು ಎಲ್ಲನೂ ದೇವರು ಸರಿ ಮಾತ್ರೆಯಲ್ಲಿ ಹಾಕಿ ಕಳಿಸಿದ್ದಾನೆ. ನಾನು ತಾಯಿ ಹಾಲು ಕೊಡುವುದಿಲ್ಲ ಆಕಳ ಹಾಲು ಕೊಡ್ತೀನಿ ಅಂದರೆ ಆಕಳ ಹಾಲು ತಾಯಿ ಹಾಲಿನಷ್ಟು ಮ್ಯಾಚಿಂಗ್ ಇರುವುದಿಲ್ಲ. ಅದಕ್ಕೆ ತಾಯಿ ಹಾಲು 6 ತಿಂಗಳವರೆಗೂ ಅಷ್ಟೇ ಕೊಡಬೇಕು ಹೊರತು ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಜೇನುತುಪ್ಪ ಆಗಲಿ, ಸಕ್ಕರೆ ನೀರಾಗಲಿ, ನೀರಾಗಲಿ ಏನೂ ಕೊಡಬೇಕಾಗಿಲ್ಲ ಮಗುವಿಗೆ.
1: ಮಗು ಹುಟ್ಟಿದ ಎಷ್ಟು ತಿಂಗಳುಗಳ ಕಾಲ ಬರೀ ತಾಯಿ ಹಾಲು ಕೊಡಬೇಕು?
2: 6 ತಿಂಗಳವರೆಗೂ, 6 ತಿಂಗಳು, 5 ರಿಂದ 6 ತಿಂಗಳು ಆಗುವವರೆಗೂ ತಾಯಿಯ ಹಾಲು ಅಷ್ಟೇ ಕೊಡ್ಲಿ. ಮೇಲಿನದ ಏನೇ ನೀವು ಆ್ಯಡ್ ಮಾಡ್ಬೇಕಂದ್ರೂ ಮಗು 6 ತಿಂಗಳು ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಲಿಕ್ವಿಡ್ ಡಯಟ್ ಅನ್ರಿ, ಹಣ್ಣನ್ರಿ, ಜ್ಯೂಸ್ ಅನ್ರಿ, ಆದ್ರೆ 1.5 ವರ್ಷದವರೆಗೂ ತಾಯಿ ಆರಾಮಾಗಿ ಹಾಲು ಕೊಡ್ಲಿಕ್ಕೆ ಒಳ್ಳೇದು. ಒಂದು ರೀತಿ ಅವಳಿಗೆ ವೇಟ್ ಲಾಸ್ ಆಗ್ತದೆ, ಅವಳಿಗೆ ಮುಂದೆ ರೋಗ ನಿರೋಧಕ ಅಲ್ಲದೆ ಪಾಪುವಿಗೆ ಅವಳಿಗೆ ಮುಂದೆ ಪ್ರೆಗ್ನೆನ್ಸಿ ಆಗದೆ ಇರೋ ತರ ಕಾಂಟ್ರಸೆಪ್ಟಿವ್ ಇಫೆಕ್ಟು ಆಗ್ತದೆ ಮೊದಲ 6 ರಿಂದ 8 ತಿಂಗಳಲ್ಲಿ. ಸೊ 1.5 ವರ್ಷದವರೆಗೂ ಹಾಲು ಕುಡಿಸಿದ್ರೆ ಒಳ್ಳೇದು.
1: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಎಷ್ಟೊಂದು ಮಹಿಳೆಯರಿಗೆ ಹಾಲು ಬರುವುದಿಲ್ಲ ಅಂತ ಹೇಳಿ, ಅಂದ್ರೆ ಅವಾಗ ಪರ್ಯಾಯವಾಗಿ ಅದು ಸಾಕಾಗ್ಲಿಲ್ಲ ಮಗುವಿಗೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ?
2: ಅಲ್ಲ, ಪಾಪುಗೆ ಸಾಕಾಗ್ಲಿಲ್ಲ ಅಂತ ಗೊತ್ತಾಗೋಗೆ ಪಾಪು ಪದೇ ಪದೇ ಅಳ್ತಾ ಇಲ್ಲ, 2 ತಾಸಿಗೊಮ್ಮೆ ಅದು ಎಷ್ಟು ಹಾಲು ಕುಡಿಯೋದು ಕುಡ್ದು ಆಮೇಲೆ ಬರ್ಪಿಂಗ್ ಮಾಡಿ ಮಲಗಿಸಿದ್ರೆ ಸುಮ್ಮನಿದ್ರೆ ಅದು ಪಾಪುಗೆ ಸಾಕಾಗ್ತಾ ಇದೆ ಅಂತ ಅರ್ಥ. ತಾಯಿಗೆ ಅನ್ಸ್ತಾ ಇರ್ಬೋದು ಹಾಲು ಕಡಿಮೆ ಇದ್ದಿದೆ ಅಂತ, ಆದ್ರೆ ಹಾಲು ಬರ್ತಾನೆ ಇಲ್ಲ, ಸದಾ ಕಾಲ ಪಾಪು ಅಳ್ತಾ ಇದೆ ಅಂತಂದ್ರೆ ಆವಾಗ ನಾವು ಮೇಲಿನ ಹಾಲು ಅಥವಾ ಫಾರ್ಮುಲಾ ಆಲ್ಟರ್ನೇಟ್ ಯೋಚನೆ ಮಾಡಬಹುದು.
1: ಇಲ್ದಿದ್ರೆ ತಾಯಿ ಅದ್ರ ಬಗ್ಗೆ ಜಾಸ್ತಿ ಯೋಚಿಸೋ ಅವಶ್ಯಕತೆ ಇಲ್ಲ.
2: ಅಂಡ್ ಇನ್ನೊಂದು ಮಾತು, ಈಗ ಸಪೋಸ್ ಯಾವ್ದೋ ಕಾರಣಕ್ಕೆ ತಾಯಿಗೆ ಹಾಲು ಬರ್ತಾ ಇಲ್ಲ, ಯಾವ್ದೋ ಕಾರಣಕ್ಕೆ ಹಾಲು ಕುಡಿಸಬಾರ್ದು ಅಂತ ಇರ್ತದೆ. ಈಗ HIV ಇದ್ದ ಮಹಿಳೆ, ಈಗ ರೂಲ್ಸ್ ಚೇಂಜ್ ಆಗಿದೆ ಕುಡಿಸಬಹುದು ಅಂತ, ಅಥವಾ ತಾಯಿ ಎಷ್ಟೇ ಪ್ರಯತ್ನ ಪಟ್ರು ಏನೇ ಮೆಡಿಸಿನ್ ನಾವು ಕೊಟ್ರು ಊಟದಲ್ಲಾಗ್ಲಿ ಗುಳಿಗೆ ಆಗ್ಲಿ ಪೌಡರ್ ಆಗ್ಲಿ ಹಾಲು ಬರದೇ ಇದ್ರೆ, ಈಗ ನಮ್ಮ ಹತ್ರ ಬ್ರೆಸ್ಟ್ ಮಿಲ್ಕ್ ಸ್ಟೋರಿಂಗ್ ಬ್ಯಾಂಕ್ಸ್ ಗಳಿವೆ. 6 ತಿಂಗಳಕ್ಕಿಂತ ಸಣ್ಣ ಮಗು ಇದ್ದ ತಾಯಿ ತನ್ನ ಹತ್ರ ಎಕ್ಸೆಸ್ ಹಾಲಿದ್ರೆ ಅದನ್ನ ದಾನದ ರೂಪವಾಗಿ ಬ್ಯಾಂಕಿಗೆ ಕೊಡ್ತಾ ಇದ್ದಾಳೆ, ಆ ಹಾಲನ್ನು ನಾವು ಬಳಸಬಹುದು.
1: ಈಗ ಇನ್ನೊಂದು ಮುಖ್ಯವಾಗಿ ನಾವು ಇಲ್ಲಿ ಕೇಳಬೇಕಾಗಿದ್ದು ಅಂದ್ರೆ, ಯಾವ ರೀತಿಯಲ್ಲಿ ತಾಯಿ ಮಗುವಿಗೆ ಫೀಡ್ ಮಾಡಬೇಕು, ಅದರ ಒಂದು ಫ್ರೀಕ್ವೆನ್ಸಿ ಸಮಯ ಹೇಗೆ?
2: ಪಾಪುವಿಗೆ 2 ತಾಸಿಗೊಮ್ಮೆ ಫೀಡ್ ಮಾಡಬೇಕು 3 ತಿಂಗಳಾಗುವ, ಆಮೇಲೆ 3 ತಾಸಿಗೆ ಒಂದ್ಸರ್ತಿ ಫೀಡ್ ಮಾಡ್ಲಿ. 6 ತಿಂಗಳ ಮಗು ಆದ್ಮೇಲೆ 3-4 ತಾಸಿಗೊಮ್ಮೆ ಫೀಡ್ ಮಾಡಿ ಟಾಪ್ ಫೀಡ್ ಸ್ಟಾರ್ಟ್ ಮಾಡಿರ್ತಾರೆ. ಅದನ್ನ ಮಾಡಿದ್ರೆ ತಾಯಿಗೂ ರೆಸ್ಟ್ ಸಿಗ್ತದೆ, ಪಾಪುಗೂ ಬೇರೆ ತರದ ಡಯಟ್ ಗೆ ರೂಢಿ ಆದಂಗೆ ಆಗ್ತದೆ. ಸೊ ಅದನ್ನ ಮಾಡೋದು ಅತಿ ಅವಶ್ಯಕ. ಆಮೇಲೆ ಯಾವಾಗ್ಲೂ ತಾಯಂದ್ರು ಸುಸ್ತಾಗಿರ್ತಾರೆ ನೈಟ್ ಅಲ್ಲಿ ಅಂತ ನಾವು ನೋಡ್ತೇವೆ, ಪಾಪುನ ಪಕ್ಕದಲ್ಲಿ ಇಟ್ಕೊಂಡು ಹಾಲು ಕುಡಿಸ್ತಾರೆ, ಆ ರೀತಿ ಮಾಡ್ಲೇಬಾರ್ದು. ಎಷ್ಟೇ ಕಷ್ಟ ಅನ್ಸಿದ್ರು ಎಷ್ಟೇ ಟಯರ್ಡ್ ಇದ್ರು ಎದ್ದು ಕೂತ್ಕೊಂಡು ಹಿಂದ್ಗಡೆ ಪಿಲ್ಲೋ ಇಟ್ಕೊಂಡು ಕಂಫರ್ಟಬಲ್ ಆಗಿ ಪಾಪುವಿಗೆ ಸಿ ಪೊಸಿಷನ್ ಅಂತೀವಿ, ಆ ಪೊಸಿಷನ್ ಅಲ್ಲಿ ಹಿಡ್ಕೊಂಡು ಪಾಪು ತಲೆ ಸ್ಟೆಬಿಲೈಸ್ ಮಾಡಿ ಎದೆ ಹತ್ರ ಕರ್ಕೊಂಡೋಗಿ ಇಡೀ ನಿಪ್ಪಲ್ಲು ಏರಿಯೋಲ ಇಡೀ ಬಾಯಿ ಅಲ್ಲಿ ಪಾಪು ಹೋಗ್ಬೇಕು. ಕರೆಕ್ಟ್ ಲ್ಯಾಚಿಂಗ್ ಪ್ರೊಸೀಜರ್ ಅಂತ ಅದನ್ನು ಮಾಡಿಯೇ ಹಾಲು ಕುಡಿಸ್ಬೇಕು, ವಿನ ಎಂದು ಮಲಗಿ ಕುಡಿಸಿದೆ ಯಾವ್ಯಾವ ಪೊಸಿಷನ್ ಅಲ್ಲಿ ಇದ್ದು ಕುಡಿಸ್ದೆ ಅಂತಲ್ಲ, ಅದು ತುಂಬಾ ತುಂಬಾ ಮುಖ್ಯ. ಅಂಡ್ 2 ತಾಸಿಗೊಮ್ಮೆ ಸಾಕು, ಪ್ರತಿ ಸರ್ತಿ ಪಾಪು ಅಳದಂತ ಹೇಳಿ ಬ್ರೆಸ್ಟ್ ಫೀಡ್ ಮಾಡ್ಬೇಕು ತಾಸಿಗೊಮ್ಮೆ ಅಂತ ಇರುವುದಿಲ್ಲ, ಅದು ಬೇರೆ ಕಾರಣಕ್ಕೂ ಅಳ್ತಾ ಇರ್ಬೋದು. ಸೊ 2 ತಾಸಿಗೊಮ್ಮೆ 3 ತಿಂಗಳವರೆಗೂ ಇಸ್ ಓಕೆ.
1: ಅಂದ್ರೆ ಈ ಫೀಡಿಂಗ್ ಮಾಡುವಂತ ಪೊಸಿಷನ್ ಏನಿದೆ ಇದು ಬಹಳ ಮುಖ್ಯ ಅಂತ ಹೇಳಿ, ಅದರಿಂದ ತಾಯಿಗೂ ಅನುಕೂಲ ಮತ್ತೆ ಮಗುವಿಗೂ ಕೂಡ.
2: ಹೌದು ಹೌದು ಹೌದು.
1: ಮತ್ತೆ ಈ ಹಾಲು ಕುಡಿಸಿದ ಮೇಲೆ ಎಷ್ಟೊಂದು ಮಕ್ಕಳು ತಕ್ಷಣಕ್ಕೆ ಒಮಿಟ್ ಮಾಡ್ತವೆ,
2: ಪಾಪು ತುಂಬಾ ಹೊತ್ತು ಅತ್ತು ಲ್ಯಾಚಿಂಗ್ ಪೊಸಿಷನ್ ಸರಿ ಇರ್ಲಿಲ್ಲ, ಅಥವಾ ಬಹಳಷ್ಟು ಹಾಲು ಕುಡಿಸಿದ ಮೇಲೆ ಕೂಡ ಅದು ಸ್ವಲ್ಪ ಸರ್ವಸಾಮಾನ್ಯವಾಗಿ ಸ್ವಲ್ಪ ಅಮೌಂಟ್ ಹೊರಗಡೆ ಬರೋದು ಕರೆಕ್ಟ್. ಬಟ್ ಅದನ್ನ ಹೆಗಲಿಗೆ ಹಾಕೊಂಡು ಪಾಪುಗೆ ಬರ್ಪಿಂಗ್ ಅಂತ ಹೇಳ್ತೀವಿ, ಬೆನ್ನು ತಟ್ಟಿ ಅದು ಡರ್ಕೆ ಬರ್ಸೋದು ಮಾಡಿ ಆಮೇಲೆ ಬೇಬಿಗೆ ಮಲಗಿಸ್ಬೇಕು. ಅದು ಸ್ವಲ್ಪ ಹೊರಗಡೆ ಕಕ್ಕಿಸ್ಕೊಳ್ತದೆ ಅಥವಾ ಹೊರಗಡೆ ವಾಮಿಟ್ ಆದ್ರೆ ಇಮಿಡಿಯೇಟ್ಲಿ ಬ್ರೆಸ್ಟ್ ಫೀಡ್ ಮಾಡ್ಬೇಕಂತಿಲ್ಲ, ಅದು ಸಾಕಷ್ಟು ಹಾಲು ಕುಡಿದು ಎಕ್ಸಸ್ ಇದ್ದದ್ ಮಾತ್ರ ಅದು ವಾಮಿಟ್ ಮಾಡಿರ್ತದೆ. ನಾರ್ಮಲ್ ಬೇಬಿ ಹೇಳ್ತಾ ಇದ್ದೀನಿ, ಜ್ವರ ಬಂದಿತ್ತು ಲೂಸ್ ಮೋಷನ್ ಆಗಿತ್ತು ಆ ಬೇಬಿ ಬ್ರೆಸ್ಟ್ ಫೀಡಿಂಗ್ ತಗೊಳ್ಳಿಲ್ಲ ಅಥವಾ ವಾಮಿಟ್ ಮಾಡ್ತಾ ಇದ್ರೆ ಮಕ್ಕಳು ಡಾಕ್ಟರಿಗೆ ಕಾಣಿಸೋದು ಅಥವಾ ಚೆಕಪ್ ತಗೊಳ್ಳೋದು ಒಳ್ಳೇದು. ಬಟ್ ನಾರ್ಮಲ್ ಬೇಬಿ ಸ್ವಲ್ಪ ವಾಂತಿ ಮಾಡ್ಕೊಂತು ಅಂದ್ರೆ ಅದ್ರ ಬಗ್ಗೆ ಭಯ ಭೀತರಾಗೋದು ಅವಶ್ಯಕತೆ ಇಲ್ಲ.
1: ಈಗ ಡಾಕ್ಟರ್ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಬ್ಬ ತಾಯಿ ಗಮನಿಸಬೇಕಾಗಿದ್ದು, ಹಾಲು ಕುಡಿಸಿದ್ರಷ್ಟೇ ಸಾಲದು, ಅದನ್ನ ಹೆಗಲ ಮೇಲೆ ಹಾಕೊಂಡು ಅದಕ್ಕೆ ಒಂದು ಡರಿಕೆ ಬರುವವರೆಗೂ ಸ್ವಲ್ಪ ಬೆನ್ನನ್ನ ಕೈ ಆಡಿಸ್ಕೊಂಡಿರ್ಬೇಕು.
2: ಹೌದು ಹೌದು.
1: ಅವಾಗ ಒಂದು ಕುಡಿದಂತ ಹಾಲು ಗಂಟಲಿನಿಂದ ಕೆಳಗಡೆಗೆ ಇಳಿತದೆ, ಒಮಿಟ್ ಮಾಡುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ.
2: ಹೌದು, ಅದಲ್ಲದೆ ವಾಮಿಟ್ ಮಾಡೋದು ಒಂದ್ ರೀತಿ ದೇವರ ಸೃಷ್ಟಿ ಅನ್ಕೊಳ್ಳಿ ಒಳ್ಳೇದೇ, ಅದ್ರ ಬದ್ಲಿ ಅದು ತನ್ನ ಉಸಿರಾಟದ ನಲ್ಲಿಗೆ ಹೋಗಿ ಟ್ರೇಕ್ನಿಂದ ಹೋದ್ರೆ ಅದಕ್ಕೆ ಉಸಿರಾಟದ ತೊಂದರೆ ಆಗಿ ಅದರಿಂದ ದುಷ್ಪರಿಣಾಮಗಳು ಇನ್ನು ಕೆಟ್ಟದಾಗಿರ್ತದೆ. ಅದಕ್ಕೆ ಪ್ರತಿ ಸಾರ್ತಿ ರಾತ್ರಿ ಇರ್ಲಿ ನಡರಾತ್ರಿ ಇರ್ಲಿ 3 ಗಂಟೆ ಇರ್ಲಿ ಪಾಪುಗೆ ಹಾಲು ಕುಡಿಸಿದ ತಕ್ಷಣ ಡರ್ಕೆ ಬರೆಸುವ ಪ್ರಕ್ರಿಯೆ ಬಹಳ ಬಹಳ ಮುಖ್ಯ, ಅದನ್ನ ಮಾಡ್ಲೇಬೇಕು ನಾವು.
1: ಈಗ ತಾಯಿ ಮಗುವಿಗೆ ಹಾಲು ಕುಡಿಸುವುದು ಅಂತಂದಾಗ, ಒಂದು ತಾಯಿಯ ಹಾಲು ಮಗುವನ್ನು ಸೇವಿಸಿದಾಗ ಅದರಲ್ಲಿರುವ ಪೋಷಕಾಂಶವನ್ನ ಮಗು ಪಡ್ಕೊಳ್ತದೆ. ಇಲ್ಲಿ ತಾಯಿ ಸೇವಿಸುವ ಆಹಾರ ಕೂಡ ಬಹಳ ಮುಖ್ಯ.
2: ತಾಯಿ ಸೇವಿಸುವ ಆಹಾರದಲ್ಲಿ ಆದಷ್ಟು ಸ್ಪೈಸಿ ಖಾರ ಕರೆದದ್ದು ತಿನ್ನದೆ ಹೆಲ್ದಿ ಫುಡ್ ಅಂದ್ರೆ ಹಣ್ಣು ಹಂಪಲು ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡಿಗೆ ಊಟ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಪಾಪುಗದು ಅವಳು ಊಟ ಮಾಡಿದ ಸ್ಪೈಸಿ ಫುಡ್ ಪಾಪುಗೆ ಹೋಗ್ತದಂತಿಲ್ಲ, ಬಹಳ ಮೆಣಸಿನಕಾಯಿ ಹಾಕಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಿದ್ರೆ ಪಾಪುಗೆ ಹೋಗುದಿಲ್ಲ. ಬಟ್ ಫ್ಲೇವರ್ ಅಂತ ಹೇಳ್ತೀವ ರುಚಿ, ಆ ರುಚಿ ಚೇಂಜ್ ಆಗ್ತದೆ ಬೇಬಿಗೆ. ಅದಕ್ಕೋಸ್ಕರ ನಾವು ಹೇಳೋದು ಆದಷ್ಟು ಜಂಕ್ ಫುಡ್ ಬೇಡ, ಮನೆಯಲ್ಲಿ ಮಾಡಿರೋ ಫ್ರೆಶ್ ಅಡಿಗೆ ಊಟ ಮಾಡ್ರಿ ಸೇವಿಸ್ರಿ ಅಂತ. ಅದು ಒಂದು ಬಹಳ ಮುಖ್ಯ, ಫ್ಲೇವರ್ ಚೇಂಜ್ ಆಗಬಾರ್ದು ಬೇಬಿಗೆ.
1: ಈಗ ಒಂದೂವರೆ ವರ್ಷಗಳ ಕಾಲ ತಾಯಿ ಹಾಲು ಮಗುವಿಗೆ ಕೊಟ್ಟರೆ ಉತ್ತಮ ಅಂತ ತಾವು ಹೇಳಿದ್ರಿ. ಅಂದ್ರೆ ಇದರಿಂದ ಮಗುವಿಗೆ ಏನೇ ಲಾಭ ಆಗ್ತದೆ?
2: ಫಸ್ಟೇ ಹೇಳಿದೆ, ಪಾಪುಗೆ ಬೇಕಾಗಿದ್ದ ನ್ಯೂಟ್ರಿಷನ್ ತಾಯಿಯಿಂದ ಸಿಗೋದಲ್ಲದೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ಬೆಳವಣಿಗೆಗೆ ಬೇಕಾಗಿದ್ದ ಅತಿ ಅವಶ್ಯ ವಿಟಮಿನ್ಸ್ ಅಥವಾ ಗ್ರೋತ್ ಓರಿಯೆಂಟೆಡ್ ಏನಂತ ಹೇಳ್ತೀವಿ ಅದು ಅಲ್ಲದೆ ತಾಯಿಯ ರೋಗ ನಿರೋಧಕ ಶಕ್ತಿದು ಆಂಟಿ ಬಾಡೀಸ್ ಏನಿದೆ ಅದು ಗಿಫ್ಟ್ ತರ ಪಾಪುವಿಗೂ ಸಿಗ್ತದೆ. ಅದು ಬಹಳ ಬಹಳ ಮುಖ್ಯ. ಇದರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ನಾವು ಅಲಕ್ಷ್ಯ ಮಾಡ್ತಾ ಇದೀವಿ ಈಗಿನ ಫಾಸ್ಟ್ ಡೇಸ್ ಅಲ್ಲಿ, ಅಂದ್ರೆ ತಾಯಿ ಮತ್ತು ಮಗುವಿನ ಬಾಂಡಿಂಗ್, ಆ ಪ್ರೀತಿ, ಆ ಅಟ್ಯಾಚ್ಮೆಂಟ್ ಏನ್ ಬರ್ತದೆ, ದಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳಿಕ್ ಬಯಸೋದು. ಅದು ಮಗುವಿಗೂ ಹೌದು ತಾಯಿಗೂ ಹೌದು. ಆ ಬಾಂಧವ್ಯ ಬೆಳಿಲಿಕ್ಕೆ ಬೇಕು, ಇದು ಒಂದು ಮುಖ್ಯ ಸರಣಿ.
1: ಈಗ ಡಾಕ್ಟ್ರೆ, ನಮ್ಮ ಪ್ರಸ್ತುತ ಮಹಿಳೆಯರ ಸ್ಥಿತಿಗತಿಯನ್ನ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಸ್ಥ ಮಹಿಳೆಯರಿದ್ದಾರೆ. ಕೆಲವು ಹಗಲು ಪಾಳಿ, ಕೆಲವು ರಾತ್ರಿ ಪಾಳಿ, ಅಂದ್ರೆ ಒಂದು ಮನೆಯಿಂದ ಸುಮಾರು ಹೊತ್ತು ಅವರು ಹೊರಗಡೆಗೆ ಇರ್ತಾರೆ. ಇಂಥವ್ರಿಗೆ ಮಗುವಿಗೆ ನಿಯಮಿತವಾಗಿ ಹಾಲು ಉಣಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಇಂಥವ್ರು ಏನ್ ಮಾಡಬಹುದು ಅಂತೀರಿ?
2: ಈಗ ಒಂದು ಒಳ್ಳೆ ಕೆಲಸ ಏನಾಗಿದೆ ಅಂದ್ರೆ ಬ್ರೆಸ್ಟ್ ಪಂಪ್ ಅಂತಿದೆ, ಅದ್ರ ಬಗ್ಗೆ ಹೇಗೆ ಮಿಲ್ಕ್ ಪಂಪ್ ಮಾಡಿ ಫ್ರಿಜ್ ಅಲ್ಲಿ ಇಡಬೇಕು, ಹೇಗೆ ಅದನ್ನ ತೆಗೆದು ವಾರ್ಮ್ ಮಾಡಿ ಪಾಪು ಕುಡಿಸ್ಬೇಕು, ಅದೆಲ್ಲಾನು ಕಲ್ಸ್ಕೊಡ್ತಾ ಇದ್ದಾರೆ. ಸೊ ಬ್ರೆಸ್ಟ್ ಪಂಪ್ ಮಾಡಿ ಹಾಲೇನಿದೆ ಅದನ್ನ ಸ್ಟೋರ್ ಮಾಡಬಹುದು. 3-4 ತಾಸು ಏನೂ ಆಗೋದಿಲ್ಲ. ಅದನ್ನ ಯೂಸ್ ಮಾಡಿ ಬೇಬಿಗೆ ಫೀಡ್ ಮಾಡೋದು ಒಳ್ಳೇದು. ಹೊರಗಡೆದು ಅಥವಾ ಮೇಲಿಂದು ಅಥವಾ ಫಾರ್ಮುಲಾ ಫೀಡ್ ಕೊಡೋಕ್ಕಿಂತ ತಾಯಿಗೆ ಸಾಕಷ್ಟು ಹಾಲು ಬರ್ತಾ ಇದೆ, ಬ್ರೆಸ್ಟ್ ಪಂಪ್ ಯೂಸ್ ಮಾಡಿ ಪಂಪ್ ಮಾಡಿ ಬ್ರೆಸ್ಟ್ ಮಿಲ್ಕ್ ಅನ್ನ ಸ್ಟೋರ್ ಮಾಡಿ ಕುಡಿಸೋದು ಬಹಳ ಮುಖ್ಯ.
1: ಮತ್ತೆ ಈಗ ಸಾಕಷ್ಟು ಈ ಸರ್ಕಾರಿ ಕಚೇರಿಗಳಲ್ಲಾಗಬಹುದು, ಅರೆ ಸರ್ಕಾರಿ ಕಚೇರಿಗಳಲ್ಲಾಗಬಹುದು, ಈ ಬ್ರೆಸ್ಟ್ ಫೀಡಿಂಗ್ ಇರುವ ತಾಯಂದ್ರಿಗೆ ಒಂದ್ ಸ್ವಲ್ಪ ಮನೆಗೆ ಹೋಗಿ ಫೀಡ್ ಮಾಡಿ ಬರುವಂತ ಅವಕಾಶವನ್ನು ಕೂಡ ಈಗ ಇಲಾಖೆಗಳು ನೀಡಿವೆ. ಅದರ ಸದುಪಯೋಗವನ್ನು ಕೂಡ ಮಹಿಳೆ ಪಡ್ಕೋಬಹುದು.
2: ಹೌದು ಹೌದು, ಮಾಡ್ಲೇಬೇಕದನ್ನ.
1: ಮತ್ತೆ ಡಾಕ್ಟ್ರೆ ಇನ್ನೊಂದು, ನಾವು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ನೋಡಿದಾಗ ಅವರು ಯಾವುದೇ ಒಂದು ಸಂಕೋಚ ಮುಲಾಜು ಇಲ್ಲದೇನೆ ಮಗುವಿಗೆ ನಿಯಮವಾಗಿ ಹಾಲು ಕುಡಿಸುವುದಾಗ್ಲಿ ಮಕ್ಕಳಿಗೆ ಬೆಳೆಸುವುದಾಗ್ಲಿ ಮಾಡ್ತಿರ್ತಾರೆ. ನಮ್ಮ ನಗರ ಪ್ರದೇಶಕ್ಕೆ ಬಂದಾಗೆ ಒಂದು ಸೌಂದರ್ಯ ಪ್ರಜ್ಞೆ ಅನ್ನೋದು ಮಹಿಳೆಯನ್ನ ಕಾಡ್ತಾ ಇರ್ತದೆ. ಅಂದ್ರೆ ಬಹಳ ದಿನಗಳ ಕಾಲ ಮಗುವಿಗೆ ಫೀಡ್ ಮಾಡಿದ್ರೆ ಎಲ್ಲಿ ನನ್ನ ಫಿಗರ್ ಹಾಳಾಗ್ತದೆ ಅನ್ನೋ ಒಂದ್ ಸ್ವಲ್ಪ ಕಾನ್ಶಿಯಸ್ ಕೆಲವು ಮಹಿಳೆಯರಲ್ಲಿ ಇರ್ತದೆ.
2: ಅಲ್ಲ, ಅದು ತಪ್ಪು ಕಲ್ಪನೆ. ಅವರು ತಮ್ಮ ಫಿಗರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಹಾಲು ಕುಡಿಸ್ಲಿ, ಹಾಲು ಕುಡಿಸಿದ್ರೆ ಅವ್ರಿಗೆ ವೇಟ್ ಲಾಸ್ ಆಗ್ತದೆ, ಅವ್ರ ಫಿಗರು ಚೆನ್ನಾಗಿ ಮೇಂಟೈನ್ ಆಗ್ತದೆ. ಸೊ ಹಳ್ಳಿಯ ಜನ ಯಾಕೆ ಸ್ಲಿಮ್ ಅಂಡ್ ಟ್ರಿಮ್ ಇರ್ತಾರೆ ಅಂದ್ರೆ ಅವ್ರು ಹಾಲು ಕುಡಿಸ್ತಾ ಇದ್ದಾರೆ. ಸೊ ಶಹರದವರು ಹಾಲು ಕುಡಿಸಿದ್ರೆ ಅವರಿಗೂ ಚೆನ್ನಾಗಿ ಫಿಗರ್ ಮೇಂಟೈನ್ ಆಗಿ ಹೆಲ್ತ್ ಚೆನ್ನಾಗಿರ್ತದೆ. ಸೊ ಮುಜುಗರ ಪಡಬೇಡ.
1: ಈಗ ಡಾಕ್ಟರ್ ಪ್ರಿಯಾ ಅವರ ಒಂದು ಕೊನೆಯ ಪ್ರಶ್ನೆ, ನಮ್ಮ ಭಾವಿ ತಾಯಂದ್ರು ಈಗ ಗರ್ಭಿಣಿಯರಿದ್ದಿರಬಹುದು, ಮುಂದಿನ ಕೆಲವು ದಿನಗಳಲ್ಲಿ ತಾಯಂದಿರಾಗುವಂತ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ಈ ಒಂದು ಎದೆ ಹಾಲಿನ ಮಹತ್ವ ತಾವೇನ್ ಹೇಳಕ್ ಇಷ್ಟಪಡ್ತೀರಿ?
2: ಒಂದು 5ನೇ ಅಥವಾ 6ನೇ ತಿಂಗಳಲ್ಲಿ ಅವರು ತಮ್ಮ ಹೊಟ್ಟೆಗೆ ಸ್ಟ್ರೆಚ್ ಮಾರ್ಕ್ ಬಗ್ಗೆ ಯೋಚನೆ ಮಾಡ್ತಾರೆ. ಅದೇ ಟೈಮ್ ಅಲ್ಲಿ ಸ್ತ್ರೀ ರೋಗ ತಜ್ಞರು ಅವರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡೋದಲ್ದೆ ಅವರ ನಿಪ್ಪಲ್ ಶೇಪ್ ಸರಿಗಿದೆಯಾ ಇಲ್ವಾ, ಇನ್ವರ್ಟೆಡ್ ಇದೆಯೋ ಹೆಂಗೋ, ಬ್ರೆಸ್ಟ್ ಮಸಾಜ್ ಹೇಗ್ ಮಾಡ್ಕೊಳ್ಳೋದು, ಪಾಪು ಹಾಲ್ಸೋಕೆ ಏನೆಲ್ಲ ತಯಾರಿ ಮಾಡ್ಬೇಕು, ಅದೆಲ್ಲಾನು ಕಲ್ಸಿ ಕೊಡ್ತದೆ. ಆಮೇಲೆ ಅವ್ರು ಕಲ್ಕೊಂಡು ಅದ್ರ ಬಗ್ಗೆ ಅರಿವು ಇದ್ರೆ ಹಾಲು ಕುಡಿಸೋಕೆ ಎಂದು ಮುಜುಗರ ಮಾಡಲ್ಲ.
1: ಅಂದ್ರೆ ಎದೆ ಹಾಲೇ ಶ್ರೇಷ್ಠ ಅನ್ನೋ ಮಾತನ್ನ ಇದು ಜಗತ್ತು ಒಪ್ಪಿದೆ. ಯಾಕೆಂದ್ರೆ ತಾಯಿಯ ಹಾಲಿಗೆ ಪರ್ಯಾಯವಾದಂತ ಹಾಲು ಇವತ್ತಿನವರೆಗೂ ಎಲ್ಲೂ ಲಭ್ಯ ಇಲ್ಲ.
2: ಒಪ್ತೀನಿ.
1: ಹಂಗಾಗಿ ಯಾವುದೇ ರೀತಿಯ ಸಂಕೋಚ ಮುಜುಗರ ಪಟ್ಕೊಳ್ಳದೆ ನಮ್ಮ ಮಹಿಳೆಯರು ನಿಯಮಿತವಾಗಿ ಮಗುವಿಗೆ 2 ವರ್ಷಗಳ ಕಾಲ ಎದೆ ಹಾಲನ್ನೇ ಕೊಟ್ರೆ ಉತ್ತಮವಾದ ಆರೋಗ್ಯವಂತ ಭಾವಿ ಪ್ರಜೆಗಳನ್ನ ನಾವು ಸಮಾಜಕ್ಕೆ ನೀಡಬಹುದು ಅನ್ನೋ ಮಾತು ಎಲ್ಲ ಮಹಿಳೆಯರು ಒಪ್ತಾರೆ ಅಂತ ಆಶಿಸ್ತಾ ಸಂದರ್ಶನವನ್ನ ಮುಗಿಸೋಣ. ನಮಸ್ಕಾರ.
2: ನಮಸ್ಕಾರ.
0: ಸ್ತನ್ಯಪಾನ ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಸ್ತನ್ಯಪಾನ ಮಹತ್ವ ಈ ಕುರಿತು ಡಾಕ್ಟರ್ ಪ್ರಿಯಾ ಶಂಕರ್ ಬಿಜಾಪು ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಸಾವಿತ್ರಿಬಾಯಿ ಪುಲೆ ಅವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ತೇಜಸ್ವಿನಿ ಯಕ್ಕುಂಡಿಮಠ್.
3: ಸಾವಿತ್ರಿಬಾಯಿ ಪುಲೆ ಸಾಹಿತಿ, ಸಮಾಜ ಸುಧಾರಕಿ, ಪ್ರಥಮ ಶಿಕ್ಷಕಿ. ಸಾವಿತ್ರಿಬಾಯಿ ಪುಲೆ ತಮ್ಮ ಜೀವನದುದ್ದಕ್ಕೂ ತಮ್ಮ ಕ್ರಾಂತಿಕಾರಿ ಪತಿ ಮಹಾತ್ಮ ಜ್ಯೋತಿಬಾ ಪುಲೆಯವರೊಂದಿಗೆ ಸರಿಸಮಾನವಾಗಿ ಹೋರಾಡಿದರು. ಆದರೆ ಜಾತಿಯ ದೆಸೆಯಿಂದ ಹಾಗೂ ಮಹಿಳೆಯ ಕಾರಣದಿಂದ ಅವರ ಸಾಧನೆಗಳು ಬೆಳಕಿಗೆ ಬಂದಿಲ್ಲ. ಜ್ಯೋತಿಬಾ ಪುಲೆಯವರ ಧರ್ಮಪತ್ನಿ ಎಂದು ಅವರು ಗುರುತಿಸಲ್ಪಟ್ಟಿದ್ದಾರೆ, ಆದರೆ ಅವರ ವೈಯಕ್ತಿಕ ಸಾಧನೆಯ ಬಗ್ಗೆ ಬಹಳಷ್ಟು ಪರಿಚಯವಿಲ್ಲ. ಅವರು ಆಧುನಿಕ ಭಾರತದ ಪ್ರಥಮ ಶಿಕ್ಷಕಿಯಾಗಿದ್ದಾರೆ. ಅವರು ಜನಸಾಮಾನ್ಯರ ಮತ್ತು ಸ್ತ್ರೀ ಶಿಕ್ಷಣದ ಪ್ರಮುಖ ಪ್ರತಿಪಾದಕಿಯಾಗಿದ್ದಾರೆ. ಮಹಿಳೆಯರ ವಿಮುಕ್ತಿಯ ಚಾಂಪಿಯನ್ ಆಗಿದ್ದಾರೆ. ಕವಿಯತ್ರಿಯಾಗಿದ್ದಾರೆ. ಜಾತಿವಾದ ಹಾಗೂ ಪುರುಷ ಪ್ರಾಧಾನ್ಯತೆ ಉಚ್ಛ್ರಾಯ ಸ್ಥಿತಿಯಲ್ಲದ ಸಮಾಜದಲ್ಲಿ ಬದುಕಿದ್ದ ಸಾವಿತ್ರಿ ಬಾಯಿಯವರು ದಿಟ್ಟ ನಾಯಕಿಯಾಗಿ ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಸಮಾಜಕ್ಕೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಜೀವನ ಹಾಗೂ ಹೋರಾಟಗಳು ಎಲ್ಲರಿಗೂ ಚಿರಪರಿಚಿತವಾಗಬೇಕು ಮತ್ತು ಸಕಲರ ಮೆಚ್ಚುಗೆಗೆ ಇವರು ಪಾತ್ರರಾಗಬೇಕು. ಇವರ ಕುರಿತು ಮರಾಠಿಗರಲ್ಲದವರಿಗೂ ಮಾಹಿತಿ ದೊರೆಯಬೇಕು ಎಂದು ಬ್ರಜರಾಜನ್ ಮಣಿಯವರು ಒಂದೆಡೆ ಬರೆದಿದ್ದಾರೆ. ಇಂತಹ ಸಾವಿತ್ರಿ ಬಾಯಿಯವರ ಕಿರುಪರಿಯ ಹೀಗಿದೆ. ಸಾವಿತ್ರಿ ಬಾಯಿಯವರು ಅಂದಿನ ಮುಂಬೈ ಪ್ರಾಂತ್ಯದ ನೈಗಾಂವ್ ಎಂಬ ಹಳ್ಳಿಯಲ್ಲಿ 3 ಜನವರಿ 1831 ಜನಿಸಿದರು. ಅವರದು ಕೃಷಿಕರ ಕುಟುಂಬವಾಗಿತ್ತು. ಬಾಲ್ಯ ವಿವಾಹ ಜನಜನಿತವಾಗಿದ್ದ ಆ ಕಾಲದಲ್ಲಿ 9 ವರ್ಷದ ಬಾಲೆ ಸಾವಿತ್ರಿಯವರನ್ನು 12 ವರ್ಷದ ಬಾಲ ಜ್ಯೋತಿಬಾರವರೊಂದಿಗೆ 1840 ವಿವಾಹ ಮಾಡಿಕೊಡಲಾಯಿತು. ಮಹಾತ್ಮ ಜ್ಯೋತಿಬಾ ಪುಲೆಯವರು ಒಬ್ಬ ಮಹಾನ್ ಚಿಂತಕರು, ಸಹೃದಯರು ಹಾಗೂ ಸಮಾಜ ಸುಧಾರಕರಾಗಿದ್ದು ರೈತರಿಗೆ ಹಾಗೂ ಕೆಳವರ್ಗದ ಜನರಿಗೆ ಸಮಾನ ಹಕ್ಕುಗಳನ್ನು ಹಾಗೂ ಗೌರವವನ್ನು ದೊರಕಿಸಿಕೊಡಲು ಅಹರ್ನಿಶೆ ದುಡಿದರಾಗಿದ್ದಾರೆ. 1873 ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿ ಜಾತಿವಾದ, ಮೂಢನಂಬಿಕೆ ಇವೇ ಮೊದಲಾದ ಸಾಮಾಜಿಕ ಅನಿಷ್ಟಗಳಿಂದ ಹೋರಾಡಿದವರಾಗಿದ್ದಾರೆ. ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಮನಗಂಡಿದ್ದ ಜ್ಯೋತಿಬಾರವರು ಜಾತಿ, ಧರ್ಮ, ಲಿಂಗ ಇವೇ ಮೊದಲಾದ ಬೇವಿಲ್ಲದೆ ಎಲ್ಲರಿಗೂ ದೊರೆಯಬೇಕೆಂದು ಪ್ರತಿಪಾದಿಸುತ್ತಿದ್ದ ಜ್ಯೋತಿಬಾರವರು ಶಿಕ್ಷಣದ ವ್ಯಾಪಕ ಪ್ರಸಾರಕ್ಕೆ ಮಹಿಳಾ ಶಿಕ್ಷಕ ವೃಂದದ ಅವಶ್ಯಕತೆ ಇದೆ ಎಂದು ಸ್ಪಷ್ಟವಾಗಿ ಮನಗಂಡಿದ್ದರು. ಆದ್ದರಿಂದಲೇ ಅವರು ತಮ್ಮ ಪತ್ನಿ ಸಾವಿತ್ರಿ ಬಾಯಿಯವರನ್ನು ಶಿಕ್ಷಕಿಯನ್ನಾಗಿ ತರಬೇತಿ ಕೊಡಿಸಲು ನಿರ್ಧಾರ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮನೋಭಾವದವರಾಗಿದ್ದ ಜ್ಯೋತಿಬಾರವರ ತಂದೆ ತಮ್ಮ ಸೊಸೆಯಾದ ಸಾವಿತ್ರಿ ಬಾಯಿಯವರಿಗೆ ಶಿಕ್ಷಕಿಯಾಗಿ ತರಬೇತಿ ನೀಡುವುದನ್ನು ನಿಲ್ಲಿಸದಿದ್ದರೆ ಮನೆಯಿಂದ ಹೊರಗೆ ಹಾಕುವ ಬೆದರಿಕೆಯನ್ನು ಒಡ್ಡುತ್ತಾರಂತೆ. ಆದರೆ ಇದಾವುದಕ್ಕೂ ಅಂಜದ, ಅಳುಕದ ಈ ದಂಪತಿಗಳು ತಮ್ಮ ನಿಲುವಿಗೆ ಚಲರಾಗಿರುತ್ತಾರೆ. ಸಾವಿತ್ರಿ ಬಾಯಿಯವರು ಶಿಕ್ಷಕರ ತರಬೇತಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ಉನ್ನತ ದರ್ಜೆಯಲ್ಲಿ ಪಾಸಾಗುತ್ತಾರೆ. 1848 ಬಾಕಿಯರಿಗಾಗಿ ಪುಣೆಯಲ್ಲಿ ಶಾಲೆಯನ್ನು ತೆರೆಯುತ್ತಾರೆ. ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಸಂಪ್ರದಾಯಸ್ಥರ ಕಟು ಟೀಕೆಗೆ ಒಳಗಾದರೂ ತಮ್ಮ ಶಿಕ್ಷಕ ವೃತ್ತಿಯನ್ನು ಸಾವಿತ್ರಿ ಬಾಯಿಯವರು ಮುಂದುವರಿಸುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಈ ದಂಪತಿಗಳು ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಅಂದಿನ ಸರ್ಕಾರ ಅವರೀರ್ವರನ್ನು ಗೌರವಿಸುತ್ತದೆಯಂತೆ. 1852 ಸಾವಿತ್ರಿ ಬಾಯಿಯವರು ಮಹಿಳಾ ಸೇವಾ ಮಂಡಳವನ್ನು ಪ್ರಾರಂಭಿಸಿ ಮಹಿಳೆಯರಲ್ಲಿ ಮಾನವ ಹಕ್ಕುಗಳು, ಗೌರವಯುತ ಜೀವನ ನಡೆಸುವಿಕೆ ಹಾಗೂ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತಾರೆ. ಅಂದಿನ ಸಮಾಜದಲ್ಲಿ ವಿಧವೆಯರ ಕೇಶಮುಂಡನ ಮಾಡುವ ಅನಿಷ್ಟ ಸಂಪ್ರದಾಯ ರೂಢಿಯಲ್ಲಿತ್ತು. ಅದರ ವಿರುದ್ಧವೂ ಯಶಸ್ವಿ ಹೋರಾಟವನ್ನು ಸಾವಿತ್ರಿ ಬಾಯಿಯವರು ನಡೆಸುತ್ತಾರೆ. ಬಾಲ್ಯವಿವಾಹ ಪದ್ಧತಿ ಆಗ ಸಾಮಾನ್ಯವಾಗಿತ್ತು. ಎಳೆಯ ಹೆಣ್ಣು ಮಕ್ಕಳನ್ನು ವಯಸ್ಕ ಗಂಡು ಮಕ್ಕಳಿಗೆ ಮದುವೆ ಮಾಡಿಕೊಡುತ್ತಿದ್ದರಿಂದ, ಆ ಕಾಲದಲ್ಲಿ ವಿವಿಧ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗಿದ್ದರಿಂದ ಗಂಡಂದಿರು ಅಕಾಲ ಮರಣಕ್ಕೆ ತುತ್ತಾಗುವ ಪ್ರಮಾಣ ಹೆಚ್ಚಾಗಿತ್ತು. ಆದ್ದರಿಂದ ಬಾಲವಿಧವಿಯರ ಸಂಖ್ಯೆಯೂ ಕೂಡ ಗಣನೀಯವಾಯಿತು. ಇಂತಹ ವಿಧವಿಯರಿಗೆ ಬೆಂಬಲವಾಗಿ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ನಿಲ್ಲುತ್ತಾರೆ. ಗರ್ಭಿಣಿ ವಿಧವಿಯರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ದುರದೃಷ್ಟರ ಘಟನೆಗಳನ್ನು ನೋಡಿ ಇವರಿಬ್ಬರು ತುಂಬಾ ನೊಂದಿದ್ದರು. ಗರ್ಭಿಣಿ ಸ್ತ್ರೀಯೊಬ್ಬರು ಅನಾನುಕೂಲ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುವಾಗ ಅದನ್ನು ತಡೆದ ಈ ದಂಪತಿಗಳು ಆ ಮಗು ಹುಟ್ಟಿದ ನಂತರ ಅದನ್ನು ದತ್ತು ತೆಗೆದುಕೊಂಡು ಮಗುವನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಭಾಷೆ ನೀಡುತ್ತಾರೆ ಹಾಗೂ ತನ್ಮೂಲಕ 2 ಜೀವಗಳನ್ನುಳಿಸುತ್ತಾರೆ. ಅಂತೆಯೇ ಸ್ವಂತ ಮಕ್ಕಳಿಲ್ಲದ ಸಾವಿತ್ರಿಬಾಯಿ ಹಾಗೂ ಜ್ಯೋತಿಬಾರವರು ಆ ಮಗುವನ್ನು ದತ್ತು ತೆಗೆದುಕೊಂಡು ಅದಕ್ಕೆ ಯಶವಂತರಾವ್ ಎಂದು ನಾಮಕರಣ ಮಾಡಿ ತಮ್ಮ ಸಮಗ್ರ ಪ್ರೀತಿಯನ್ನು ಉತ್ತಮ ಸಂಸ್ಕಾರಗಳನ್ನು ದಾರಿಯೆರೆಯುತ್ತಾರೆ. ಆ ಮಗುವಿಗೆ ಒಳ್ಳೆಯ ಶಿಕ್ಷಣ ನೀಡಿ ವೈದ್ಯರನ್ನಾಗಿ ಮಾಡುತ್ತಾರೆ. ನುಡಿಗಿಂತ ನಡೆ ಮುಖ್ಯ, ಆಡುವುದಕ್ಕಿಂತ ಮಾಡುವುದು ಶ್ರೇಷ್ಠ ಎಂಬುದನ್ನು ತಮ್ಮ ಕೃತಿಯ ಮೂಲಕ ತೋರಿಸಿದ ಈ ದಂಪತಿಗಳು ಮಗುವನ್ನು ದತ್ತು ತೆಗೆದುಕೊಳ್ಳುವ ಮೂಲಕ ಒಂದು ಸತ್ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯುತ್ತಾರೆ. ಅತ್ಯಾಚಾರಕ್ಕೊಳಗಾಗಿ ಗರ್ಭಧರಿಸಿದ ನತದೃಷ್ಟ ಹೆಣ್ಣು ಮಕ್ಕಳ ಆರೈಕೆ ಹಾಗೂ ಸುರಕ್ಷಿತ ಹೆರಿಗೆಗಾಗಿ ಬಾಲಹತ್ಯಾ ಪ್ರತಿಬಂಧಕ ಗೃಹವನ್ನು ತೆರೆಯುತ್ತಾರೆ. ಇಲ್ಲಿ ಜನಿಸಿದ ಮಕ್ಕಳನ್ನು ಸಾವಿತ್ರಿಬಾಯಿಯವರು ತಮ್ಮ ಸ್ವಂತ ಮಕ್ಕಳಂತೆಯೇ ನೋಡಿಕೊಳ್ಳುತ್ತಿದ್ದರಂತೆ. ಅಸ್ಪೃಶ್ಯತೆಯ ವಿರುದ್ಧವೂ ಸಮರ ಸಾರಿದ್ದ ಇವರು ವಿವಿಧ ಬಗೆಯಲ್ಲಿ ಸಮಾನತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ಗುಲಾಮಗಿರಿಯಂತ ಗ್ರಂಥಗಳನ್ನು ಬರೆದ ಜ್ಯೋತಿಬಾರವರು ಒಬ್ಬ ಶ್ರೇಷ್ಠ ಲೇಖಕರಾಗಿ ಜಗತ್ತಿಗೆ ಪರಿಚಯರಾದಂತೆ ಸಾವಿತ್ರಿಬಾಯಿಯವರು ಒಬ್ಬ ಶ್ರೇಷ್ಠ ಕವಯಿತ್ರಿಯಾಗಿದ್ದರು. ಅವರು ಬರೆದ ಮರಾಠಿ ಭಾಷಾ ಕಾವ್ಯಾಪುಲೆ ಎಂಬ ಕವನ ಸಂಕಲನ 1854 ಪ್ರಕಟವಾಗಿ ಜನರ ಮೆಚ್ಚುಗೆ ಗಳಿಸಿತು. ಬ್ರಿಟಿಷ್ ಸರ್ಕಾರವು ಸಾವಿತ್ರಿಬಾಯಿಯವರ ಸಾಹಿತ್ಯವನ್ನು ಗುರುತಿಸಿತ್ತು. ಈ ತೆರನಾದ ಮನ್ನಣೆಗೆ ಪಾತ್ರರಾದ ಪ್ರಥಮ ಮಹಿಳಾ ಲೇಖಕಿ ಸಾವಿತ್ರಿಬಾಯಿಯವರಾಗಿದ್ದಾರೆ. 1876-1898 ಅವಧಿಯಲ್ಲಿ ಬರಗಾಲ ಸಂಭವಿಸಿದಾಗ ಸಾವಿತ್ರಿಯವರು ಪರಿಹಾರ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಅನೇಕ ಸ್ಥಳಗಳಲ್ಲಿ ಉಚಿತ ಆಹಾರವನ್ನು ಹಂಚುತ್ತಿದ್ದರು. 1897 ಪುಣೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿದಾಗ ತಮ್ಮ ಮಗ ಡಾಕ್ಟರ್ ಯಶವಂತರಾವ್ರವರು ಪುಣೆಯ ಬಳಿ ತೆರೆದ ದವಾಖಾನೆಯಲ್ಲಿ ಸಾವಿತ್ರಿಬಾಯಿಯವರು ಸ್ವಂತ ರೋಗಿಗಳ ಆರೈಕೆಗೆ ಮುಂದಾಗುತ್ತಾರೆ. ಆ ಸಂದರ್ಭದಲ್ಲಿ ರೋಗದ ಸೋಂಕು ತಗುಲಿ 10 ಮಾರ್ಚ್ 1897 ನಿಧನರಾಗುತ್ತಾರೆ. ಇಂಥ ಕರುಣಾಮಯಿ ತಾಯಿಯ ಸವಿನೆನಪಿಗಾಗಿ ಪುಣೆ ವಿಶ್ವವಿದ್ಯಾಲಯಕ್ಕೆ ಸಾವಿತ್ರಿಬಾಯಿ ಪುಲೆ ಪುಣೆ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. ಮಹಿಳಾ ಸಮಾಜ ಸುಧಾರಕಿಯರಿಗೆ ಮಹಾರಾಷ್ಟ್ರ ಸರ್ಕಾರ ಸಾವಿತ್ರಿಬಾಯಿ ಪುಲೆಯವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಅವರ 101ನೆಯ ಪುಣ್ಯಸ್ಮರಣೆ ಎಂದು ಅಂದರೆ 10 ಮಾರ್ಚ್ 1898 ಇಂಡಿಯಾ ಪೋಸ್ಟ್ ಅವರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಹೊರತಂದಿದೆ. ಅವರ ಕಾರ್ಯಗಳನ್ನು ಮೆಲುಕು ಹಾಕುತ್ತಾ ಆ ಮಹಾನ್ ತಾಯಿ ತುಳಿದ ದಾರಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿದರು. ಸಮಾಜ ಸುಭಿಕ್ಷವಾಗಲು ಸಾಧ್ಯ.

ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 12:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
2: 8700 01 4242.
3: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
3: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
3: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
3: ಡಯಲ್ ಮಾಡಿ 8700 01 4242
1: 8700 01 4242.
4: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
5: ಯಾವುದೇ ವಸ್ತುವನ್ನು ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
6: ಇದು ಆಕಾಶವಾಣಿ.
7: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
6: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
7: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
6: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
7: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.

0: ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:35 ಎನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ ಕೆಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಮುಂಗಾರು ಮಳೆಯ ಪ್ರಾರಂಭವಾಗ್ತಿದ್ದಾಗೆ ಏನೆಲ್ಲ ಸವಾಲುಗಳು ಸಮಸ್ಯೆಗಳು ನಮ್ಮ ಶ್ವಾಸಕೋಶದ ರೋಗಿಗಳಲ್ಲಿ ಕಂಡುಬರಬಹುದು, ಅದನ್ನ ಅವರು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಇಂದಿನ ಚರ್ಚೆಯ ವಿಷಯ. ನಮ್ಮೊಂದಿಗೆ ಇವತ್ತು ಇದ್ದಾರೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್ ಆದಂತಹ ಡಾಕ್ಟರ್ ಗೌತಮಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಗೌತಮಿ ಅವರೇ.
2: ನಮಸ್ತೆ ಸರ್.
1: ಡಾಕ್ಟರ್ ಗೌತಮಿ ಅವರೇ, ಹೇಳಿ, ಮಳೆಗಾಲವು ರೆಸ್ಪಿರೇಟರಿ ಹೆಲ್ತ್ ಅಂದ್ರೆ ಶ್ವಾಸಕೋಶದ ಆರೋಗ್ಯದ ಮೇಲೆ ಹೇಗೆ ತನ್ನ ಪರಿಣಾಮವನ್ನ ಬೀರಬಹುದು ಅಂತ.
2: ಸರ್, ಮಾನ್ಸೂನ್ ಅಂತ ಹೇಳ್ತಾ ಇದ್ದಂಗ್ಲೇನೆ ಯೂಶ್ವಲಿ ನಮ್ಮ ಶ್ವಾಸಕೋಶಕ್ಕೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಯಾಕೆ ಅಂತ ಹೇಳೋದಾಯ್ತು ಅಂತಂದ್ರೆ, ಒಂದು, ನಮ್ಮ ಮನೆಗಳಲ್ಲಿ ತೇವಾಂಶ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತೇವಾಂಶ ಜಾಸ್ತಿ ಆಗ್ತಾ ಹೋದಷ್ಟು ಮೋಲ್ಡ್ಸ್ ಅಂತ ಏನ್ ಹೇಳ್ತೀವಿ, ಇಲ್ಲ ಫಂಗಲ್ ಗ್ರೋತ್ ಅಂತ ಏನ್ ಹೇಳ್ತೀವಿ, ಅದು ಜಾಸ್ತಿ ಈ ಬೂಸ್ಲು ಕಟ್ಟೋದು ಅಂತ ಹೇಳ್ತಾ ಹೋಗ್ತೀವಿ, ಅದನ್ನ ಗೂಡ್ ಗೂಡ್ ಕಟ್ತಾ ಹೋಗುತ್ತೆ. ಅದ್ರಲ್ಲಿ ಕೆಲವೊಂದು ಮೈಕ್ರೋಸ್ಪೋರ್ಸ್ ಅಂತ ಹೇಳ್ತೀವಿ ನಾವು, ಅದು ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಡಸ್ಟ್ ಇರುತ್ತೆ. ಅದೇನಾಗುತ್ತೆ, ಈಗ ಶ್ವಾಸಕೋಶದ ಸಮಸ್ಯೆ ಇರುವಂತಹ ಪೇಷಂಟ್ಸ್, ಯೂಶ್ವಲಿ ಯಾರು ಹೇಳ್ತೀವಿ, ಈ ಆಸ್ತ್ಮಾ ಪೇಷಂಟ್ ಆಗಿರ್ಬೋದು, ಇಲ್ಲ COPD ಪೇಷಂಟ್ಸ್ ಆಗಿರ್ಬೋದು, ಇಲ್ಲ ತುಂಬಾ ದಿನಗಳಿಂದ ಸ್ಮೋಕಿಂಗ್ ಮಾಡ್ತಾ ಇರುವಂತಹ ಪೇಷಂಟ್ಸ್ ಆಗಿರ್ಬೋದು, ಅವ್ರಿಗೆ ಕಾಯಿಲೆನೇ ಇರಬೇಕು ಅಂತ ಏನೂ ಇಲ್ಲ, ಅದು ಗಾಳಿ ಮುಖಾಂತರ ಈ ಫಂಗಲ್ ಅನ್ನುವಂತ ಒಂದು ಮೈಕ್ರೋಸ್ಪೋರ್ ಅದನ್ನ ಇನ್ಹೇಲ್ ಮಾಡ್ತಾ ಹೋಗ್ತೀವಿ.
1: ಆ
2: ಉಸಿರಾಟದಲ್ಲಿ ನಾವು ಅದರ ಒಳಗಡೆ ಹೋಗ್ತಾ ಹೋಗುತ್ತೆ, ಗಾಳಿ ಮುಖಾಂತರ ಮನುಷ್ಯನ ಕಾಣೋದೇ ಇಲ್ಲ. ಅದು ಇನ್ಹೇಲ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆಲ್ರೆಡಿ ಶ್ವಾಸಕೋಶ ಸಮಸ್ಯೆ ಇರುತ್ತೆ ಅವರಿಗೆ, ಅದು ಇನ್ನೂ ಕೂಡ ಉಲ್ಬಣ ಆಗ್ತಾ ಹೋಗುತ್ತೆ, ಅದೇನು ಡಿಟೋರಿಯೇಟ್ ಮಾಡುತ್ತೆ ಲಂಗ್ ಕಂಡೀಷನ್ ಅನ್ನ. ಆ ಕಂಡೀಷನ್ ಜಾಸ್ತಿ ವರ್ಸ್ ಆಗ್ತಾ ಆಗ್ತಾ ಏನಾಗುತ್ತೆ, ಪೇಷಂಟ್ಸ್ ಗೆ ಇರೋ ಸಿಂಪ್ಟಮ್ಸ್ ಆಲ್ರೆಡಿ ಅವರಿಗೆ ತುಂಬಾ ದಿನಗಳಿಂದ ಮೈಲ್ಡ್ ಕೆಮ್ಮುಗಳು ಬರ್ತಾ ಹೋಗುತ್ತೆ, ಕಫ ಬರ್ತಾ ಹೋಗುತ್ತೆ, ಅದೆಲ್ಲ ಯಥೇಚ್ಛವಾಗಿ ಜಾಸ್ತಿ ಆಗುತ್ತೆ. ಉಸಿರಾಡಕ್ ತೊಂದರೆ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಮುಂಚೆಗಿಂತ ಇರೋದಕ್ಕಿಂತ.
1: ಈಗ ಮಳೆಗಾಲದಲ್ಲಿ ಈ ತರ ಮೌಲ್ಡ್ಸ್ ಅಥವಾ ಈ ಫಂಗಸ್ ನ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಹೇಳಿದ್ರಿ, ಅದಲ್ಲದೆ ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಕಾರಣ ಏನಿರಬಹುದು?
2: ಖಂಡಿತವಾಗ್ಲೂ ಸರ್, ಈ ತೇವಾಂಶ ಅನ್ನೋದು ಒಂಥರ ಊಟ ಇದ್ದಂಗೆ, ಈ ವೈರಸ್ ಗೆ ಆಗಿರ್ಬೋದು ಇಲ್ಲ ಬ್ಯಾಕ್ಟೀರಿಯಲ್ ಗೆ ಆಗಿರ್ಬೋದು, ಅದು ಬೆಳಿಲಿಕ್ಕೆ ಅದಕ್ಕೆ ಒಂಥರ ಆಹಾರ,
1: ನ್ಯೂಟ್ರಿಷನ್
2: ಇದ್ದಂಗೆ ಅವರಿಗೆ. ಅದೇನಾಗತ್ತೆ, ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಆದ್ರೂ ಗ್ರೋತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಫೆಕ್ಷನ್ ನಾವು ಅದನ್ನ ಇನ್ಹೇಲ್ ಮಾಡೋದ್ರಿಂದ ಏನಾಗುತ್ತೆ, ಈಗ ಆಲ್ರೆಡಿ ವೀಕ್ ಇರೋ ಇಮ್ಯುನಿಟಿ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಅಂತ ಅನ್ನೋದು ಕಮ್ಮಿ ಇದ್ದಾಗ ನಾರ್ಮಲ್ ಒಂದು ವೈರಲ್ ಕೂಡ ಗ್ರೋತ್ ಆಗ್ತಾ ಬರುತ್ತೆ. ಅವಾಗ ಏನಾಗುತ್ತೆ, ನಮಗೆ ವೈರಲ್ ಇನ್ಫೆಕ್ಷನ್ಸ್ ಅನ್ನೋದು, ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಈಗಿನ ದಿನಗಳಲ್ಲಿ ಜಾಸ್ತಿ ಆಗಿ ಅದು ಕೂಡ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಎಸ್ಪೆಷಲಿ ಈ ಮಾನ್ಸೂನ್ ಟೈಮ್ ಅಲ್ಲಿ, ಮಳೆಗಾಲದಲ್ಲಿ ತೇವಾಂಶಕ್ಕೆ ವೈರಸ್ ಅನ್ನೋದು ಗ್ರೋತ್ ಜಾಸ್ತಿ ಇರುತ್ತೆ,
1: ಎಲ್ಲಾ ಮೈಕ್ರೋ ಆರ್ಗಾನಿಸಮ್ಸ್ ಬೆಳೆಯಕ್ಕೆ ಫುಲ್ಸ್ ಆಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಸಾಧಾರಣವಾಗಿ ಈ ಮಳೆಗಾಲದಲ್ಲಿ ಕಂಡು ಬರುವಂತ ಶ್ವಾಸಕೋಶದ ಕಾಯಿಲೆಗಳು ಯಾವೆಲ್ಲ ಅಂತ ಹೇಳ್ಬೋದು
2: ಸರ್? ಯೂಶ್ವಲಿ ನಾವು ಫಸ್ಟ್ ಯೋಚನೆ ಮಾಡೋದು ಆಲ್ರೆಡಿ ಆಸ್ತ್ಮಾ ಪೇಷಂಟ್ಸ್ ಗೆಲ್ಲ ಅದು ಇರುವಂತಹ ಕಾಯಿಲೆ ಇನ್ನು ಜಾಸ್ತಿ ಆಗುತ್ತೆ, ಒಂದು. ಇನ್ನೊಂದು COPD, ಈಗ ಆಲ್ರೆಡಿ ತುಂಬಾ ವರ್ಷಗಳಿಂದ ಸ್ಮೋಕ್ ಮಾಡ್ತಾ ಇರ್ತಾರೆ, ಅವರ ಶ್ವಾಸಕೋಶ ಕೂಡ ವೀಕ್ ಇರುತ್ತೆ, ಅವರು ಕೂಡ ಈ ತರ ಮಾನ್ಸೂನ್ ಟೈಮ್ ಅಲ್ಲಿ ಜಾಸ್ತಿ ಆಗುತ್ತೆ. ಇನ್ನೊಂದು ಮೇನ್ ಆಗಿ ಯೋಚನೆ ಮಾಡೋದಾದ್ರೆ ನಿಮೋನಿಯಾ. ಈಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕ ಮಕ್ಕಳಿಗೆ ಅಯ್ಯೋ ನಿಮೋನಿಯಾ ಬಂದ್ರೆ ಏನ್ ಸಮಸ್ಯೆಗಳಾಗುತ್ತೆ ಅನ್ನೋದು ಗಾಬರಿ ಪಡೋದು, ಈಗ ಅಡಲ್ಟ್ ಅಲ್ಲೂ ಕೂಡ ದೊಡ್ಡ ವಯಸ್ಸಾದವ್ರಿಗೂ ಕೂಡ ನಮಗೆ ನಿಮೋನಿಯಾ ಆಗುವಂತ ಚಾನ್ಸಸ್ ಇರುತ್ತೆ. ನಿಮೋನಿಯಾ ವೈರಸ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಗೆ ಆಗಿರ್ಬೋದು, ಯಾರಿಗಾದ್ರೂ ನಿಮೋನಿಯಾ ಬರುತ್ತೆ. ಇನ್ನೊಂದು ಕೆಲವೊಂದು ಹೇಳೋದಾಯ್ತು ಅಂತ ಅಂದ್ರೆ, ಯೂಶ್ವಲಿ TB ಆಲ್ರೆಡಿ TB ಇದ್ದವರಿಗೆ ಇಲ್ಲ TB ಮುಂಚೆ ಬಂದಿರೋರಿಗೆ ತುಂಬಾ ಕಫ ಕಟ್ಟೋದಿಗೆ ನಾರ್ಮಲ್ ಇನ್ಫೆಕ್ಷನ್ನೇ ಬರುವಂತ ಚಾನ್ಸಸ್ ಇರುತ್ತೆ. ಈ TB ಕೂಡ ಇನ್ನು ಜಾಸ್ತಿ ಆಗುತ್ತೆ, ಅದರ ಇನ್ಸಿಡೆನ್ಸ್ ಆಗುವಂತ ರೇಟ್ ಜಾಸ್ತಿ ಇರುತ್ತೆ.
1: ಯಾಕೆ ಮಕ್ಕಳು ಮತ್ತು ವೃದ್ಧರಲ್ಲೇ ಹೆಚ್ಚಾಗಿ ಇದರ ಎಫೆಕ್ಟ್ ಕಾಣಿಸೋದು ಯಾತಕ್ಕೋಸ್ಕರ ಅಂತ
2: ಸರ್? ಯೂಶ್ವಲಿ ಈ ಮಕ್ಕಳಿಗೆ ಇನ್ನೂ ಬೆಳವಣಿಗೆ ಆಗುವ ಸ್ಟೇಜ್ ಅಲ್ಲಿ ಇರ್ತಾರೆ, ಅವರು ಒಂದು ಲಂಗ್ ಇಮ್ಯುನಿಟಿ ಅನ್ನುವುದು ಬೆಳೆದಿರೋದಿಲ್ಲ. ಸೊ ಅದ್ ಲಂಗ್ ಏರ್ ವೇ ಸ್ಟಿಲ್ ಡೆವಲಪ್ ಆಗ್ತಾ ಇರತ್ತೆ. ಒಂದ್ ಯಾವ್ದೇ ಒಂದು ಇನ್ಫೆಕ್ಷನ್ ಅನ್ನ ಒಳಗ್ ತಗೊಂಡು ಅದನ್ನ ಆಕ್ಟ್ ಮಾಡ ಫೈಟ್ ಮಾಡುವಷ್ಟು ಶಕ್ತಿ ಮಕ್ಕಳಲ್ಲಿ ಇರಲ್ಲ. ಸೇಮ್ ಅದೇ ರೀಸನ್ ನಾನು ಇವ್ರಿಗೆ ವಯಸ್ಸಾದವ್ರಿಗೂ ಹೇಳ್ತೀನಿ, ಅವ್ರದ್ದು ಯೂಸ್ ಆಗಿ ಫೆಟೀಗ್ ಆಗಿರತ್ತೆ. ಸೊ ಆ ಇಮ್ಯುನಿಟಿ ಪವರ್ ಅವ್ರು ಹೇಗೆ ಬೆಳೆಸ್ಕೊಂಡು ಬಂದಿರ್ತಾರ, ಡೆವಲಪ್ಮೆಂಟ್ ಹೇಗಾಗಿರತ್ತೆ, ವಯಸ್ಸಲ್ಲಿ ಹೇಗೆ ಇಟ್ಕೊಂಡಿರ್ತಾರೆ, ಈಗ ಜಿಮ್ ಮಾಡೋದಾಗಿರ್ಬಹುದು, ವ್ಯಾಯಾಮ, ಈಗ ಶ್ವಾಸಕೋಶಕ್ಕೆ ಯೋಗಾಸನ ಪ್ರಾಣಾಯಾಮ ಅಂತ ಮಾಡೋದಾಗಿರ್ಬಹುದು, ದೀರ್ಘವಾಗಿ ಉಸಿರನ್ನ ಇಟ್ಕೊಂಡು ಬಿಡುವಂತದ್ದಾಗಿರ್ಬಹುದು, ಅದೆಲ್ಲ ಕೆಪಾಸಿಟಿ ಕಮ್ಮಿ ಇದ್ದಾಗ ವಯಸ್ಸಾದವರಿಗೆ, ಇವಾಗ ಫಿಮೇಲ್ಸ್ ಗಾದ್ರೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್ ಆಗೋದು, ಇಲ್ಲ ಲೇಟ್ ಆನ್ಸೆಟ್ ಬ್ರಾಂಕಿಯಲ್ ಆಸ್ತಮಾ ಅಂತೀವಿ, ಏಜ್ ಆದ್ಮೇಲಿಂದ ಶುರುವಾಗೋ ಆಸ್ತಮಾ ತೊಂದರೆಗಳಿಂದ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಸ್ಮೋಕರ್ಸ್ ಅಲ್ಲಿ ಸಿಒಪಿಡಿಲಿ ಈಗ ಮೇಲ್ಗೆ ತಗೊಳ್ಳೋದಾಯ್ತು ಅಂತ ಅಂದ್ರೆ ಯೂಶ್ವಲಿ ಲಂಗ್ಸ್ ಎಲ್ಲ ಸ್ಮೋಕ್ ಮಾಡಿ ಮಾಡಿ ವೀಕ್ ಆಗಿರುತ್ತೆ, ಜೊತೆಲಿ ಏಜು ಕೂಡ ಡೌನ್ ಇದ್ದಾಗ ಅವರಿಗೆ ಜಾಸ್ತಿಯಾಗಿ ಇನ್ಫೆಕ್ಷನ್ ಆಗೋದು, ಅವರಿಗೆ ಶ್ವಾಸಕೋಶ ಸಮಸ್ಯೆಗಳು ಜಾಸ್ತಿ ಆಗುತ್ತೆ.
1: ಮಳೆಗಾಲದಲ್ಲಿ ಕಂಡು ಬರುವಂತಹ ತೇವಾಂಶ ಅಂದ್ರೆ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ, ಇದು ಆಸ್ತಮಾ ರೋಗಿಗಳ ಶ್ವಾಸಕೋಶಗಳ ಮೇಲೆ ಹೇಗೆ ತನ್ನ ಪರಿಣಾಮ ಬೀರಿ ಇದು ವರ್ಸನ್ ಆಗಕ್ಕೆ ಹೇಗೆ ಕಾರಣ ಆಗುತ್ತೆ?
2: ಸರಿ, ಈ ತೇವಾಂಶ ಅನ್ನೋದು ಜೊತೆಲಿ ಕೋಲ್ಡ್ ಸಹ, ಗಾಳಿ ತುಂಬಾ
1: ತಣ್ಣಗಿದ್ದಾಗ
2: ಅದು ಕೂಡ ಒಳಗೆ ಹೋದಾಗ ರಿಫ್ಲೆಕ್ಸ್ ಬ್ರಾಂಕೋಸ್ಪಾಸಮ್ ಅಂತ ಹೇಳ್ತೀವಿ, ಸಡನ್ ಆಗಿ ವಾಯುನಾಳ
1: ಚಿಕ್ಕದಾಗುವಂತದ್ದು
2: ಕಿರಿದಾಗುವಂತದ್ದು ಇರುತ್ತೆ. ಅದರಿಂದ ಏನಾಯ್ತು, ಆಲ್ರೆಡಿ ಚಿಕ್ಕದಿರುತ್ತೆ ಶ್ವಾಸಕೋಶ, ಈಗ ಆಸ್ತ್ಮಾ ಇರೋ ಪೇಷಂಟ್ಸ್ ಗೆ, ಸಿಒಪಿಡಿ ಪೇಷಂಟ್ಸ್, ಈ ನಾಳ ಇನ್ನೂ ಮುಚ್ಚೋಯ್ತು ಅಂತ ಹೇಳಿದ್ರೆ ಪೇಷಂಟ್ಸ್ ಗೆ ಇರುವಂತ ಉಸಿರಾಡೋ ತೊಂದ್ರೆ ಜಾಸ್ತಿ ಆಗುತ್ತೆ. ಅಲ್ಲಿ ಯಾವುದೇ ಈಗ ಮೇಲಿಂದ ಅಪ್ಪರ್ ರೆಸ್ಪಿರೇಟರಿ ಅಂತ ಏನ್ ಹೇಳ್ತೀವಿ, ಇಂದ ಕೆಳಗಡೆ ರೆಸ್ಪಿರೇಟರಿ ತನಕ ಅಪ್ಪರ್ ಅಲ್ಲಿ ಹೇಳೋದಾಯ್ತು ಅಂದ್ರೆ ಸೈನೋಸೈಟಿಸ್ ಜಾಸ್ತಿ ಆಗುವಂತದ್ದು, ತುಂಬಾ ರನ್ನಿ ನೋಸ್ ಇರುವಂತದ್ದೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಈಗ ಕೆಳಭಾಗದ ಶ್ವಾಸಕೋಶ ಇನ್ವಾಲ್ವ್ಮೆಂಟ್ ಆಯ್ತು ಅಂದ್ರೆ ಕಫ ಉತ್ಪತ್ತಿ ಜಾಸ್ತಿ ಆಗೋದು, ಕೂದಲ್ಲೇ ಉಸಿರಾಡೋದಕ್ಕೆ ಕಷ್ಟ ಅಂತ ಹೇಳೋದು, ಇಲ್ಲ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಕೂಡ ಮಾಡಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ ಪೇಷಂಟ್ಸ್ ಗೆ. ಇದೆಲ್ಲ ನಾವು ಈ ಒಂದು ಅಪ್ಪರ್ ಅಂಡ್ ಲೋವರ್ ಅಂತ ಏನ್ ಡಿವೈಡ್ ಮಾಡ್ಕೊಂಡು ಪೇಷಂಟ್ಸ್ ಮೇಲಿಂದ ಕೆಳಗ್ ತನಕ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಅದರಲ್ಲಿ ಈ ಮೋಲ್ಡ್ಸ್ ಆಗಿರ್ಬಹುದು, ಈ ಫಂಗಲ್ ಆಗಿರ್ಬಹುದು, ಜೊತೆಲಿ ನಾವು ಹೇಳ್ತಾ ಇರುವಂತ ಈ ಸಣ್ಣದಾದ ಹ್ಯುಮಿಡಿಟಿ, ಆ ಹ್ಯುಮಿಡಿಟಿಲಿ ಇರುವಂತ ಕೋಲ್ಡ್ನೆಸ್ ಇವೆಲ್ಲ ಇನ್ನು ಟ್ರಿಗರ್ ಮಾಡುತ್ತೆ ಆಲ್ರೆಡಿ ಬೇಸ್ ಲೈನ್ ಅನ್ನ.
1: ಅದಕ್ಕೆ ಎಲ್ಲ ಮನೆಯಲ್ಲಿ ನಾವು ನೋಡ್ತಿರ್ತೀವಿ, ದೊಡ್ಡವರು ಶೀತ ಆಗುತ್ತೆ, ಪ್ರೊಟೆಕ್ಟ್ ಮಾಡಕ್ಕೆ ಬರ್ತಾರೆ, ವಾರ್ಮ್ ಆಗಿಡ್ಬೇಕು ಅಂತ
2: ಎಲ್ಲ ನೋಡಿರ್ತೀರಾ, ಎಲ್ಲ ಮಫ್ಲರ್ ಹಾಕೊಂಡು ಗ್ಲೌಸ್ ಹಾಕೊಂಡು ಇದೆಲ್ಲ ಇರೋದೇ ಬಿಕಾಸ್ ಆಫ್ ಆ ಒಂದು ತೇವಾಂಶ ಹೋಯ್ತು ಅಂದ್ರೆ ಇನ್ನೂ ಜಾಸ್ತಿ ನಾಳ ಕಮ್ಮಿ ಆಗ್ಬಾರ್ದು ಅಂತ ಹೇಳಿ.
1: ಫಂಗಸ್ಗಳು ಶ್ವಾಸಕೋಶದ ಒಳಗಡೆ ಏನು ಏರ್ಪೇರನ್ನ ಉಂಟು ಮಾಡ್ತವೆ?
2: ಸರ್, ಖಂಡಿತವಾಗ್ಲೂ ಈಗ ಒಂದು ನಾರ್ಮಲ್ ಗಾಳಿ ಹೋಗಿ ಬರೋದಕ್ಕೆ ಮಾತ್ರ ನಮ್ಮ ಏರ್ವೇ ಸೆಟ್ ಆಗಿರತ್ತೆ. ಸೊ ಯೂಶ್ವಲಿ ಅದ್ ಬಿಟ್ಟು ಬೇರೆ ಏನೇ ಕೂಡ ಗಾಳಿ ಜೊತೆ ಒಂದು ನಾರ್ಮಲ್ ಡಸ್ಟ್ ಆಗಿರ್ಬಹುದು, ನಾರ್ಮಲ್ ಫಂಗಸ್ ಅಂತಾನೆ ಹೇಳೋದಿಕ್ಕೆ ಬರಲ್ಲ, ಯಾವ್ದೇ ಕೀಟಾಣು ಆಗಿರ್ಬಹುದು ಒಳಗಡೆ,
1: ಒಂದು ಫಾರಿನ್
2: ಬಾಡಿ ಅಂತ ಅನ್ಸುತ್ತೆ, ಅದು ಒಳಗಡೆ ಹೋಯ್ತು ಅಂತ ಅಂದ್ರೆ ಬಾಡಿ ಜನರಲಿ ರಿಯಾಕ್ಟ್ ಮಾಡುತ್ತೆ, ನಮ್ಮದಲ್ಲದ ವಸ್ತು ಒಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರತಿರೋಧಕವನ್ನು ಕೊಡ್ತಾ ಹೋಗುತ್ತೆ. ಸೊ ಅದು ರಿಯಾಕ್ಟ್ ಮಾಡಿದಾಗ ನಮ್ಮ ದೇಹದಲ್ಲಿ ಕಫ ಉತ್ಪತ್ತಿ ಆಗುವಂತದ್ದು ಇದ್ದೇ ಇರುತ್ತೆ. ಈಗ ಫಾರಿನ್ ಬಾಡಿ ಆದ್ರೂ ಕೆಮ್ಮು ಬರುತ್ತೆ, ಕಫ ಬರುತ್ತೆ, ಫಂಗಸ್ ಹೋದ್ರೂ ಕೂಡ ಆ ಟೈಮ್ ಪೀರಿಯಡ್ ಚೇಂಜಸ್ ಆಗುತ್ತೆ. ಈಗ ತುಂಬಾ ಜಾಸ್ತಿ ದೊಡ್ಡದಾಗಿ ಹೋಯ್ತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ಸ್ ಕೊಡುತ್ತೆ. ಈಗ ನಾರ್ಮಲ್ ಕಣ್ಣಿಗೆ ಕಾಣದಿರುವಂತಹ ಮೈಕ್ರೋ ಆರ್ಗಾನಿಸಮ್ ಹೋಯ್ತು ಅಂತ ಅಂದ್ರೆ ಅದ್ರ ಟೈಮ್ ಮೈಲ್ಡ್ ಆಗಿ ಸ್ಟಾರ್ಟ್ ಆಗ್ತಾ
1: ಹೋಗುತ್ತೆ. ಲಂಗ್ಸ್ ಕೆಮ್ಮಿನ ಮೂಲಕ ಅದನ್ನ ಹೊರದೂಡಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ.
2: ಡೆಫಿನೆಟ್ಲಿ ಅದು ಒಳ್ಳೆ
1: ಪ್ರೊಟೆಕ್ಟಿವ್
2: ರಿಫ್ಲೆಕ್ಸ್ ಅದು ಆಕ್ಚುಲಿ.
1: ಓಕೆ, ಇನ್ನು ಆಸ್ತ್ಮಾ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರು ಹೇಗೆ ಈ ಮಳೆಗಾಲದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸಿಕೊಳ್ಬೇಕಾಗುತ್ತೆ?
2: ಸರ್, ಡೆಫಿನೆಟ್ಲಿ ಅದನ್ನ ಹೇಳೋದಾಯ್ತು ಅಂದ್ರೆ ತುಂಬಾ ಮುಖ್ಯವಾಗಿ ನಾವು ಅಡ್ರೆಸ್ ಮಾಡುವಂತದ್ದು ಪೇಷಂಟ್ಸ್ ಗೆ ಮಾನ್ಸೂನ್ ಅಲ್ಲಿ ಈ ಆಸ್ತ್ಮಾ ಪೇಷಂಟ್ಸ್, ಯಾಕಂತಂದ್ರೆ ಅವರು ಯಾವಾಗ್ಲೂ ಅವ್ರದ್ದು ನಾಳ ಕಂಪ್ಲೀಟ್ ಆಗಿ ಕಿರಿದಾಗಿರುತ್ತೆ, ಊದ್ಕೊಂಡಿರುತ್ತೆ, ಕಫ ಉತ್ಪತ್ತಿ ಮಾಡ್ತಾನೆ ಇರ್ತಾರೆ. ಈ ಒಂದು ಟೈಮ್ ಬಂದಾಗ ಅದು ಇನ್ನೂ ಕೂಡ ವರ್ಸನ್ ಆಗ್ತಾ ಹೋಗುತ್ತೆ. ಅವ್ರು ಏನೆಲ್ಲ ಪ್ರಿಕಾಷನ್ ತಗೋಬೇಕು ಅಂತ ಹೇಳೋದಾಯ್ತು ಅಂದ್ರೆ ಮನೆ ತುಂಬಾ ಡ್ರೈ ಆಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು, ಎಲ್ಲೂ ಒದ್ದೆ ಇರುವಂತಹ ಬಟ್ಟೆ ಇಟ್ಕೊಳ್ಳೋದು, ಒದ್ದೆ ಹತ್ರ ಓಡಾಡೋದು, ತುಂಬಾ ಹಿಮದ ಹತ್ರ ಓಡಾಡೋದು, ಮೂಗು ಬಾಯಿಯನ್ನ ಯಾವಾಗ ತುಂಬಾ ಎಕ್ಸ್ಪೋಜರ್ ಕೊಟ್ಟಿರ್ತಾರೆ, ಈಗ ಮಳೆ ಬರ್ತಾರೆ ಅಲ್ಲಿ ನಿಂತ್ಕೊಂಡಿರೋದು, ಇಲ್ಲ ನೆನೆಯೋದು, ಇವೆಲ್ಲ ಮಾಡ್ತು ಅಂದ್ರೆ ಇನ್ನು ಜಾಸ್ತಿ ಆಗತ್ತೆ. ಆದಷ್ಟು ಅದನ್ನೆಲ್ಲ ಮಳೆ ನೆನಿಬಾರ್ದು, ಶೀತದಲ್ಲಿ ಓಡಾಡಬಾರ್ದು, ದೇಹನ ಎಷ್ಟು ಬೆಚ್ಚಿಗೆ ಇಟ್ಕೊಂಡಿರ್ತಾರೆ ಅಷ್ಟು ಉತ್ತಮವಾಗಿರುತ್ತೆ. ಮನೇಲಿ ಇರುವಂತ ಯಾವುದೇ ವಸ್ತುಗಳು, ಈಗ ಒಂದು ಬೆಡ್ಶೀಟ್ ಇರ್ಬೋದು, ಒಂದು ಕರ್ಟನ್ ಇರ್ಬೋದು, ಅದನ್ನ ಫ್ರೀಕ್ವೆಂಟ್ ವಾಶ್ ಮಾಡ್ತಾ ಇರ್ಬೇಕು. ತೇವಾಂಶ ಇರಬಾರ್ದು, ಮನೇಲಿ ಗಾಳಿ ಬೆಳಕು ಉತ್ತಮವಾಗಿ ಯಥೇಚ್ಛವಾಗಿ ಬರಬೇಕಾಗತ್ತೆ, ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗತ್ತೆ ಅವರಿಗೆ.
1: ಇನ್ನು ತೀವ್ರವಾದ ಆಸ್ತ್ಮಾ ಉಂಟಾಗ್ತಾ ಇದೆ ಅಂತಾರೆ, ಅದರ ಸೂಚನೆಗಳು ಹೇಗೆ ಇರುತ್ತೆ, ಹೇಗೆ ಅವ್ರು ಗುರುತಿಸ್ಕೊಳ್ಬೇಕು ರೋಗಿಗಳು ಅಂತ?
2: ಸೊ ಹೇಗೆಂದ್ರೆ ಅವ್ರಿಗೆ ಆಲ್ರೆಡಿ ಒಂದು ಕೆಳಮಟ್ಟದಲ್ಲಿ ಕೆಮ್ಮ ಇರುತ್ತೆ, ಅದೇನಾಗುತ್ತೆ ಮುಂಚೆ ಇರೋದಕ್ಕೆ ಒಂದ್ ದಿನದಲ್ಲಿ ಒಂದ್ ಎರಡು ಸರಿ ಕೆಮ್ತಾ ಇರೋ ಪೇಷಂಟ್ 10 ಇನ್ಕ್ರೀಸ್ ಆಗ್ಬಹುದು. ಅವ್ರಿಗೆ ನಾರ್ಮಲ್ ಆಗಿ ಒಂದು ಕಫ ಬರ್ತಾನೆ ಇರುತ್ತೆ, ಆ ಕಫ ಉತ್ಪತ್ತಿ ಕೂಡ ಜಾಸ್ತಿ ಆಗುತ್ತೆ,
1: ಅಮೌಂಟ್
2: ಕೂಡ ಜಾಸ್ತಿ ಆಗುತ್ತೆ, ಅದ್ರಲ್ಲಿ ಬಣ್ಣಗಳು ಬದಲಾವಣೆ ಆಗುವಂತದ್ದು. ಈಗ ಒಂದು ಕಲರ್ ಯೆಲ್ಲೋ ಕಲರ್ ಬರ್ತಾ ಇದೆ ಅಂದಾಗ, ಅಲ್ಲ ಕಫದಲ್ಲಿ ರಕ್ತ ಬರ್ತಾ ಇದೆ ಅಂತ ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅನ್ನ ವಿಸಿಟ್ ಮಾಡ್ಬೇಕಾಗಿ ಬರುತ್ತೆ, ವೈದ್ಯರ ಸಲಹೆ ತಗೊಳ್ಬೇಕಾಗತ್ತೆ. ಅವರಲ್ಲಿ ಮಾತಾಡುವಂತದ್ದು, ಈಗ ಕೂತಲ್ಲೂ ಕೂಡ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅವರಿಗೆ. ಯಾವಾಗ ಒಂದು ಕೆಲವೊಂದ್ಸರಿ ನಾಳ ಕಂಪ್ಲೀಟ್ ಆಗಿ ಮುಚ್ಚೋದಲ್ಲ, ಉಸಿರಾಡಕ್ ಕಷ್ಟ ಆಗುತ್ತೆ ಅವರಿಗೆ, ಕೂತಲ್ಲಿ ಉಸಿರಾಡಕ್ ಕಷ್ಟ ಪಡ್ತಾರೆ, ಆಕ್ಸಿಜನ್ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ, ದೇಹದಲ್ಲಿ ಶಬ್ದ ಕೂಡ ಜಾಸ್ತಿ ಆಗತ್ತೆ. ಏನ್ ವೀಸಿಂಗ್ ಅಂತ ಏನ್ ಹೇಳ್ತೀವಿ ಹಾಗೆ ಹೇಳ್ತಾರೆ, ನಮಗೆ ಶಬ್ದ ಜಾಸ್ತಿ ಕೇಳಿಸ್ತಾ ಇದೆ ಅಂತ
1: ಹೇಳ್ತಾರೆ. ವ್ಯತ್ಯಾಸಗಳು
2: ಖಂಡಿತವಾಗ್ಲೂ ಗೊತ್ತಿರುತ್ತೆ, ಅದನ್ನ ಹೇಳಿರ್ತೀವಿ ಕೂಡ ನಾವು. ಯಾವ ಸಿಂಪ್ಟಮ್ಸ್ ಬಂತು ಅಂದ್ರೆ ಹಾಸ್ಪಿಟಲ್ಗೆ ಬಂದು ಅಪ್ರೋಚ್ ಮಾಡಬೇಕು.
1: ಇನ್ನು ಸಿಒಪಿಡಿ ಪೇಷಂಟ್ಸ್ ವಿಷಯಕ್ಕೆ ಬಂದಾಗ ಅವರಲ್ಲಿ ಹೆಚ್ಚು ಕಡಿಮೆ ಇದೇ ಸಮಸ್ಯೆಗಳು,
2: ಅವರಲ್ಲೂ ಕಿರಿದಾದ ನಾಳಗಳಿರುತ್ತೆ, ಜೊತೆಯಲ್ಲಿ ಅವರಿಗೆ ಕೂಡ ಶ್ವಾಸಕೋಶ ಕೆಳಮಟ್ಟದಲ್ಲಿ ಇರುವಂತಹ ಒಂದು ಆಲ್ವೆಲೈ ಅಂತ ಏನ್ ಹೇಳ್ತೀವಿ ಅದು ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ. ಆಸ್ಮಾಗೆ ಕಂಪೇರ್ ಮಾಡಿದ್ರೆ ಸಿಒಪಿಡಿ ಇನ್ನೂ ಕೂಡ ಜಾಸ್ತಿನೇ ಅದು ಶ್ವಾಸಕೋಶಕ್ಕೆ ಡ್ಯಾಮೇಜಸ್ ಜಾಸ್ತಿನೇ ಇರುತ್ತೆ. ಅವ್ರಿಗೂ ಕೂಡ ನಾವು ಸೇಮ್ ಅಡ್ವೈಸೇ ಕೊಡ್ತಾ ಹೋಗ್ತೀವಿ, ತುಂಬಾ ಬೆಚ್ಚಗಿರೋದಾಗಿರ್ಬೋದು, ಈ ಕೆಮ್ಮು ಕಫ ಬಂತು ಅನ್ಸಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಯಾವಾಗ ವಿಸಿಟ್ ಮಾಡ್ಕೋಬೇಕು, ರೆಸ್ಕ್ಯೂ ಮೆಡಿಸಿನ್ ಅಂತ ಹೇಳಿರ್ತೀವಿ. ಇಮಿಡಿಯೇಟ್ ಆಗಿ ಮನೆಗೆ ಬಂದು ಈಗ ಅವ್ರಿಗೆ ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಯ್ತು, ಅಟ್ಯಾಕ್ ಆಯ್ತು ಅಂದ್ರೆ ಲಂಗ್ ಅಟ್ಯಾಕ್ ಅಂತ ಕರಿತೀವಿ, ಆ ಲಂಗ್ ಅಟ್ಯಾಕ್ ಬಂದಾಗ ಏನ್ ಮೆಡಿಸಿನ್ ಇಮಿಡಿಯೇಟ್ ಆಗಿ ತಗೋಬೇಕು ಅದನ್ನ ಸಲಹೆ ಕೊಟ್ಟಿರ್ತೀವಿ. ಅವ್ರು ತಗೊಳ್ತಾ ಇರುವಂತ ಯಾವುದೇ ಇನ್ಹೇಲರ್ಸ್ ಅನ್ನು ಬಿಡಬಾರ್ದು, ಆ ಟೈಮಲ್ಲಿ ರೆಗ್ಯುಲರ್ ಆಗಿ ಸ್ಟಿಕ್ ಆನ್ ಆಗಿರ್ಬೇಕು ಮೆಡಿಕೇಶನ್ಸ್ ಗೆ, ಅದನ್ನ ತಗೊಳ್ಳಿ ಅಂತ ಹೇಳ್ತೀವಿ. ಮತ್ತೆ ಎಚ್ಚೆತ್ತವಾಗಿ ಅವರು ಸ್ಮೋಕಿಂಗ್ ಮಾಡಿರ್ತಾರೆ, ಅದನ್ನೆಲ್ಲ ಮತ್ತೆ ಜಾಸ್ತಿ ಮಾಡ್ಕೊಳ್ದೆ ಇರೋ ಅಷ್ಟೇ ಕಡಿಮೆ ಮಾಡಿ ನಿಲ್ಲಿಸೋದಕ್ಕೆ ಹೇಳ್ತಾ ಹೋಗ್ತೀವಿ. ಇನ್ನೊಂದು ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಿ, ಇನ್ನೊಬ್ಬರ ಜೊತೆ ಕೂತ್ಕೊಂಡಿದ್ರು ಕೂಡ ಜಾಸ್ತಿ
1: ಸುತ್ತಲಿನವರು
2: ಕೂಡ ಅದನ್ನ ಅವಾಯ್ಡ್ ಮಾಡಿ ಕೂತ್ಕೋಬೇಕಾಗತ್ತೆ. ಜೊತೆಗೆ ಇನ್ನೊಂದು ಮನೇಲಿ ಈಗೆಲ್ಲ ಈಗ ಒಲೆ ಉರಿ ಹಾಕೋದು, ಮುಂಚೆ ಎಲ್ಲ ತುಂಬಾ ಮಾಡ್ತಾ ಇದ್ರು, ಬಯೋಗ್ಯಾಸ್ ಎಕ್ಸ್ಪೋಜರ್, ಬಯೋಫ್ಯೂಯಲ್ ಎಕ್ಸ್ಪೋಜರ್ ಅಂತ ಹೇಳಿ ಮನೇಲಿ ಬೇರೆ ಬೇರೆ ಸೌದೆ ಒಲೆ ಉರಿ ಹಾಕೋದು, ಯಾರು ಹೋಮ ಮಾಡ್ತಾ ಇರ್ತಾರೆ, ಈ ಪ್ರತಿಯೊಂದನ್ನು ಹೊಗೆ ಒಳ್ಳೇದೇ ಆಗಿರ್ಬೋದು, ಹೊಗೆ ಕೆಟ್ಟದೇ ಆಗಿರ್ಬೋದು, ಸೊ ಒಂದು ಪರ್ಫ್ಯೂಮ್ಸ್ ಯೂಸ್ ಮಾಡಿದ್ರೆ ಅವೆಲ್ಲ ಜಾಸ್ತಿ ಆಗುತ್ತೆ. ಈ ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಪೇಷಂಟ್ ವಿತ್ ದ ಮೆಡಿಕೇಶನ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಆಗುತ್ತೆ ಅವ್ರ ಮೇಲೆ ಕೂಡ.
1: ಗಂಧದ ಕಡ್ಡಿಯ ಉಪಯೋಗ ಈ ರೋಗಿಗಳಿಗೆ ಹೇಗೆ ಅದು ಪರಿಣಾಮ ಬೀರಬಹುದು ಅಂತ ಬಹಳಷ್ಟು ಚರ್ಚೆ ಈ ವಿಷಯವಾಗಿ ನಡೆಯುತ್ತೆ. ಧಾರ್ಮಿಕ ಆಚರಣೆ ಆಗಿರೋದ್ರಿಂದ ಇದೊಂಥರ ಸೆನ್ಸಿಟಿವ್ ಮ್ಯಾಟರ್ ಆಗ್ಬಿಡುತ್ತೆ ಯಾರಾದ್ರೂ ಅದ್ರ ವಿರುದ್ಧವಾಗಿ ಮಾತಾಡಿದ್ರೆ. ನಿಮ್ಮ ಅನಿಸಿಕೆ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಹೇಗೆ?
2: ಸರ್, ಅದು ಧಾರ್ಮಿಕವಾಗಿ ಖಂಡಿತವಾಗ್ಲೂ ಮಾಡ್ಲೇಬೇಕು, ಮಾಡ್ತಾರೆ ಕೂಡ, ಜನ ಫಾಲೋ ಮಾಡ್ತಾರೆ. ಬಟ್ ಯಾರು ಮಾಡಬಾರ್ದು ಅಂತ ಹೇಳೋದಾಯ್ತು ಅಂದ್ರೆ, ಡೆಫಿನೆಟ್ಲಿ ನಮ್ಮ ಆಸ್ಮಾ ಪೇಷಂಟ್ಸ್, ಸಿಒಪಿಡಿ ಪೇಷಂಟ್ಸ್ ಗೆ ನಾ ಹೇಳೋ ತರ ಯಾವುದೇ ಗಾಳಿ ಆಗಿಲ್ಲ, ಅವ್ರಿಗೆ ನಾರ್ಮಲ್ ತಣ್ಣಗಿರೋ ಗಾಳಿ ಹೋದ್ರೂ ಸಮಸ್ಯೆ ಆಗಿರುತ್ತೆ. ಈ ತರ ಹೊಗೆ, ಈಗ ಒಂದು ಗಂಧದ ಕಡ್ಡಿ ಸಾಂಬ್ರಾಣಿ ಹೊಗೆ ಅಂತ ಬರ್ತಾರೆ,
1: ಮೇನ್ ಕಂಪ್ಲೇಂಟ್
2: ಕೆಮಿಕಲ್ಸ್ ಇದ್ದೇ ಇರುತ್ತೆ ಅದರಲ್ಲಿ. ಸೊ ಒಂದು ನಾರ್ಮಲ್ ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಇರಲ್ಲ, ಈಗ ನಮ್ಮ ಅಟ್ಮಾಸ್ಫಿಯರ್ ಏರಲ್ಲಿ ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಎಲ್ಲಾ ಜನ ಸೇರಿಸಿ ಇರುತ್ತೆ. ಸೊ ಅದು ಖಂಡಿತವಾಗಿ ಇದರಲ್ಲಿ ಬೇರೆ ಬೇರೆ ಗಾಳಿನೂ ಕೇಳಿ ಸೇರಿಸಿರೋದಾಗ ನಮ್ಮ ಶ್ವಾಸಕೋಶ ಅದನ್ನ ತಡ್ಕೊಳ್ಳೋ ಶಕ್ತಿ ಇದರಲ್ಲಿ ಇರೋದಿಲ್ಲ, ರಿಯಾಕ್ಟ್ ಮಾಡೇ ಮಾಡುತ್ತೆ. ಅದರಿಂದ ಈಗ ಪ್ಲೆಸೆಂಟ್ ಆಗಿರೋದು ಅನ್ಪ್ಲೆಸೆಂಟ್ ಆಗಿರೋದು ಎರಡನ್ನೂ ಆದಷ್ಟು ಅವಾಯ್ಡ್ ಮಾಡಿ ಅಂತ
1: ಹೇಳ್ತೀವಿ. ಅವರೇ
2: ಗುರುತಿಸ್ಕೊಂಡಿರ್ತಾರೆ, ಅದನ್ನ ನೀವು ತಗೊಂಡ ತಕ್ಷಣ ನಂಗೆ ಇಮಿಡಿಯೇಟ್ ಆಗಿ ಕೆಮ್ಮು ಬರುತ್ತೆ ಮಾಡ್ತಾ ಇದ್ದಾಗ, ನಾನು ಹೇಳೋ ಸಲಹೆ ಅಂತ ಅಂದ್ರೆ ಡೆಫಿನೆಟ್ಲಿ ಯೂಸ್ ಮಾಡಿ ಅದನ್ನ ಒಂದು 100 meters ದೂರದಲ್ಲಿ ಅಥವಾ ಒಂದು 50 meters ದೂರದಲ್ಲಿ ಅದನ್ನ ಹಿಟ್ಟು ಮಾಡೋದಕ್ಕೆ ಯೂಸ್ ಮಾಡೋದು ಸಜೆಸ್ಟ್ ಮಾಡ್ತೀನಿ.
1: ಓಕೆ, ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಈ ತರ ವ್ಯತ್ಯಾಸಗಳು ಉಂಟಾದಾಗ ಈ ಆಲ್ರೆಡಿ ನೋನ್ ಪೇಷಂಟ್ಸ್ ಅಲ್ಲಿ ಅವರು ಈ ಪಫ್ ಇರ್ಬಹುದು, ಬ್ರಾಂಕೋಡೈಲೇಟರ್ಸ್ ಇರ್ಬಹುದು, ಸ್ಟೆರಾಯ್ಡ್ ಪ್ರಿಪರೇಷನ್ಸ್ ಇರ್ಬಹುದು, ಅದನ್ನ ತಾವೇನೆ ಆಲ್ಟರ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ಹೆಚ್ಚು, 2 puffs ಹೆಚ್ಚಿಗೆ ತಗೊಳ್ಳೋದು, ಅಥವಾ 2 times a day ಹಾಕಿದ್ದನ್ನ 3 times a day ಮಾಡಕ್ಕೆ ಪ್ರಯತ್ನ ಮಾಡೋದು, ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ದೃಷ್ಟಿಯಲ್ಲಿ?
2: ಸರ್, ಖಂಡಿತವಾಗ್ಲೂ ಸರಿ ಇಲ್ಲ ಅದನ್ನ. ಯಾಕೆ ಅಂತ ಹೇಳಿದ್ರೆ, ದೋ ಅದು ಇನ್ಹಲೇಷನ್ ಮುಖಾಂತರ ತಗೋತಾ ಇದ್ರು, ಗಾಳಿ ಮುಖಾಂತರ ತಗೋತಾ ಇದ್ರು, ಕೆಲವೊಂದು ಸೈಡ್ ಇಫೆಕ್ಟ್ಸ್ ನಾವು ನೋಡ್ತೀವಿ ಅದರಲ್ಲೂ ಕೂಡ. ಏನಾಗುತ್ತೆ, ಪೇಷಂಟ್ಸ್ ಅಧಿಕವಾಗಿ ತಗೊಳ್ಳೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗುವಂತದ್ದು, ನಾವು ಹೇಳಿರುವಂತಹ ಡೋಸ್ ಗಿಂತ ಹೆಚ್ಚೆತ್ತವಾಗಿ ತಗೊಳ್ಳೋದು, ಅವ್ರಿಗೆ ಇಷ್ಟ ಬಂದಂಗೆ ತಗೊಂಡಾಗ ಬಾಯಲ್ಲಿ ಉಣ್ಣಾಗುವಂತದ್ದು ಫಂಗಲ್ ಇನ್ಫೆಕ್ಷನ್, ಓರಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೀವಿ ನಾವು, ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಜೊತೆಯಲ್ಲಿ ನಮ್ಮ ಹಾರ್ಟಿನ ಮೇಲೂ ಕೂಡ ಕೆಲವೊಂದು ಹಾರ್ಟ್ ಬೀಟ್ಗಳನ್ನ ಜಾಸ್ತಿ ಮಾಡುತ್ತೆ. ಈಗ ಏನ್ ನಾವು ವ್ಯತ್ಯಾಸ ಖಂಡಿತವಾಗಿ

0: ವ್ಯತ್ಯಾಸಗಳಾಗತ್ತೆ. ಜೊತೆಯಲ್ಲಿ ಕೈ ನಡ್ಕ ಬರುವಂತದ್ದು, ಸುಸ್ತಾಗುವಂತದ್ದು ಕೂಡ ಇರುತ್ತೆ. ನಮ್ಮ ಡಾಕ್ಟರ್ಗಳ ಸಲಹೆ ಮುಖಾಂತರ ಇಲ್ಲದೆ ಕೂಡ ಪೇಷಂಟ್ಸ್ ಎಕ್ಸ್ಟ್ರಾ ಇನ್ಹೇಲರ್ ತಗೊಳ್ಳೋದು, ಎಕ್ಸ್ಟ್ರಾ ಪಫ್ ಗಳನ್ನು ತಗೊಂಡ್ರೆ ಖಂಡಿತವಾಗ್ಲೂ ಅಡ್ವರ್ಸ್ ಇಫೆಕ್ಟ್ ಅನ್ನು
1: ಮಾಡಬಾರದು. ಸ್ಟ್ರಾಂಗ್ ಮೆಸೇಜ್,
0: ಹಾರ್ಟ್ ಮೇಲೆ ಹಾರ್ಟಿನ ಮಿಡಿತ ಜಾಸ್ತಿ ಆಗುತ್ತೆ.
1: ಓಕೆ, ಈ ರೋಗಿಗಳು ಸೋಂಕಿನಿಂದ ತಮ್ಮನ್ನ ತಾವು ಎಸ್ಪೆಷಲಿ ಮಳೆಗಾಲದಲ್ಲಿ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅಂತ ಹೇಳ್ತೀರಾ
0: ಸರ್? ಒಂದು ನಾನು ಅದೇ ಫಸ್ಟ್ ಹೇಳೋದಾಯ್ತು ಅಂದ್ರೆ ಪ್ರಿವೆನ್ಷನ್ ಬಗ್ಗೆ ಹೇಳೋದಾಯ್ತು. ಮನೆ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಆಗಾಗ ಪ್ರತಿಯೊಂದನ್ನು ಬೆಡ್ ಸ್ಪ್ರೆಡ್, ಬೆಡ್ ಶೀಟ್ ಗಳನ್ನ, ಸ್ಕ್ರೀನ್ ಗಳನ್ನ ವಾಶ್ ಮಾಡುವಂತದ್ದು. ಇನ್ನೊಂದು ಹೈಡ್ರೇಷನ್, ಚೆನ್ನಾಗಿ ನೀರ್ ಕುಡಿಬೇಕಾಗತ್ತೆ, ಹೈಡ್ರೇಷನ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ನ್ಯೂಟ್ರಿಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಇನ್ನೊಂದು ಮೆಡಿಸಿನ್, ಫಾರ್ಮಕೊಲಾಜಿಕಲ್ ಪ್ರಿವೆನ್ಷನ್ ಬಂತು ಅಂತ ಅಂದ್ರೆ ಒಂದು ವ್ಯಾಕ್ಸಿನ್ ಇದೆ ನಮ್ಮಲ್ಲಿ. ಈಗ ಯಾವುದೇ ಒಂದು ಶ್ವಾಸಕೋಶದ ಸಮಸ್ಯೆ ಇದ್ದವರು ಮುಂಚಿತವಾಗ್ಲೇ ಬರಬಾರದು ಅಂತ ಹೇಳಿ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಹೇಳ್ತೀವಿ. ಒಂದು ನಮ್ಮ ಫ್ಲೂ ವ್ಯಾಕ್ಸಿನ್ ಅವೈಲಬಿಲಿಟಿ ಇರುತ್ತೆ, ಇನ್ನೊಂದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂತ ಇರುತ್ತೆ. ಖಂಡಿತವಾಗ್ಲೂ ಅದನ್ನ ಹಾಕಿಸ್ಕೊಂಡ್ರೆ ಬರೋದೇ ಇಲ್ಲ ಅಂತ ಹೇಳಲಿಕ್ ಬರಲ್ಲ, ಪ್ರೊಟೆಕ್ಷನ್ ಇರುತ್ತೆ, ಬಂದ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಬಂದ್ರೂ ಕೂಡ. ಸೊ ಅದನ್ನ ನೀವು ಖಂಡಿತವಾಗ್ಲೂ ಹಾಕಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ.
1: ಈ ಬಗ್ಗೆಯ ಆಲ್ರೆಡಿ ಡಯಾಗ್ನೋಸ್ ಆಗಿರುವಂತಹ ರೋಗಿಗಳು ಈ ಫ್ಲೂ ವ್ಯಾಕ್ಸಿನ್ ನ ಈ ಸೀಸನ್ ಶುರು ಆಗೋ ಟೈಮ್ ಅಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು ಅಂತ ನೀವು ಹಾಗಾದ್ರೆ
0: ರೆಕಮೆಂಡ್ ಮಾಡ್ತೀನಿ ಸರ್?
1: ಓಕೆ, ಇನ್ನು ಯಾವ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಲ್ಲ, ಸೊ ಅಪಾಯದ ಮುನ್ಸೂಚನೆಗಳು ಕಂಡಾಗ ಯಾವಾಗ ಅವರು ವೈದ್ಯರ ಹತ್ರ ಬರಬೇಕಾದ್ರೆ ಏನನ್ನ ಅಬ್ಸರ್ವ್ ಮಾಡಿದಾಗ ನಿಮ್ಮಂದ್ರ ದೇ ಶುಡ್ ರಶ್ ಟು ಯು ಅನ್ನೋದು?
0: ಓಕೆ, ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಇರೋ ಕೆಮ್ಮ ನಾನು ಮುಂಚೆನೆ ಹೇಳಿದಾಗೆ ಕೆಮ್ಮಿನ ಒಂದು ಕ್ವಾಂಟಿಟಿ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಜಾಸ್ತಿ ಆಗೋದು, ಇಲ್ಲ ಕಫ ಉತ್ಪತ್ತಿ ಆಗೋದು, ಅದರಲ್ಲಿ ಕಲರ್ ಚೇಂಜಸ್ ಆದಾಗ, ಬಣ್ಣ ಚೇಂಜ್ ಆದಾಗ, ಬ್ಲೀಡಿಂಗ್ ಇದ್ದಾಗ, ಖಂಡಿತ ಅದ್ರ ಜೊತೆ ಜ್ವರ
1: ಬಂದಾಗ,
0: ಎರಡು ದಿನ ಆದ್ರೂ ಜ್ವರಗಳು ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿ ಇದ್ದಾಗ ಇಮಿಡಿಯೇಟ್ ಆಗಿ ಬರೋದು. ಅವರ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಕೂಡ ಕಮ್ಮಿ ಆದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬರ್ಲಿಕ್ಕೆ,
1: ಅದನ್ನು ಅವ್ರು ಮಾನಿಟರ್ ಮಾಡ್ಕೊಳಕ್ ಹೇಳ್ತೀರಾ? ಬಹಳ ಸಾಧಾರಣವಾಗಿ
0: ಮನೆಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡಿರ್ತಾರೆ, ಅದ್ರಲ್ಲಿ ಗೊತ್ತಾಗುತ್ತೆ 93-94 ಅಂದ ತಕ್ಷಣ
1: ಯಾವ ಲಿಮಿಟ್ ವರ್ಗೂ ನೀವು ಸೇಫ್ ಅಂತ ಹೇಳ್ತೀರಾ? ಆಲ್ರೆಡಿ ಡಯಾಗ್ನೋಸ್ಡ್ ಪೇಷಂಟ್
0: ವಿತ್ 94 ಇದ್ರು ಕೂಡ ನಾವು ಅದನ್ನ ಓಕೆ ಅಂತ ಅಕ್ಸೆಪ್ಟ್ ಮಾಡ್ತೀವಿ.
1: ಅದಕ್ಕಿಂತ ಕೆಳಗಡೆ ಹೋದ್ರೆ,
0: ಅದಕ್ಕಿಂತ ಕೆಳಗಾಯ್ತು ಅಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಬೇಕು, ಹಾಸ್ಪಿಟಲ್ ರಶ್ ಆಗ್ಬೇಕು,
1: ಗಮನ ಬೇಕು, ವೈದ್ಯರ ಗಮನ ಹೋಗ್ಬೇಕು. ಇನ್ನು ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ನಿಮೋನಿಯಾ ಅಂತ ಹೇಳ್ತೀವಿ, ಇವೆರಡರ ನಡುವಿನ ವ್ಯತ್ಯಾಸ ಏನು?
0: ಯೂಶುವಲಿ ಕಾಮನ್ ಕೋಲ್ಡ್ ನಮ್ಮ ಮೇಲ್ಭಾಗದ ಶ್ವಾಸಕೋಶನ ಒಳಗೊಂಡಿದ್ದಾಗ ಮಾತ್ರ ಹೇಳ್ತೀವಿ. ಪೇಷಂಟ್ಗೆ ಬರೀ ಗಂಟ್ಲು ನೋವಿರುತ್ತೆ, ಒಣ ಕೆಮ್ಮಿರುತ್ತೆ, ಇಲ್ಲ ಮೂಗು ಸೋರೋದಿರುತ್ತೆ, ತಲೆ ಭಾರ ಅಂತ ಇರುತ್ತೆ, ತಲೆನೋವು ಬರುತ್ತೆ. ಅದೇ ನಿಮೋನಿಯಾ ಆಯ್ತು ಅಂತಂದ್ರೆ ಪೇಷಂಟ್ಗೆ ಜ್ವರ ಬರೋದು, ಬಿಟ್ಟು ಬಿಟ್ಟು ಹೈ ಗ್ರೇಡ್ ಫೀವರ್ ಅಂತ ಹೇಳ್ತೀವಿ, ಕಫ ಉತ್ಪತ್ತಿ ಆಗುತ್ತೆ, ಕಫರ್ ಕಲರ್ ಚೇಂಜಸ್ ಇರುತ್ತೆ, ಎದೆ ಕೂಡ ಬಿಗಿ ಆಗುವಂತದ್ದು, ಎದೆ ನೋವು ಬರುವಂತದ್ದು, ಉಸಿರಾಡೋದಕ್ಕೂ ಕಷ್ಟ ಅಂತ ಅನ್ಸೋದು. ಇದು ವ್ಯತ್ಯಾಸಗಳು. ನಿಮೋನಿಯಾ ಯೂಶುವಲಿ ಶ್ವಾಸಕೋಶದ ಕೆಳಭಾಗ ಅಂತಂದ್ರೆ ಶ್ವಾಸಕೋನ ಲೋವರ್ ರೆಸ್ಪಿರೇಟರಿನ ಇನ್ವಾಲ್ವ್ಮೆಂಟ್ ಇರುತ್ತೆ. ಕೋಲ್ಡ್ ಏನ್ ಕಾಮನ್ ಕೋಲ್ಡ್ ಹೇಳ್ತೀವಿ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅದರಲ್ಲಿ.
1: ಇವನ್ ಮಾನ್ಸೂನ್ ಟೈಮ್ ಅಲ್ಲಿ ನಿಮೋನಿಯಾ ಕಾಯಿಲೆಯ ಪ್ರಕರಣಗಳು ಕೂಡ ತುಂಬಾ ಹೆಚ್ಚುತ್ತಾ ಹೋಗುತ್ತೆ ಅಲ್ಲ. ಕೆಮ್ಮು ಈಗ ಒಬ್ಬರಿಗೆ ಬಂತು ಅಂತ ಇಟ್ಕೊಳ್ಳೋಣ, ಎಷ್ಟು ದಿನಗಳನ್ನ ದಾಟಿದ ನಂತರದಲ್ಲಿ ಖಂಡಿತವಾಗ್ಲೂ ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳ್ತೀರಾ ನೀವು?
0: ಸರ್, ನಾವು ನಮ್ಮ ಭಾರತ ಯೂಶುವಲಿ ಟಿಬಿ ಇರೋದ್ರಿಂದ ಯೂಶುವಲಿ ನಾವು ಒಂದು ಗೈಡ್ ಲೈನ್ ಕೊಡ್ತೀವಿ, ಎರಡು ವಾರಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಟಿಬಿಗೆ ಖಂಡಿತವಾಗ್ಲೂ ಪರೀಕ್ಷೆ ಮಾಡಿಸ್ಬೇಕು ಅಂತ ಇರುತ್ತೆ. ಬಟ್ ಯಾವಾಗ ಕೆಮ್ಮು ಆಲ್ರೆಡಿ ಆಸ್ಮಾ ಇರುತ್ತೆ, ಅವ್ರಿಗೆ ಟಿಬಿ ಇದೆಯೋ ಇಲ್ಲೋ ಅಂತ ಹೇಳೋದು ಕಷ್ಟ ಆಗುತ್ತೆ, ಇಲ್ಲ ಸಿಒಪಿಡಿ ಇರುತ್ತೆ, ಇಲ್ಲ ಯಾವುದೋ ಒಂದು ಪೇಷಂಟ್, ಒಂದು ಕ್ಯಾನ್ಸರ್ ಪೀಡಿತ ಪೇಷಂಟ್ಗೆ ಎರಡು ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ, ಮೂರು ದಿನ ಆದ್ರೂ ಕೆಮ್ಮ ಆಗ್ತಾ ಇಲ್ಲ ಅಂದ್ರೆ ಇಟ್ ಈಸ್ ಆಲ್ಮೋಸ್ಟ್ 24 hours in the 48 hours ಅಲ್ಲಿ ಅವ್ರಿಗೆ ಒಂದು ಶುಗರ್ ಇರುತ್ತೆ. ಸೊ ಇಂಥ ಪೇಷಂಟ್ಸ್ ಬೇಗನೆ ಹಾಸ್ಪಿಟಲ್ಗೆ, ಆಲ್ಮೋಸ್ಟ್ 2-3 days ಅಲ್ಲಿ ಹಾಸ್ಪಿಟಲ್ ಬಂದು ಡಾಕ್ಟರ್ನ ಸಲಹೆ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇಲ್ಲ ಜನರಲ್ ಪಾಪ್ಯುಲೇಷನ್ ಕಾಮನ್ ಕೋಲ್ಡ್, ಯಾರೇ ಏನೂ ಸಮಸ್ಯೆ ಇಲ್ಲ ಅವರಿಗೆ, ಹಾರ್ಟ್ ಅನ್ ಸಮಸ್ಯೆ ಇಲ್ಲ, ಶುಗರ್ ಇಲ್ಲ, ಒಂದು ಮಿಡಲ್ ಏಜ್ ಮ್ಯಾನ್, ಒಂದು 30-40 years ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಜ್ವರ ಬಂದಿಲ್ಲ ಅವರಿಗೆ, ಬರೀ ಕೆಮ್ಮಿದೆ, ಕಫ ಇದೆ ಅಂತ ಹೇಳಿದ್ರೆ, ದೇ ಕ್ಯಾನ್ ವೇಟ್ ಫಾರ್ 1 week ತನಕ ವೇಟ್ ಮಾಡಬಹುದು. ಅದಾದ್ಮೇಲೂ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ದೇ ಕ್ಯಾನ್ ಅಪ್ರೋಚ್ ದ ಡಾಕ್ಟರ್.
1: ಓಕೆ, ಇನ್ನು ಕ್ಷಯ ರೋಗಿಗಳು, ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೀವಲ್ಲ, ಸೊ ಆಲ್ರೆಡಿ ಡಯಾಗ್ನೋಸ್ ಆಗಿ ಎಟಿಟಿ ಅಂದ್ರೆ ಆಂಟಿ ಟ್ಯೂಬರ್ಕ್ಲೋಸ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡಿದೀವಿ ಅನ್ಕೊಳ್ಳೋಣ, ಅಂತ ರೋಗಿಗಳಿಗೆ ಈ ಮುಂಗಾರು ಮಳೆಯ ಸಂದರ್ಭದಲ್ಲಿ ನಿಮ್ಮ ಸಲಹೆಗಳೇನು, ಅವ್ರಿಗೆ ಏನು ಎಚ್ಚರಿಕೆಗಳು ವಹಿಸಬೇಕು ಅವರ ರೋಗದ ವಿಷಯದಲ್ಲಿ?
0: ಸರ್, ಅವ್ರಿಗೆ ಟಿಬಿ ಪೇಷಂಟ್ಸ್ಗೆ ಅವರ ಮಾತ್ರೆಗಳನ್ನ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ. ನಾವು ಹೇಳೋ ತನಕ ಕೂಡ ಟಿಬಿ ಮೆಡಿಸಿನ್ ನ ಡೈಲಿ ತಗೋಬೇಕಾಗತ್ತೆ. ಅದ್ರ ಮೇನ್ ಆಗಿ ಇನ್ನೊಂದು ನ್ಯೂಟ್ರಿಷನ್, ಅವರ ಒಂದು ನ್ಯೂಟ್ರಿಷನ್ ಬಗ್ಗೆ ತುಂಬಾ ಗಮನ ಕೊಡ್ಬೇಕಾಗತ್ತೆ, ಹೈಡ್ರೇಷನ್ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಕೋಬೇಕಾಗತ್ತೆ. ಈಗ ಒಬ್ಬರ ಜೊತೆ ಮಾತಾಡೋದು, ಕಾಫ್ ಹೈಜಿನ್ ಅಂತ ಹೇಳಿರ್ತೀವಿ, ಆ ಕಾಫ್ ಹೈಜಿನ್ ನ ಪೇಷಂಟ್ಗೆ ಟೀಚ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ಆ ಟಿಬಿನೇ ಆಲ್ರೆಡಿ ಅವರಿಗೆ ಲಂಗ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಅದ್ರ ಜೊತೆಯಲ್ಲಿ ಸೂಪರ್ ಆಡೆಡ್ ಬೇರೆ ಇನ್ಫೆಕ್ಷನ್ ಬರಬಾರ್ದು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅವರು ಕೆಲವೊಂದು

0: ನ್ಯೂಟ್ರಿಷನ್ ಬಗ್ಗೆ ಗಮನ ಕೊಟ್ಕೊಳ್ಳುವಂಥದ್ದು, ಊಟ ತಿಂಡಿಯಲ್ಲಿ ಗಮನ ಕೊಟ್ಕೊಳ್ಳುವಂಥದ್ದು, ಮೆಡಿಕೇಷನ್ಸ್ ನ ರೆಗ್ಯುಲರ್ ತಗೊಳ್ಳೋದು, ಫಾಲೋಅಪ್ ಯಾವಾಗ ಡಾಕ್ಟರ್ ಕರೆದಿರ್ತಾರೆ ಅವರ ವಿಸಿಟೇಷನ್ ಮಾಡುವಂಥದ್ದು, ಸೋಷಿಯಲ್ ಗ್ಯಾದರಿಂಗ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗ್ಬರುತ್ತೆ. ಯಾವುದೋ ಒಂದು ಮದುವೆ ಸಮಾರಂಭಕ್ಕೆ ಹೋಗಿರ್ತಾರೆ, ಇನ್ ಅವ್ರಿಗೆ ಯಾವುದೋ ಒಂದು ಬೇರೆಯವ್ರಿಗೆ ಇನ್ಫೆಕ್ಷನ್ ಇರುತ್ತೆ, ಇವರು ಅದನ್ನ ಡೆವಲಪ್ ಆಗುವಂಥದ್ದು, ಇವರು ಅವರಿಗೆ ಪ್ರತಿಯೊಂದನ್ನು ಅವ್ರಿಗೂ ಕೂಡ ಬರುವಂತದ್ದೆಲ್ಲ ಇರುತ್ತೆ. ಯಾಕಂದ್ರೆ ಬಿಕಾಸ್ ಆಲ್ರೆಡಿ ಲಂಗ್
1: ಇನ್ಫೆಕ್ಷನ್
0: ಕ್ರಾಸ್ ಇನ್ಫೆಕ್ಷನ್ಸ್ ಇರುತ್ತೆ. ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೋಷಿಯಲ್ ಗ್ಯಾದರಿಂಗ್ ಗಳನ್ನ ಕಂಪ್ಲೀಟ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ.
1: ಇದು ಅವಾಯ್ಡ್ ಮಾಡೋದು ಅವರ ಟ್ರೀಟ್ಮೆಂಟ್ ಅವಧಿ ಮುಗಿಯುವವರೆಗೆ.
0: ಸರ್, ಯೂಶ್ವಲಿ ನಾವು ಇಂಟೆನ್ಸಿವ್ ಫೇಸ್, ಕಂಟಿನ್ಯೂಸ್ ಫೇಸ್ ಅಂತ ಹೇಳ್ತೀವಿ. ಎರಡು ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದು ಸೋಷಿಯಲ್ ಗ್ಯಾದರಿಂಗ್ ಅನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಕ್ಲಿನಿಕಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಇವರಿಂದ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗುವಂತ ರೇಟ್ ಕೂಡ ಕಡಿಮೆ ಇರುತ್ತೆ. ಎಸ್ಪೆಷಲಿ 2 ಮಂತ್ಸ್ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡ್ಕೊಳ್ತು ಅಂತ ಅಂದ್ರೆ ಅದಾದ್ಮೇಲಿಂದ ಇರುವಂತಹ ಕಂಟಿನ್ಯೂಸ್ ಒಂದು 4 ತಿಂಗಳು ಅಂತ ಏನ್ ಹೇಳ್ತೀವಿ, ದೇನ್ ಕ್ಯಾನ್ ಗೋ ಅರೌಂಡ್ ಎಲ್ಲಾ ಕಡೆನೂ ಮಾತಾಡ್ಬಹುದು, ಬೇರೆ ಫಂಕ್ಷನ್ ಗಳಿಗೂ ಅಟೆಂಡ್ ಮಾಡಬಹುದು. ಬಟ್ ಕೇರ್ಫುಲ್ ಆಗಿ ಮಾಸ್ಕ್ ಯೂಸ್ ಮಾಡೋದಾಗಿರ್ಬಹುದು, ಎಲ್ಲೇ ಹೋದ್ರು ಕೂಡ ಪೊಲ್ಯೂಷನ್ ಇಂದ, ಎಸ್ಪೆಷಲಿ ಹಿಂದೆ ಮೆಟ್ರೋಪಾಲಿಟಿನ್ ಸಿಟಿಯಲ್ಲಿ ಹೇಳೋದಾಯ್ತು ಅಂದ್ರೆ ಪೊಲ್ಯೂಷನ್ ಇಂದ ಅವಾಯ್ಡ್ ಮಾಡ್ಕೊಂಡು ಮಾಸ್ಕ್ ಗಳನ್ನ ಧರಿಸೋದಾಗಿರ್ಬಹುದು, ಇಲ್ಲ ಹೊರಗಡೆಯಿಂದ ಹೋಗಿ ಬಂದ ತಕ್ಷಣ ಹ್ಯಾಂಡ್ ಹೈಜಿನ್ ಅನ್ನ ಮೇಂಟೈನ್ ಮಾಡ್ಕೊಬೋದಾಗಿರ್ಬಹುದು. ಇದ್ರ ಬಗ್ಗೆ ಕೇರ್ಫುಲ್ ಆಗಿ ನೋಡ್ಕೋಬೇಕು.
1: ಇನ್ನು ಈಗ ನಮ್ಮ ಮುಂಗಾರು ಮಳೆ ಅಷ್ಟೇ ಪ್ರಾರಂಭವಾಗಿಲ್ಲ, ನಮ್ಮ ಶಾಲೆಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಸೊ ಇನ್ನು ಮಕ್ಕಳನ್ನ ಸ್ಕೂಲ್ಗಳಿಗೆ ಕಳಿಸಿದಾಗ ಅಲ್ಲಿ ಆಗುವಂತಹ ಕ್ರಾಸ್ ಇನ್ಫೆಕ್ಷನ್ಸ್, ಎಸ್ಪೆಷಲಿ ನಾವು ಕಾಮನ್ ಕೋಲ್ಡ್ ಅಂತ ಏನ್ ಹೇಳಿದ್ರಿ, ಇದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ, ನಿರ್ವಹಣೆ ಮಾಡೋದ್ರಲ್ಲಿ ಪೋಷಕರ ಪಾತ್ರ ಏನು, ಅವರಿಗೆ ನಿಮ್ಮ ಸಲಹೆ ಏನು?
0: ಖಂಡಿತವಾಗ್ಲೂ ಮಕ್ಕಳಿಗೆ ಅಟೆಂಡೆನ್ಸ್ ಹೋಗ್ಬಿಡುತ್ತೆ ಅಂತ ಕಳಿಸೋದನ್ನ ಚೂರು ಕಡಿಮೆ ಮಾಡ್ಕೋಬೇಕು. 2-3 ಡೇಸ್ ಮಕ್ಕಳನ್ನ ಮನೇಲೇ ಇಟ್ಕೊಳ್ಳಿ, ನಿಮ್ಮ ಮಗುಗೂ ಹೆಲ್ಪ್ ಆಗತ್ತೆ, ಪಕ್ಕದ ಮಗುಗೆ ಈಗ ಅವರ ಜೊತೆಲಿ ಕುತ್ಕೊಳ್ಳುವಂತ ಮಗುಗೂ ಕೂಡ ಪ್ರಿವೆನ್ಷನ್ ಆಗುತ್ತೆ, ಇವರಿಂದ ಅವರಿಗೆ ಹರಡೋದು ಕೂಡ ಕಡಿಮೆ ಆಗುತ್ತೆ. ಕಂಪ್ಲೀಟ್ ಆಗಿ ರೆಸ್ಟ್ ಕೊಟ್ಟು ಹೈಡ್ರೇಷನ್ ಕೊಟ್ಟು ಚೆನ್ನಾಗಿ ಕೊಟ್ರೆ ಮಗುನೂ ಕ್ಯೂರ್ ಆಗತ್ತೆ, ಇನ್ನೊಬ್ಬರಿಗೆ ಹರಡೋದು ಕೂಡ ಕಮ್ಮಿ ತಪ್ಪತ್ತೆ. ಸೊ ಡೆಫಿನೆಟ್ ಆಗಿ ಸ್ಕೂಲ್ ಆಬ್ಸೆಂಟ್ ಆಗ್ಬಿಡುತ್ತೆ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಲಿಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಮನೇಲಿ ಇಡ್ಸ್ಕೊಳ್ಳಿ, 3 ದಿನ ಲೀವ್ ಲೆಟರ್ ಪ್ರೊಟೆಕ್ಟ್ ಮಾಡ್ಕೋಬಹುದು, ಮಕ್ಕಳಿಗೆ ಏನ್ ಬೇಕು ಅವಶ್ಯಕತೆ ಕೊಡಬಹುದು.
1: ಇನ್ನು ಮನೆಯೊಳಗಿನ ಗಾಳಿ ಅದನ್ನ ಹೇಗೆ ಶುದ್ಧವಾಗಿ ಇಟ್ಕೊಳ್ಬೇಕು ಅಂತಂದ್ರೆ ಏನಾದ್ರೂ ನಿಮ್ಮ ಸಲಹೆ ಅಥವಾ ಕ್ರಮಗಳು?
0: ಸೊ ಅದೇ, ಎಲ್ಲಾರ ಮನೆಯಲ್ಲೂ ಖಂಡಿತವಾಗ್ಲೂ ವಿಂಡೋಸ್ ಇರುತ್ತೆ,
1: ಕ್ರಾಸ್
0: ವೆಂಟಿಲೇಷನ್ ಬೇಕೇ ಬೇಕು,
1: ಗಾಳಿ ಬರ್ತಿರ್ಬೇಕು, ಹೋಗ್ತಿರ್ಬೇಕು,
0: ಆ ತರ ಇರ್ಬೇಕು. ಜೊತೆಯಲ್ಲಿ ಮನೇಲಿರೋ ವಾತಾವರಣಗಳನ್ನ ಕ್ಲೀನ್ ಮಾಡಿ, ಯೂಶ್ವಲಿ ಎಲ್ಲ ACಗಳನ್ನ ಯೂಸ್ ಮಾಡ್ತಾರೆ, ಏರ್ ಫಿಲ್ಟರ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಆ ಫಿಲ್ಟರ್ಸ್ ಗಳನ್ನ ಫ್ರೀಕ್ವೆಂಟ್ ಆಗಿ ಕ್ಲೀನ್ ಮಾಡಿಸೋದು, ಚೇಂಜ್ ಮಾಡ್ಕೊಳ್ಳೋದನ್ನ ನೋಡ್ಕೋಬೇಕಾಗುತ್ತೆ. ಏರ್ ಪ್ಯೂರಿಫೈಯರ್ ಕೂಡ ಸಿಗುತ್ತೆ, ಈಗ ರೀಸೆಂಟ್ ಆಗಿ ಈಗ ಡೆಲ್ಲಿಲೆಲ್ಲ ಅದನ್ನೇ ಯೂಸ್ ಮಾಡ್ತಾರೆ ಕೂಡ ಮನೆ ಮನೆಯಲ್ಲಿ. ಆ ಫಿಲ್ಟರ್ಸ್ ಗಳನ್ನ ಸಪೋಸ್ ತಗೊಳ್ಲಿಕ್ಕಾಗತ್ತೆ ಅಂದ್ರೆ ತಗೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ಆ ಫಿಲ್ಟರ್ಸ್ ಗಳ ಚೇಂಜ್ ಆಲ್ರೆಡಿ ಇರೋದನ್ನ ಈಗ ಸರ್ವಿಸ್ ಮಾಡಿಸೋದು ಅಂತ ಕೇಳ್ಪಡ್ತೀವಿ, ಅದನ್ನು ಕೂಡ ಯೂಸ್ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ ಮನೆಗೆ.
1: ಕೋವಿಡ್ ಬಂದ ನಂತರದಲ್ಲಿ ಮಾಸ್ಕ್ ಅನ್ನ ಧರಿಸುವ ಒಂದು ಅಭ್ಯಾಸ ಬಹಳ ಬಲವಾಗಿ ಶುರುವಾಯಿತು, ಅದು ಕಡಿಮೆ ಆಗ್ತಾ ಇದ್ದ ಹಾಗೇನೆ ಬಹುಶಃ ನಾವ್ ವಿ ಆಲ್ ಗಾಟ್ ವೀನ್ಡ್ ಆಫ್, ನಾ ಅದನ್ನು ಬಿಟ್ಬಿಟ್ವಿ ನಾವೆಲ್ಲ ಅನ್ಸುತ್ತೆ. ಸೊ ಮಾಸ್ಕ್ ಧರಿಸುವುದನ್ನ ಕಂಟಿನ್ಯೂ ಮಾಡೋದು ಅದನ್ನ ಎಷ್ಟು ಉತ್ತಮ ನಿಮ್ಮ ದೃಷ್ಟಿಯಲ್ಲಿ?
0: ಸರ್, ನಾಟ್ ಫಾರ್ ಆಲ್ ಕಾಮನ್ ಪೀಪಲ್, ಎಲ್ಲಾರ್ಗೂ ಮಾಸ್ಕ್ ಹಾಕೊಂಡು ಓಡಾಡಿ ಅನ್ನೋದು ಹೇಳೋದು ಕಷ್ಟ. ಬಟ್ ಆಲ್ರೆಡಿ ಸಮಸ್ಯೆ ಇದೆ ಅವರಿಗೆ, ಸೊ ಒಬ್ಬರಿಗೆ ಶುಗರ್ ಇದೆ ಪೇಷಂಟ್ಸ್, ಎಲ್ಲ ಆಲ್ರೆಡಿ ಅವ್ರಿಗೆ ಆಸ್ಮಾ ತೊಂದರೆ ಇದೆ, ಆಲ್ರೆಡಿ ಒಂದು COPD ತೊಂದರೆ ಇದೆ, ಪೇಷಂಟ್ ಪದೇ ಪದೇ ನಿಮೋನಿಯಾ ಡೆವಲಪ್ ಆಗ್ತಾ ಇದೆ ಅಂತ ಹೇಳೋ ಪೇಷಂಟ್ಸ್ ಗೆ ಇವರೆಲ್ಲ ಮಾನ್ಸೂನ್ ಟೈಮ್ ಅಲ್ಲಿ ಸೋಷಿಯಲ್ ಗ್ಯಾದರಿಂಗ್ ಟೈಮ್ ಅಲ್ಲಿ ಎಲ್ಲೇ ಓಡಾಡಿದ್ರೆ, ಒಬ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅಲ್ಲಿ ಜನಗಳ ಜಂಗುಳಿ ಇರುತ್ತೆ, ಇವರ ಜೊತೆಯಲ್ಲಿ ಇದ್ದಾಗ ಮಾಸ್ಕ್ ಗಳನ್ನ ಧರಿಸುವುದು ಉತ್ತಮ. ಶುಗರ್ ಇರೋರಿಗೆ, ಕ್ಯಾನ್ಸರ್ ಪೀಡಿತ ಪೇಷಂಟ್ಸ್ ಗೆ, ಅವರೆಲ್ಲ ಮುಂಚೂಣಿಯಲ್ಲಿ ಇರ್ತಾರೆ, ಸೊ ಈ ಇನ್ಫೆಕ್ಷನ್ ಡೆವಲಪ್ ಮಾಡೋರು, ಅದನ್ನ ಪ್ರಿವೆಂಟ್ ಮಾಡ್ಕೋಬೇಕು ಅಂದ್ರೆ ಒಂದು ಸ್ಟೆಪ್ ಹೇಳೋದಾಯ್ತು ಅಂದ್ರೆ ಇಟ್ ಈಸ್ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಪ್ರಿವೆನ್ಷನ್ ಅಂತ ಹೇಳಿದ್ರೆ ಒಂದು ಮಾಸ್ಕ್ ಅಂತ ಹೇಳ್ಬೋದು.
1: ಓಕೆ ಕೇಳುಗರೆ, ಇಷ್ಟು ಹೊತ್ತು ಮುಂಗಾರು ಮಳೆ, ಅದರಿಂದ ಉಂಟಾಗುವಂತಹ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಆಲ್ರೆಡಿ ಇರುವಂತಹ ರೋಗಿಗಳಲ್ಲಿ ಬರಬಹುದಾದಂತಹ ತೊಂದರೆಗಳು, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ನಮ್ಮೊಂದಿಗೆ ಬಹಳಷ್ಟು ಮಾಹಿತಿಯನ್ನ ಡಾಕ್ಟರ್ ಗೌತಮಿ ಅವರು ಹಂಚಿಕೊಂಡಿದ್ದಾರೆ. ಇವೆಲ್ಲ ಮಾಹಿತಿಗಳು ನಿಮಗೆ ಅತ್ಯಂತ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ನಿಲಯಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಡಾಕ್ಟರ್ ಗೌತಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
2: ಇದುವರೆಗೆ ಮಳೆಗಾಲದಲ್ಲಿ ಶ್ವಾಸಕೋಶದ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗೌತಮಿ KR ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
4: ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾತನಾಡುತ್ತಾರೆ ನಿತೀಶ್ ಡಂಬಳ್.
5: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ಇಲ್ಲಿನ ಬಹುಪಾಲು ಜನಸಂಖ್ಯೆಯು ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಆದರೆ ಭಾರತೀಯ ಕೃಷಿಯು ಹೆಚ್ಚಾಗಿ ಮಳೆ ಮತ್ತು ಪ್ರಕೃತಿಯ ಏರುಪೇರುಗಳ ಮೇಲೆ ಅವಲಂಬಿತವಾಗಿದೆ. ಅನಿರೀಕ್ಷಿತ ಮಳೆ, ಬರಗಾಲ, ಪ್ರವಾಹ ಮತ್ತು ಕೀಟಬಾಧೆಗಳಿಂದ ರೈತರು ಪದೇ ಪದೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಇಂತಹ ಸಂದರ್ಭಗಳಲ್ಲಿ ರೈತರಿಗೆ ಭದ್ರತೆ ನೀಡಲು ಮತ್ತು ಅವರ ಆದಾಯವನ್ನು ಸ್ಥಿರಗೊಳಿಸಲು ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದಿತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು 2016 ಫೆಬ್ರವರಿ 13 ಪ್ರಧಾನಮಂತ್ರಿ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಯೋಜನೆಯು ಮೊದಲು ಅಸ್ತಿತ್ವದಲ್ಲಿದ್ದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಿಸಿ ಅವುಗಳಲ್ಲಿದ್ದ ನ್ಯೂನತೆಗಳನ್ನು ಸರಿಪಡಿಸಿ ಜಾರಿಗೆ ತರಲಾಯಿತು. ಒಂದು ರಾಷ್ಟ್ರ ಒಂದು ಯೋಜನೆ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಅತಿ ಕಡಿಮೆ ಪ್ರೀಮಿಯಂ ದರದಲ್ಲಿ ಸಮಗ್ರ ವಿಮಾ ರಕ್ಷಣೆಯನ್ನು ಒದಗಿಸುವುದು. ಈ ಯೋಜನೆಯು ದೇಶದ ಎಲ್ಲಾ ರೈತರಿಗೂ ಮುಕ್ತವಾಗಿದೆ. ಮೊದಲು ಸಾಲ ಪಡೆದ ರೈತರಿಗೆ ಇದು ಕಡ್ಡಾಯವಾಗಿತ್ತು. ಆದರೆ 2020 ಇದನ್ನು ಎಲ್ಲಾ ರೈತರಿಗೂ ಐಚ್ಛಿಕಗೊಳಿಸಲಾಗಿದೆ. ಅಧಿಸೂಚಿತ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಗೇಣಿ ರೈತರು ಸೇರಿದಂತೆ ಎಲ್ಲಾ ರೈತರು ಈ ವಿಮೆಯನ್ನು ಪಡೆಯಬಹುದು. ಆಹಾರ ಬೆಳೆಗಳು, ಎಣ್ಣೆಕಾಳುಗಳು ಹಾಗೂ ವಾರ್ಷಿಕ ವಾಣಿಜ್ಯ ಅಥವಾ ತೋಟಗಾರಿಕಾ ಬೆಳೆಗಳು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ರೈತರು ಈ ಯೋಜನೆಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಆನ್ಲೈನ್ ಮೂಲಕವಾದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಧಿಕೃತ ಜಾಲತಾಣಕ್ಕೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು. ಅಥವಾ ಹತ್ತಿರದ ಬ್ಯಾಂಕ್ಗಳು, ಸಹಕಾರಿ ಸಂಘಗಳು, ಸಾಮಾನ್ಯ ಸೇವಾ ಕೇಂದ್ರಗಳು, ವಿಮಾ ಪ್ರತಿನಿಧಿಗಳ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಬೆಳೆ ಬಿತ್ತನೆ ದೃಢೀಕರಣ ಪತ್ರದಂತಹ ದಾಖಲೆಗಳು ಅಗತ್ಯವಿರುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ಯೋಜನೆಯು ತಂತ್ರಜ್ಞಾನದ ಬಳಕೆಯಲ್ಲಿ ಭಾರೀ ಪ್ರಗತಿ ಸಾಧಿಸಿದೆ. ಎಸ್ ಟೆಕ್ ಉಪಗ್ರಹ ಆಧಾರಿತ ಇಳುವರಿ ಅಂದಾಜು ಮತ್ತು ಮಿನ್ಸ್ ಹವಾಮಾನ ಮಾಹಿತಿ ಜಾಲ ಪೋರ್ಟಲ್ ಅಳವಡಿಸಿಕೊಳ್ಳುವ ಮೂಲಕ ಬೆಳೆ ಹಾನಿಯ ಅಂದಾಜನ್ನು ಅತ್ಯಂತ ನಿಖರವಾಗಿ ಮಾಡಲಾಗುತ್ತಿದೆ. ರೈತರ ಸಹಾಯಕ್ಕಾಗಿ ಕಿಸಾನ್ ಇ ಮಿತ್ರ ಎಂಬ ಎಐ ಚಾಟ್ಬಾಟ್ ಸೌಲಭ್ಯವಿದ್ದು ರೈತರು ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ತಮ್ಮ ದೂರು ಮತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಬಹುದು. ಅಲ್ಲದೆ ಏಡ್ ಮೊಬೈಲ್ ಆಪ್ ಮೂಲಕ ವಿಮಾ ಪ್ರತಿನಿಧಿಗಳು ನೇರವಾಗಿ ರೈತರ ಮನೆ ಬಾಗಿಲಿಗೆ ಬಂದು ನೋಂದಣಿ ಪ್ರಕ್ರಿಯೆಯನ್ನು ಸುಲಭಗೊಳಿಸುತ್ತಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಕಡಿಮೆ ಪ್ರೀಮಿಯಂ ದರ. ರೈತರು ಎಲ್ಲಾ ಮುಂಗಾರು ಬೆಳೆಗಳಿಗೆ ಕೇವಲ 2%, ಹಿಂಗಾರು ಬೆಳೆಗಳಿಗೆ 1.5% ಮತ್ತು ವಾಣಿಜ್ಯ ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ. ಉಳಿದ ಹೆಚ್ಚಿನ ಮೊತ್ತದ ಪ್ರೀಮಿಯಂ ಅನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಭರಿಸುತ್ತವೆ. ಈ ಯೋಜನೆಯ ಪ್ರಯೋಜನಗಳು: ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದಿದ್ದರೆ ವಿಮಾ ರಕ್ಷಣೆ ಸಿಗುತ್ತದೆ. ಬೆಳೆ ಬೆಳೆಯುವ ಹಂತದಲ್ಲಿ ಬರ, ಪ್ರವಾಹ ಅಥವಾ ಕೀಟಬಾಧೆಯಿಂದ ಹಾನಿಯಾದರೆ ಪರಿಹಾರ ಸಿಗುತ್ತದೆ. ಬೆಳೆ ಕೊಯ್ಲು ಮಾಡಿದ ನಂತರ 14 ದಿನಗಳವರೆಗೆ ಅನಿರೀಕ್ಷಿತ ಮಳೆಯಿಂದ ಹಾನಿಯಾದರೂ ವಿಮೆ ಅನ್ವಯಿಸುತ್ತದೆ. ಆಲಿಕಲ್ಲು ಮಳೆ, ಭೂಕುಸಿತದಂತಹ ಸ್ಥಳೀಯ ಸಮಸ್ಯೆಗಳಿಗೂ ವೈಯಕ್ತಿಕವಾಗಿ ವಿಮಾ ಪರಿಹಾರ ನೀಡಲಾಗುತ್ತದೆ. ಕಳೆದ 8 ವರ್ಷಗಳಲ್ಲಿ ಈ ಯೋಜನೆಯು ವಿಶ್ವದ 3ನೇ ಅತಿ ದೊಡ್ಡ ಬೆಳೆ ವಿಮಾ ಯೋಜನೆಯಾಗಿ ಹೊರಹೊಮ್ಮಿದೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಈವರೆಗೆ ಕೋಟ್ಯಾಂತರ ರೈತರು ಇದರ ಲಾಭ ಪಡೆದಿದ್ದಾರೆ. ಈ ಯೋಜನೆಯಡಿ ರೈತರು ಪಾವತಿಸಿದ ಪ್ರತಿ 100 ರೂಪಾಯಿ ಪ್ರೀಮಿಯಂಗೆ ಬದಲಾಗಿ ಸರಾಸರಿ 500 ರೂಪಾಯಿಗಳಿಗೂ ಹೆಚ್ಚು ಮೊತ್ತವನ್ನು ಪರಿಹಾರವಾಗಿ ಪಡೆದಿದ್ದಾರೆ. ತಂತ್ರಜ್ಞಾನದ ಬಳಕೆಯು ವಿಮಾ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕಗೊಳಿಸಿದೆ. ಅನೇಕ ಸಣ್ಣ ರೈತರು ಅನಿರೀಕ್ಷಿತ ಬೆಳೆ ಹಾನಿಯಾದಾಗ ಈ ಯೋಜನೆಯಿಂದ ಬಂದ ಹಣದಿಂದಲೇ ಸಾಲ ತೀರಿಸಿ ಮುಂದಿನ ಹಂಗಾಮಿಗೆ ಸಿದ್ಧರಾದ ಅನೇಕ ಯಶಸ್ಸಿನ ಕಥೆಗಳು ದೇಶಾದ್ಯಂತ ಇವೆ. ಕೃಷಿ ಸಚಿವಾಲಯದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಯೋಜನೆಯು ಪ್ರತಿ ವರ್ಷ 5.5 ಕೋಟಿಗೂ ಹೆಚ್ಚು ರೈತ ಅರ್ಜಿಗಳನ್ನು ಸ್ವೀಕರಿಸುತ್ತಿದ್ದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಇತ್ತೀಚಿನ ಬಜೆಟ್ನಲ್ಲಿ ಘೋಷಿಸಲಾದ ಭಾರತ್ ವಿಸ್ತಾರ್ನಂತಹ ಎಐ ಉಪಕರಣಗಳು ಮುಂಬರುವ ದಿನಗಳಲ್ಲಿ ವಿಮೆ ಮತ್ತು ಕೃಷಿ ಮಾರುಕಟ್ಟೆಯ ಮಾಹಿತಿಯನ್ನು ರೈತರಿಗೆ ಮತ್ತಷ್ಟು ಹತ್ತಿರವಾಗಿಸಲಿವೆ. ಕರ್ನಾಟಕವು ಈ ಯೋಜನೆಯ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಕರ್ನಾಟಕ ಸರ್ಕಾರವು ಸಂರಕ್ಷಣೆ ಪೋರ್ಟಲ್ ಮೂಲಕ ಯೋಜನೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಮತ್ತು ಹಿಂಗಾರು ಎರಡೂ ಹಂತಗಳಲ್ಲಿ ಲಕ್ಷಾಂತರ ರೈತರು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ವಿಶೇಷವಾಗಿ ಬರಪೀಡಿತ ಜಿಲ್ಲೆಗಳಾದ ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಭಾಗದ ರೈತರಿಗೆ ಇದು ವರದಾನವಾಗಿದೆ. ಕರ್ನಾಟಕ ಸರ್ಕಾರವು ಕೇಂದ್ರದ ಪಾಲಿನ ಜೊತೆಗೆ ತನ್ನ ಪಾಲನ್ನು ಸಕಾಲದಲ್ಲಿ ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ವಿಮಾ ಹಣ ಬೇಗನೆ ತಲುಪುವಂತೆ ಕ್ರಮ ಕೈಗೊಂಡಿದೆ. ಮೊಬೈಲ್ ಆಪ್ಗಳ ಮೂಲಕ ಬೆಳೆ ಸಮೀಕ್ಷೆ ನಡೆಸಿ ಹಾನಿಯನ್ನು ಅಂದಾಜಿಸುವಲ್ಲಿ ಕರ್ನಾಟಕವು ಇತರೆ ರಾಜ್ಯಗಳಿಗೆ ಮಾದರಿಯಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಕೃಷಿ ವಲಯಕ್ಕೆ ಭದ್ರತೆಯ ಕವಚವಾಗಿದೆ. ಪ್ರಕೃತಿಯ ಅನಿಶ್ಚಿತತೆಯ ನಡುವೆಯೂ ರೈತರು ಧೈರ್ಯದಿಂದ ಕೃಷಿ ಚಟುವಟಿಕೆಯಲ್ಲಿ ತೊಡಗಲು ಇದು ಸಹಕಾರಿಯಾಗಿದೆ.
4: ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಇದುವರೆಗೆ ಮಾತನಾಡಿದವರು ನಿತೀಶ್ ಡಂಬಳ್.
3: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಜನಪದ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ ಅವರೊಡನೆ ಮಾತುಕತೆ ಇದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ಜನಪದ ವೈವಿಧ್ಯ ಈ ಕಾರ್ಯಕ್ರಮದ ಒಂದು ತುಣುಕು ಇದೀಗ.
6: ಧಾರವಾಡದಲ್ಲಿ ಎಜುಕೇಷನ್ ಮಾಡ್ತಾ ಇರಬೇಕಾದ್ರೆ, ನಾನು ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿ ಓದ್ತಾ ಇರಬೇಕಾದ್ರೆ ಪಿ ಜಿ ಮಾಡುವಾಗ ಇದೇ ಆಕಾಶ ಎಐಆರ್ ಅಲ್ಲಿ ಹೋಗಿ ಹಾಡುಗಳನ್ನ ಹೇಳ್ತಾ ಇದ್ದೆ. ಮತ್ತೆ ಫಂಕ್ಷನ್ಗಳಲ್ಲಿ ಅಲ್ಲಿ ಕೂಡ ಹಾಡುಗಳನ್ನ ಹಾಡಿದ್ದೀನಿ. ಮತ್ತೆ ನಮ್ಮೂರಲ್ಲೆಲ್ಲ ಇವಾಗ ಏನು ಪೂಜೆ ಪುನಸ್ಕಾರಗಳು
7: ನಮ್ಮೂರಲ್ಲಿ ಕೂಡ
6: ಏನು ಏಜೆನ್ಸಿ ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಈ ಸಂದರ್ಭಗಳು ಸಮಾರಂಭಗಳಲ್ಲಿ ನಾನು ಎಲ್ಲಾ ತರಹದ ಹಾಡುಗಳನ್ನ ಹಾಡ್ತಾ ಇರ್ತೀನಿ. ಮೇಡಮ್
7: ತುಂಬಾ ಖುಷಿ,
6: ನನ್ಗೆ ತುಂಬಾ ಖುಷಿ ಮ್ಯಾಮ್. ನಂಗೆ ಇಷ್ಟಪಟ್ಟು ಹಾಡ್ತೀನಿ ನಾನು. ನನ್ಗೆ ಈ ತರ ಈ ಫೋಕ್ ಆ ಒಂದು ಜನಪದ ನನಗೆ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅನುಭವಿಸುತ್ತಾ ಖುಷಿ ಪಡ್ತಾ ಹಾಡ್ತೀನಿ.
7: ಅಂದ್ರೆ ಇವಾಗ ನೀವು ಇಷ್ಟೆಲ್ಲ ಖುಷಿ ಪಟ್ಟ ಹಾಡ್ನಿ ಅಂತ ಹೇಳಿದ್ರಿ, ಆಮೇಲೆ ಇಷ್ಟೆಲ್ಲ ಕಲ್ತ್ಕೊಂಡಿದ್ದೀರಾ, ಈಗಿನ ಪೀಳಿಗೆಗೆ ಅಂದ್ರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಯಾವ ರೀತಿ ಹೇಳ್ಬೋದು ಈ ಜನಪದ ಬಗ್ಗೆ? ಉಳಿಬೇಕಾ?
6: ಸಂಪ್ರದಾಯವನ್ನ ನಮ್ಮ ಸಂಪ್ರದಾಯವನ್ನ ನಾವು ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಮ್ಯಾಮ್. ಇದನ್ನ ಅಳಿಸಿ ಹೋಗ್ಲಿಕ್ಕೆ ಬಿಡಬಾರ್ದು. ಇದು ನಮ್ಮ ಜನಜೀವನ ಮ್ಯಾಮ್. ಜನಪದ ಅಂತಂದ್ರೆ ನಮ್ಮ ಬಾಯಲ್ಲಿರುವಂತ ಮಾತುಗಳಿಂದ ಬರುವಂತದ್ದ ಹಾಡು, ಎಲ್ಲ ನಮ್ಮ ಅನುಭವಕ್ಕೆ ಬರುವಂತದ್ದು. ಅದು ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದೆ ಬರೋ ಪೀಳಿಗೆ ಕೂಡ ಅದನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ.
7: ತುಂಬಾ ಖುಷಿ ಆಗುತ್ತೆ ನಿಮ್ ಮಾತುಗಳನ್ನ ಕೇಳಿ. ಇನ್ನೂ ಒಂದು ಹಾಡು ಯಾವ್ದಾದ್ರೂ ನಿಮಗೆ ತುಂಬಾ ಹತ್ರದ ಇರುವಂತ ಹಾಡು ಹಾಡಿ ನೋಡಿ.
6: ಹಾಡ್ತೀನಿ ಮ್ಯಾಮ್.

ಜನಪದ ವೈವಿಧ್ಯ ಇಂದು ರಾತ್ರಿ 9:30ಕ್ಕೆ ಸಂಪ್ರದಾಯದ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರ ಮಾತುಕತೆ ನೀವು ಕೇಳಬಹುದು.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ, ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ, ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ವಾರ್ತೆಗಳ ವಿವರ: ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಬಲಪ್ರಯೋಗ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ವಿರೋಧ ಪಕ್ಷದ ಗದ್ದಲದ ನಡುವೆ ರಾಜ್ಯಸಭೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಮೇಲ್ಮನೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಕ್ಕಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತ ತಂಡವನ್ನು ಅಭಿನಂದಿಸಿದರು. 39 ಪದಕಗಳನ್ನು ಗೆದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನ ಗಳಿಸಿದೆ. ಕಾಮನ್ವೆಲ್ತ್ ಪ್ಯಾರಾ ಕ್ರೀಡಾಕೂಟದಲ್ಲಿ ಭಾರತೀಯ ಪ್ಯಾರಾ ಅಥ್ಲೀಟ್ಗಳು 3 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕಗಳನ್ನು ಒಳಗೊಂಡಂತೆ 7 ಪದಕಗಳೊಂದಿಗೆ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ದಾಖಲಿಸುವ ಮೂಲಕ ಇತಿಹಾಸ ಬರೆದಿದ್ದಾರೆ ಎಂದು ಸಿಪಿ ರಾಧಾಕೃಷ್ಣನ್ ಹೇಳಿದರು. ಈ ಗಮನಾರ್ಹ ಸಾಧನೆಯು ರಾಷ್ಟಕ್ಕೆ ಅಪಾರ ಹೆಮ್ಮೆ ಮತ್ತು ಗೌರವವನ್ನು ತಂದಿದೆ ಮತ್ತು ಭಾರತೀಯ ಕ್ರೀಡಾಪಟುಗಳ ಬೆಳೆಯುತ್ತಿರುವ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಎಂದರು. ನಂತರ ಶೂನ್ಯ ವೇಳೆಯಲ್ಲಿ ಅವರು ಕಲಾಪ ಆರಂಭಿಸಿದರು. ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲದ ನಡುವೆ ಹಲವಾರು ಸದಸ್ಯರು ತುರ್ತು ಮಹತ್ವದ ವಿಷಯಗಳನ್ನು ಎತ್ತಿದರು. ಗದ್ದಲ ಮುಂದುವರಿದಂತೆ ಸಭಾಪತಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಪ್ರತಿಪಕ್ಷಗಳ ಗದ್ದಲದ ನಂತರ ಲೋಕಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಲೋಕಸಭೆಯು ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭವಾದಾಗ ಸ್ಪೀಕರ್ ಓಂ ಬಿರ್ಲಾ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕ್ರೀಡಾಪಟುಗಳನ್ನು ಅಭಿನಂದಿಸಿದರು. ಈ ಗಮನಾರ್ಹ ಪ್ರದರ್ಶನವು ದೇಶಾದ್ಯಂತ ಲಕ್ಷಾಂತರ ಯುವಕರು ಮತ್ತು ಕ್ರೀಡಾಪಟುಗಳಿಗೆ ಸ್ಫೂರ್ತಿ ನೀಡುತ್ತದೆ. ಕಾಮನ್ವೆಲ್ತ್ ಕ್ರೀಡಾಕೂಟದ ಮುಂದಿನ ಆವೃತ್ತಿಯನ್ನು 2030ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆಸಲಾಗುವುದು ಎಂದು ಸ್ಪೀಕರ್ ಹೇಳಿದರು. ಬಳಿಕ ಸ್ಪೀಕರ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರಿಂದ ಬಲಪ್ರಯೋಗದ ಆರೋಪದ ವಿಷಯವನ್ನು ಎತ್ತಿದರು. ಎಲ್ಲಾ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಕಲಾಪ ಮುಂದುವರಿಸಲು ಅವಕಾಶ ನೀಡುವಂತೆ ಸ್ಪೀಕರ್ ಒತ್ತಾಯಿಸಿದರು. ಕೆಲವು ವಿರೋಧ ಪಕ್ಷದ ಸದಸ್ಯರು ಉದ್ದೇಶಪೂರ್ವಕವಾಗಿ ಕಲಾಪವನ್ನು ಅಡ್ಡಿಪಡಿಸಿದ್ದಾರೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದರು. ಗದ್ದಲ ಮುಂದುವರಿದಂತೆ ಸ್ಪೀಕರ್ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ತಂಡ ಅದ್ಭುತ ಪ್ರದರ್ಶನ ನೀಡಿರುವ ಹಿನ್ನೆಲೆಯಲ್ಲಿ ಪದಕ ವಿಜೇತರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಭಾರತ ತಂಡ 13 ಚಿನ್ನದ ಪದಕ ಸೇರಿದಂತೆ 39 ಪದಕಗಳನ್ನು ಗೆದ್ದಿರುವುದಕ್ಕೆ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವ ಸೈದೋ ಬಕ್ತಿಯಾರ್ ಒಡಿಲೋವಿಚ್ ರಾಷ್ಟಪತಿ ಭವನದಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಮತ್ತು ಉಜ್ಬೇಕಿಸ್ತಾನ್ ಎರಡು ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದ್ದು ಅವು ಪ್ರಾಚೀನ ವ್ಯಾಪಾರ ಮಾರ್ಗಗಳಲ್ಲಿ ಬೇರೂರಿವೆ. ಈ ಭೇಟಿಯು ದ್ವಿಪಕ್ಷೀಯ ಸಹಕಾರದ ಹೊಸ ಕ್ಷೇತ್ರಗಳನ್ನು ಗುರುತಿಸಲು ಮತ್ತು ವೈವಿಧ್ಯಮಯ ವಲಯಗಳಲ್ಲಿ ಪರಸ್ಪರ ಪ್ರಯೋಜನಕಾರಿ ಪಾಲುದಾರಿಕೆಯನ್ನು ಗಾಢವಾಗಿಸಲು ಅವಕಾಶ ಒದಗಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಮುದ್ರೆ ಒತ್ತಿದ್ದು ನೂತನ ಸಚಿವರ ಪಟ್ಟಿಯನ್ನು ಅಖೈರುಗೊಳಿಸಿದೆ. ಲೋಕಭವನದಲ್ಲಿ ಇಂದು ಸಂಜೆ 4:05 ನಡೆಯುವ ಸಮಾರಂಭದಲ್ಲಿ ನೂತನ ಸಚಿವರಾಗಿ 20 ಶಾಸಕರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನೂತನ ಸಚಿವ ಸಂಪುಟ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಲಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಮಂಕಾಳ ವೈದ್ಯ, ಡಾ ಅಜಯ್ ಸಿಂಗ್, ಎನ್ ಚೆಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಎಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ ಅವರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ವಿಧಾನಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಡೆಪ್ಯುಟಿ ಸ್ಪೀಕರ್ ಆಗಿ ಎಎಸ್ ಪೊನ್ನಣ್ಣ, ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್, ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಇಂದು ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಮತ್ತು ಫೆಡರೇಷನ್ನ ಮಾಜಿ ಸಹಾಯಕ ಕಾರ್ಯದರ್ಶಿ ವಿನೋದ್ ತೋಮರ್ ಅವರನ್ನು ಖುಲಾಸೆಗೊಳಿಸಿದೆ. ಹೆಚ್ಚುವರಿ ಮುಖ್ಯ ನ್ಯಾಯಾಧೀಶ ಅಶ್ವಿನಿ ಪನ್ವಾರ್ ಅವರಿದ್ದ ನ್ಯಾಯಪೀಠ 6 ಮಹಿಳಾ ಕುಸ್ತಿಪಟುಗಳು ದಾಖಲಿಸಿದ್ದ ಪ್ರಕರಣದಲ್ಲಿ ಅಂತಿಮ ವಾದಗಳನ್ನು ಪೂರ್ಣಗೊಳಿಸಿದ ನಂತರ ಆದೇಶವನ್ನು ಇಂದಿಗೆ ಕಾಯ್ದಿರಿಸಿತ್ತು. ದೆಹಲಿ ಪೊಲೀಸರು 15 ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಗಂಜಾಂ ಜಿಲ್ಲೆಯ ಕಟಕ್, ಭುವನೇಶ್ವರ, ಬ್ರಹ್ಮಪುರ ಮತ್ತು ತಪ್ತಪಾಣಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರಾಷ್ಟಪತಿಯವರು ಕಟಕ್ನಲ್ಲಿರುವ ಜಗದ್ಗುರು ಕೃಪಾಲು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಭುವನೇಶ್ವರದಿಂದ ಬಹರಾಂಪುರಕ್ಕೆ ವಿಶೇಷ ರೈಲಿನಲ್ಲಿ ಪ್ರಯಾಣಿಸಿ ನಂತರ ರಸ್ತೆ ಮೂಲಕ ಗಂಜಾಂ ಜಿಲ್ಲೆಯ ತಪ್ತಪಾಣಿಗೆ ತೆರಳಲಿದ್ದಾರೆ. ಅಲ್ಲಿ ಅವರು ಮಾ ಕಂದುನಿ ದೇವಿ ದೇವಸ್ಥಾನ ಮತ್ತು ಶಿವ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಅವರು ಗೋಲಬಂಧದಲ್ಲಿರುವ ಸೇನಾ ವಾಯು ರಕ್ಷಣಾ ಕಾಲೇಜಿನಲ್ಲಿ ರಾತ್ರಿ ತಂಗಲಿದ್ದಾರೆ. ಭುವನೇಶ್ವರ ಮತ್ತು ಕಟಕ್ನಲ್ಲಿ ಸುಮಾರು 40 ತುಕಡಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು ವ್ಯಾಪಕ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ರಾಷ್ಟಪತಿಗಳ ಭೇಟಿಯ ಸಮಯದಲ್ಲಿ ಸಂಪೂರ್ಣ ಭದ್ರತೆ ಖಚಿತಪಡಿಸಿಕೊಳ್ಳಲು ಬಹರಾಂಪುರ್ ರೈಲ್ವೆ ನಿಲ್ದಾಣ, ರಾಷ್ಟಪತಿಗಳ ಪ್ರಯಾಣ ಮಾರ್ಗ, ತಪ್ತಪಾಣಿ ದೇವಸ್ಥಾನ ಸಂಕೀರ್ಣ, ಸೇನಾ ವಾಯು ರಕ್ಷಣಾ ಕಾಲೇಜು ಮತ್ತು ಇತರ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ವಿಮಾನ ಹಾರಾಟ ನಿಷೇಧ ವಲಯಗಳನ್ನು ಘೋಷಿಸಲಾಗಿದೆ. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ಪುನರಾರಂಭಗೊಂಡಿವೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ನಕಲಿ ವಿಡಿಯೋವನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ವಿಡಿಯೋ ನಕಲಿ ಮತ್ತು ಹಳೆಯದು ಎಂದು ಸ್ಪಷ್ಟಪಡಿಸಿದೆ. ಸಾರ್ವಜನಿಕರನ್ನು ದಾರಿ ತಪ್ಪಿಸುವ ಪ್ರಯತ್ನದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗುತ್ತಿದೆ. ಸಾರ್ವಜನಿಕರಲ್ಲಿ ತಪ್ಪು ಮಾಹಿತಿಯನ್ನು ಹರಡುವ ಉದ್ದೇಶ ಹೊಂದಿರುವ ಇಂತಹ ದಾರಿ ತಪ್ಪಿಸುವ ವಿಷಯದ ಬಗ್ಗೆ ಜನರು ಜಾಗರೂಕರಾಗಿರಬೇಕು ಎಂದು ಪಿಐಬಿ ಹೇಳಿದೆ. ಬ್ರಿಕ್ಸ್ ದೇಶಗಳ ರಾಷ್ಟೀಯ ಅಂಕಿಅಂಶ ಕಚೇರಿಗಳ ಮುಖ್ಯಸ್ಥರ ಸಭೆ ಲಕ್ನೋನಲ್ಲಿ ಇಂದು ಆರಂಭವಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆ ನಾಳೆ ಕೂಡ ನಡೆಯಲಿದೆ. ಭಾರತ, ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ ದೇಶಗಳ ಗುಂಪಿಗೆ ಸೇರಿವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಪ್ರಮುಖ ವಿಷಯದಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ಈ ಸಭೆಯು ಬ್ರಿಕ್ಸ್ ಅಂಕಿಅಂಶಗಳ ಉತ್ಪನ್ನಗಳು, ರಾಷ್ಟೀಯ ಅಂಕಿಅಂಶ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಸುಧಾರಣೆ, ದತ್ತಾಂಶ ಪ್ರಸರಣ ಮತ್ತು ಪ್ರವೇಶ ಸಾಧ್ಯತೆ, ಸ್ಥೂಲ ಆರ್ಥಿಕ ಮತ್ತು ವಲಯ ಅಂಕಿಅಂಶಗಳನ್ನು ಬಲಪಡಿಸುವ ಗುರಿ ಹೊಂದಿದೆ. ಅಂಕಿಅಂಶಗಳ ಪ್ರಸರಣ, ಅಂಕಿಅಂಶಗಳ ವ್ಯವಸ್ಥೆಗಳಲ್ಲಿ ನಾವೀನ್ಯತೆ ಮತ್ತು ಉತ್ತಮ ಅಭ್ಯಾಸಗಳ ವಿನಿಮಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಭಿನಂದನೆ. ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾತುಕತೆ. ಕರ್ನಾಟಕ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ. ಲೋಕಭವನದಲ್ಲಿ ಇಂದು ನೂತನ ಸಂಪುಟ ಸದಸ್ಯರ ಪ್ರಮಾಣವಚನ. ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳ ಪ್ರಕರಣ. ಭಾರತೀಯ ಕುಸ್ತಿ ಫೆಡರೇಷನ್ ಮಾಜಿ ಮುಖ್ಯಸ್ಥ ಬ್ರಿಜ್ ಭೂಷಣ್ ಖುಲಾಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ನಮೋ ಚಿತ್ರದ ಒಂದು ಹಾಡು ಶ್ರೀಕಾಂತ್ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಸಾಯಿ ಸರ್ವೇಶ್ ಅವರು ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆಯನ್ನ ಮಾಡಿದ್ದಾರೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಸುಧುರಾಯ್ ಅವರು ಸಂಗೀತ ನೀಡಿ ಧನಿಯಾಗಿರುವ ಒಂದು ಹಾಡು ಇದೀಗ. ಚಿತ್ರ ಪುರುಸುತ್ ರಾಮ.

0: ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
2: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 28ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿ ರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
5: ಅರ್ಜುನನ ಪ್ರಶ್ನೆ, ನಾರದರ ಉತ್ತರ ಎಷ್ಟು ಸೊಗಸಾಗಿದೆ ಅಂತಂದ್ರೆ, ಕೇಳಿದಂತಹ ಪ್ರಶ್ನೆಗೆ ತಕ್ಕಂತಹ ಉತ್ತರವನ್ನ ಕೊಟ್ಟು ಇಡೀ ಸಮೂಹದ ಆತಂಕವನ್ನ ನಾರದರು ಕಳೀತಾರೆ. ಅರ್ಜುನ ಕೇಳ್ತಾನೆ, ನಮ್ಮ ಕುದುರೆಗಳು ಎಲ್ಲಿ ಹೋಗಿದೆ? ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ತಮಗೆ ನಮ್ಮ ಅಶ್ವಮೇಧಯಾಗದ ಕುದುರೆಗಳೇನಾದರೂ ಕಂಡ್ವಿ ಅಂತೇಳಿ ಹಾಗೆ ಕೇಳಿದ ತಕ್ಷಣ ನಾರದರು ನಸು ನಗುತ್ತ ಇದನ್ನೆಲ್ಲದನ್ನು ಇಟ್ಕೊಂಡು, ಸುಂದರವಾದ ಕುದುರೆಗಳು ಕುಂತಳಪುರದತ್ತ ಹೋಗಿವೆ, ಕುಂತಳ ದೇಶದ ಕಡೆಗೆ ಹೋಗಿದೆ, ಅಲ್ಲಿನ ವೀರ ಅರಸ ಚಂದ್ರಹಾಸ ಕಟ್ಟಿಕೊಂಡಿದ್ದಾನೆ. ಇಂತಹ ಆತಂಕದ ಸಂದರ್ಭದಲ್ಲೂ ಕೂಡ ಅವನ ಚರಿತ್ರೆಯನ್ನು ಪೂರ್ಣವಾಗಿ ಕೇಳಬೇಕು ಅನ್ನುವಂಥ ಕುತೂಹಲ ಅರ್ಜುನನಲ್ಲಿ ಹುಟ್ಟುತ್ತದೆ.

ಲಕ್ಷ್ಮೀಶನ ಜೈಮಿನಿ ಭಾರತವನ್ನ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ತ್ರಿವೇಣಿ ಸಂಗಮ ಅಂತ ಹೇಳಿ ಕರೀತಾರೆ. ಕಾರಣ ಏನಪ್ಪ ಅಂತಂದ್ರೆ ಆ ಮೂರರ ಹೊಳವುಗಳು ಈ ಒಂದು ಮಹಾಕಾವ್ಯದಲ್ಲಿದೆ. ಅರ್ಜುನ ಕೇಳ್ತಾನೆ, ನನಗೆ ವೀರನಾಗಿರ್ತಕ್ಕಂಥ ಚಂದ್ರಹಾಸನ ಕಥೆಯನ್ನ ಅಥವಾ ಚರಿತ್ರೆಯನ್ನ ಪೂರ್ಣವಾಗಿ ಹೇಳಿ ಅಂತ. ನಾರದರು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾರೆ, ಅಶ್ವಮೇಧ ಯಾಗದ ಕುದುರೆಗಳ ರಕ್ಷಣೆಗೆ ನೀನು ಬಂದಿದೀಯಾ, ಅಂತಹ ಕುದುರೆಗಳು ಕಾಣದಾಗಿದೆ, ಅದರಲ್ಲೂ ಚಂದ್ರಹಾಸನಂತಹ ವೀರ ಅದನ್ನ ಕಟ್ಕೊಂಡಿದ್ದಾನೆ, ಕುಂತಳಪುರದಲ್ಲಿದ್ದಾವೆ ಕುದುರೆಗಳು ಅಂತ ಹೇಳ್ತಾ ಇದ್ದೀವಿ. ಆ ಕಡೆ ನಿನ್ನ ಅಣ್ಣನಾಗಿರ್ತಕ್ಕಂತಹ ಧರ್ಮರಾಯ ಹಸ್ತಿನಾಪುರದಲ್ಲಿ ಚಿಂತಾಕ್ರಾಂತನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ನಿನಗೆ ಚಂದ್ರಹಾಸನ ಕಥೆಯನ್ನ ಕೇಳುವುದಕ್ಕೆ ಸಮಯ ಎಲ್ಲಿದೆ? ಆಗ ಅರ್ಜುನ ಎಷ್ಟು ಒಳ್ಳೆಯ ಮಾತುಗಳನ್ನ ಹೇಳ್ತಾನೆ ಅಂತಂದ್ರೆ, ನರರ ಬಾಳು ಚಿರಾಯುವಲ್ಲ, ಅವರು ಅಲ್ಪಜೀವಿಗಳು, ವಿಷ್ಣು ಭಕ್ತರ ಕಥೆಯನ್ನ ಕೇಳದೆ ಬಿಡೋದೆ, ಹಾಗಾದರೆ ಕೌರವರಿಗೂ ಪಾಂಡವರಿಗೂ ಮಹಾಯುದ್ಧ ನಡೀತಲ್ಲ, ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನನಗೆ ಭಗವದ್ಗೀತೆಯನ್ನು ಬೋಧಿಸ್ತಾ, ಆ ಗೀತೋಪದೇಶವನ್ನು ನಾನು ಕೇಳಲಿಲ್ವೇ ಇದು ರಣರಂಗದ ಮಧ್ಯದಲ್ಲಿಯೂ ಕೂಡ, ಹಾಗಾಗಿ ವಿಷ್ಣು ಭಕ್ತರ ಕಥೆಯನ್ನು ಕೇಳುವುದಕ್ಕೆ ಅಥವಾ ಅಂತಹ ಸತ್ಕಥೆಯನ್ನು

0: ನಾವು ಆಲಿಸುವುದಕ್ಕೆ ಸಮಯ ಇಲ್ಲ ಅಂತ ಹೇಳುವಂಥದ್ದೇ ಅಲ್ಲ. ದಯಮಾಡಿ ನೀವು ವೀರನ ಕಥೆಯನ್ನು, ಚಂದ್ರಹಾಸನ ಸತ್ಕಥೆಯನ್ನು ನನಗೆ ಹೇಳಿ ಅಂಥೇಳಿ ಅರ್ಜುನ ಒತ್ತಾಯಿಸ್ತಾನೆ. ಇಲ್ಲಿ ಕವಿ ಅರ್ಜುನನ ವೀರತನ, ಚಂದ್ರಹಾಸನ ವೀರತನ, ಅದರ ಜೊತೆಗೆ ಭಗವದ್ಗೀತೆಯನ್ನು ಕೃಷ್ಣ ಬೋಧಿಸ್ತಾ ಅಂಥದೇ ಮತ್ತೊಂದು ಸಂದರ್ಭ ಈಗ ಬಂದಿದೆ ಎನ್ನುವಂಥದ್ದನ್ನು ನಮಗೆ ಸೂಚನಾಪೂರ್ವಕವಾಗಿ ತೋರಿಸಿಕೊಟ್ಟಿದ್ದಾನೆ ಕವಿ.
1: ಇನ್ನೊರೆವನು ಆಲಿಸಾದೊಡೆ ಪಾರ್ಥ.

0: ವಂಶದಳ್ ಸುಕುಮಾರನು ಉತ್ಪನ್ನನಾದಂ.
1: ಚಂದ್ರಹಾಸನ ಕಥೆಯನ್ನ ಕೇಳುವುದಕ್ಕೆ ಅರ್ಜುನ ತೋರಿಸಿದಂತಹ ಆಸಕ್ತಿ ಮತ್ತು ಕುತೂಹಲ ನಾರದರನ್ನ ಪ್ರೇರೇಪಿಸ್ತದೆ. ಬಹುಮುಖ್ಯವಾಗಿ ನಾರದರು ಚಂದ್ರೋಸಾವ್ ಉಪಾಖ್ಯಾನವನ್ನು ಮಾಡೋದಕ್ಕೆ ಬಂದಿದ್ರೇನೋ ಅನ್ನುವಂಥ ರೀತಿಯಲ್ಲಿ ಕವಿ ಈ ಸಂದರ್ಭವನ್ನು ಕಲ್ಪಿಸಿಕೊಂಡಿದ್ದಾನೆ. ಹೇಳ್ತಾರೆ ಅವರು, ಅರ್ಜುನನೇ ಕೇಳು, ಹಿಂದೆ ಕೇರಳ ದೇಶದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಮೇಧಾವಿನಿ ಎನ್ನುವಂತಹ ಪಟ್ಟದ ರಾಣಿ ಇದ್ಲು. ಆತ ಸದ್ಗುಣ ಸಂಪನ್ನ, ಧರ್ಮಿಷ್ಠನಾಗಿ ರಾಜ್ಯವನ್ನು ಮಾಡ್ತಾ ಇದ್ದ. ಅವನ ಪಟ್ಟದ ರಾಣಿಯಲ್ಲಿ ಈ ಮೂಲಾ ನಕ್ಷತ್ರದ ಅರಿಷ್ಟಾಂಶದಲ್ಲಿ ಭಾಗ್ಯಶಾಲಿಯಾಗಿರ್ತಕ್ಕಂಥ ಒಬ್ಬ ಸುಕುಮಾರ ಹುಟ್ಟುತ್ತಾನೆ. ಅವನಿಗೆ ಕಾಲಿನಲ್ಲಿ 6 ಬೆರಳುಗಳಿರ್ತವೆ, ಅದೊಂದು ಶುಭದ ಸಂಕೇತ ಅನ್ನುವಂಥ ರೀತಿಯಲ್ಲಿ ಭೂಮಿಗೆ ಅವನು ಹುಟ್ಟಿ ಬರ್ತಾನೆ. ನೋಡಿ, ಇಲ್ಲಿ ಇಡೀ ಚಂದ್ರಹಾಸನ ಕಥೆಯನ್ನು ಅವನ ಹುಟ್ಟಿನಿಂದ ಹಿಡಿದು ಅವನ ವಿವಾಹದ ತನಕ ಈ ಕಥೆಯನ್ನು ಬಹಳ ವಿಶೇಷವಾಗಿ ಆರಂಭ ಮಾಡಿ ನಾರದರು ಹೇಳ್ಕೊಂಡು ಹೋಗುವಂತಹ ಒಂದು ಸಂದರ್ಭ ಇದು.

ನಮಗೆ ಹಿಂದಿನ ಪದ್ಯಕ್ಕೂ ಈ ಪದ್ಯಕ್ಕೂ ಬಹಳ ವೈರುಧ್ಯ ಇರುವಂತೆ ಕಾಣ್ತದೆ. ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ, ಮೂಲಾ ನಕ್ಷತ್ರದಲ್ಲಿ ಭಾಗ್ಯಶಾಲಿಯೇ ಜನಿಸಿದಂತೆ ಆ ಮಗು ಜನಿಸ್ತಾ ಅಂತೇಳಿ. ಆದರೆ ಇಲ್ಲಿ ಮುಂದೆ ಕವಿ ಬರೀತಾನೆ, ಮಗು ಜನಿಸಿದನೆಂದು ಅಂತಹ ಒಂದು ಮಗು ಹುಟ್ಟಿತು ಅಂತ ಹೇಳಿ ಪುತ್ರೋತ್ಸವವನ್ನು ಮಾಡಿದನು. ರಾಜ ಅತ್ಯಂತ ವೈಭವದಿಂದ ಅತ್ಯಂತ ಸಂಭ್ರಮದಿಂದ ತನಗೆ ಗಂಡು ಮಗು ಹುಟ್ಟಿದೆ ಅಂತ ಹೇಳಿಬಿಟ್ಟು ಆ ಪುತ್ರೋತ್ಸವವನ್ನು ಮಾಡ್ತಾನೆ. ಆದರೆ ದುರಾದೃಷ್ಟವಶಾತ್ ಕೆಲವೇ ದಿನಗಳಲ್ಲಿ ರಾಜನ ಶತ್ರುಗಳು ಬಂದು ಅವನ ನಗರವನ್ನು ಆಕ್ರಮಿಸ್ತಾರೆ. ರಾಜ ಕ್ಷತ್ರಿಯ ಧರ್ಮದಂತೆ ಬಹಳ ವಿಶೇಷವಾಗಿ ಯುದ್ಧವನ್ನು ಮಾಡ್ತಾನೆ. ಯುದ್ಧವನ್ನು ಮಾಡ್ತಾ ಹೋರಾಟದಲ್ಲಿ ಮಡಿತಾನೆ. ಈ ಸುದ್ದಿಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆತನ ಪತ್ನಿ ಮೇಧಾವಿನಿ ಆಕೆಯೂ ಕೂಡ ಸತಿ ಸಹಗಮನ ಪದ್ಧತಿಯಂತೆ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ. ಕವಿ ಇಲ್ಲಿ ಚಿತ್ರಭಾನು ಅನ್ನುವಂಥ ಪದವನ್ನು ಬಳಸಿದ್ದಾನೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿದ್ವಾಂಸರುಗಳು ಹೇಳ್ತಾರೆ ಅದು ಚಿತ್ರಭಾನು ಸಂವತ್ಸರ ಆಗಿತ್ತು ಅಂತ. ಇನ್ನೊಂದು ಅರ್ಥ ಇದೆ, ಚಿತ್ರಭಾನು ಅಂತಂದರೆ ಅಗ್ನಿ ಅಂತ ಹೇಳಿ, ಅಂದರೆ ಆ ಚಿತೆಯನ್ನು ಏರ್ಪಡಿಸಿರ್ತಕ್ಕಂತಹ ಬೆಂಕಿ ಅಂತ. ಅದರೊಳಗಡೆ ಪ್ರವೇಶವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ಆ ಒಂದೇ ಅವಧಿಯಲ್ಲಿ ಇಲ್ಲವಾಗ್ತಾರೆ. ಭಾಗ್ಯಶಾಲಿ ಅಂತ ಹೇಳಿದಂತಹ ಮಗು ಅನಾಥವಾಗುತ್ತೆ, ಅದರ ಜೊತೆಗೆ ಆ ರಾಜ್ಯವೂ ಕೂಡ ಅನ್ಯರ ವಶವಾಗುತ್ತೆ. ಹಾಗೆ ಅನ್ಯರ ವಶವಾಗಿರ್ತಕ್ಕಂತಹ ರಾಜ್ಯವನ್ನು ಅವರು ಆಕ್ರಮಿಸಿಕೊಂಡು ಅವರ ಆಳ್ವಿಕೆಗೆ ಒಳಪಟ್ಟಂತಹ ದುಸ್ಥಿತಿಯನ್ನು ನಾನು ಏನೆಂದು ಹೇಳಲಿ ಅಂತ ಹೇಳಿ ನಾರದರು ದುರಂತದ ವ್ಯಥೆಯನ್ನು ಅರ್ಜುನನಲ್ಲಿ ಹೇಳಿಕೊಳ್ತಾರೆ.

ತಂದೆ ಯುದ್ಧ ಮಾಡ್ತಾ ಮಡಿದು ಹೋಗ್ತಾನೆ, ತಾಯಿ ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ಇಂತಹ ಸಂದರ್ಭದಲ್ಲಿ ಮಗುವನ್ನ ನೋಡ್ಕೊಳ್ಳುವಂಥವ್ರು ಯಾರೂ ಕೂಡ ಬಂಧುಗಳಾಗ್ಲಿ ಬೇರೆಯವರಾಗ್ಲಿ ಅಲ್ಲಿ ಕಾಣಿಸೋದಿಲ್ಲ. ಆ ಸಂದರ್ಭದಲ್ಲಿ ಅರಮನೆಯಲ್ಲಿದ್ದಂತಹ ಒಬ್ಬ ದಾದಿ ಆ ಮಗುವನ್ನ ಎತ್ಕೊಂಡು ಕುಂತಳಾಪುರಕ್ಕೆ ಬರ್ತಾಳೆ. ಯಾಕಪ್ಪ ಅಂತಂದ್ರೆ ಆ ಪ್ರದೇಶವನ್ನ ಶತ್ರುಗಳು ಆಕ್ರಮಿಸಿರ್ತಾರೆ, ಈ ಮಗು ಉಳಿದಿದೆ ಅಂತಂದ್ರೆ ಏನ್ ಅಪಾಯ ಮಾಡ್ತಾರೋ ಅನ್ನುವಂತಹ ಆತಂಕ ಮತ್ತು ದೂರದೃಷ್ಟಿ ಆ ದಾದಿಗೆ. ಹಾಗಾಗಿ ಆ ರಾಜ್ಯವನ್ನೇ ಬಿಟ್ಟು ಕುಂತಳಾಪುರದ ಕಡೆಗೆ ಬರ್ತಾಳೆ. ಅಲ್ಲಿ ಆಕೆ ಅತ್ಯಂತ ಪ್ರೀತಿಯಿಂದ ಕಷ್ಟಪಟ್ಟು 3 ವರ್ಷದವರೆಗೆ ಆ ಮಗುವನ್ನ ಸಾಕ್ತಾಳೆ. ಆ ಮಗುವಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಇಲ್ಲದಿರುವಾಗ ಮರುಗ್ತಾಳೆ. ರಾಜ ಪುತ್ರ ಆತ, ಅವನಿಗೆ ರಾಜಮನೆಯಲ್ಲಿ ಬೇಕಾದಂಥ ವೈಭೋಗಗಳು, ಸಂಭ್ರಮ ಸಡಗರ ಎಲ್ಲದೂ ಇರಬೇಕಾಗಿತ್ತು. ಆದರೆ ತಂದೆ ತಾಯಿ ಇಬ್ಬರನ್ನ ಕಳ್ಕೊಂಡು ಅನಾಥವಾಗಿರ್ತಕ್ಕಂಥ ಮಗುವಿಗೆ ಈಗ ಆಟ ಆಡೋದಕ್ಕಾಗಲಿ, ಕೊನೆಗೆ ಊಟ ಮಾಡೋದಕ್ಕಾಗಲಿ ಏನು ಇಲ್ಲ ಅಂತ ಹೇಳಿ ಆಕೆಗೆ ಮುರುಕ ಉಂಟಾಗುತ್ತೆ. ಎಷ್ಟು ಕಷ್ಟಪಟ್ಟು ಸಾಕ್ತಾಳಪ್ಪ ಅಂತಂದರೆ ಕುಂತಳ ನಗರದಲ್ಲಿ ಆಕೆ ಭಿಕ್ಷೆಯನ್ನು ಬೇಡಿ ಆ ಮಗುವನ್ನು ಸಲಹುತ್ತಾಳೆ. ಮಗುವಿನ ಆಟ ಬೆಳವಣಿಗೆಯನ್ನು ಕಂಡು ಹಿಗ್ಗುತ್ತಾಳೆ, ಮುದ್ದಿಸ್ತಾಳೆ. ಹಾಗೆ ಸಂಭ್ರಮಿಸಿದಂತಹ ಆಕೆ ದಾದಿ ಆ ಮಗುವಿನ ದುಸ್ಥಿತಿಯನ್ನೂ ಕಂಡು ನಿಟ್ಟುಸಿರನ್ನು ಬಿಡುತ್ತಾ ದಿನ ಕಳೆಯುತ್ತಾಳೆ.

ಮಗುವನ್ನ ಕರ್ಕೊಂಡು ಕುಂತಳ ದೇಶಕ್ಕೆ ಬಂದಿದ್ದಾಳೆ. ಅಲ್ಲಿ ಯಾರೂ ಕೂಡ ಅವಳಿಗೆ ಗೊತ್ತಿರುವಂತವರಿಲ್ಲ. ಆ ಮಗುವನ್ನ ನೋಡ್ತಾಳೆ. ಸಾಮಾನ್ಯ ಒಂದು ಮಗುವಿಗೆ ಸಿಕ್ಕಬೇಕಾಗಿರ್ತಕ್ಕಂತಹ ವಸ್ತುಗಳು ಮತ್ತು ಸೌಲಭ್ಯಗಳು ಕೂಡ ಆ ಮಗುವಿಗೆ ಸಿಕ್ಕೋದಿಲ್ಲ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದ್ರೆ, ತೊಟ್ಟಿಲಳು ಮಲಗಿಸಲಿಲ್ಲ. ಹುಟ್ಟಿದಂತ ಮಗುವನ್ನ ತೊಟ್ಟಿಲಲ್ಲಿ ಮಲಗಿಸಿ ತೂಗಿ ಅದನ್ನು ನಿದ್ದೆ ಬರೆಸಿ ಸಂತೋಷ ಪಡ್ತಕ್ಕಂತಹ ಸಂಭ್ರಮ ಪಡಿಸ್ತಕ್ಕಂತಹ ತಾಯಿ. ಹಾಗೆ ಮಾಡೋಣ ಅಂತಂದ್ರೆ ತೊಟ್ಟಿಲುಗಳಿಲ್ಲ, ಆಡಿಸುವವರಿಲ್ಲ. ಮಗುವಿಗೆ ಬೇಕಾಗಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ ಆಟ, ಅದ್ರ ಜೊತೆ ಒಡನಾಟ ಇದ್ಯಾವುದು ಇಲ್ಲ. ಹೊಸ ಉಡುಗೆ ತೊಡುಗೆಗಳಿಲ್ಲ, ಮಗುವಿಗೆ ಹೊಸ ಬಟ್ಟೆಯನ್ನು ಹಾಕಿ ಸಂಭ್ರಮಿಸ್ತಕ್ಕಂತಹದ್ದಿಲ್ಲ. ಬೇಡ ಹೋಗ್ಲಿ, ಇರೋದಕ್ಕೆ ಒಂದು ಸಾಮಾನ್ಯ ಮನೆ ಕೂಡ ಇಲ್ಲ. ನೀರು ಎಣ್ಣೆ ಯಾವುದೂ ಕೂಡ ಇಲ್ಲ. ಎರೆಯಲು ಎಣ್ಣೆ ಇಲ್ಲ, ಹಾಲು ಬೆಣ್ಣೆಗಳಿಲ್ಲ, ಪ್ರೀತಿಸಿ ನಲಿಯುವ ತಂದೆ ತಾಯಿಗಳಿಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥ ಮಾತು. ಎಲ್ಲರಿಗಿಂತ ಅತ್ಯಂತ ಪ್ರೀತಿಯನ್ನು ತೋರಿಸುವಂಥದ್ದು ಒಂದು ಮಗುವಿಗೆ ಅಥವಾ ಕರುಣ ಸಂಬಂಧ ಇರತಕ್ಕಂಥದ್ದು ತಂದೆ ತಾಯಿಗಳು. ಹುಟ್ಟಿದಂತಹ ಮಗುವಿಗೆ ಕೆಲವೇ ದಿನಗಳಲ್ಲಿ ತಂದೆ ತಾಯಿ ಕೂಡ ಇಲ್ಲದಾಗಿದ್ದಾರೆ. ಈಗ ಅವಳು ಹೇಳ್ತಾಳೆ, ಎಷ್ಟು ಚೆನ್ನಾಗಿರೋ ಮಾತನ್ನು ಹೇಳ್ತಾಳೆ ಅಂತಂದ್ರೆ, ನಿನ್ನ ತಂದೆ ಭೂವಡೆಯನಾಗಿದ್ದಂತಹ ಕೇರಳ ಅಧಿಪತಿ, ಅವನು ಹರಕೆ ಹೊತ್ತು ನಿನ್ನನ್ನು ಈ ಸ್ಥಿತಿಗಾಗಿ ಪಡೆದನೆ. ಎಂತಹ ಮುರುಕ ಹುಟ್ಟಿಸುವಂತ ತೀಕ್ಷ್ಣವಾಗಿರ್ತಕ್ಕಂಥ ಮಾತು. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡಬೇಕು ಅಂತೇಳಿ ಹರಕೆ ಹೊತ್ತು ನಿನ್ನನ್ನು ಪಡೆದನೆ. ಈ ಸ್ಥಿತಿಯಲ್ಲಿ ನಿನ್ನನ್ನು ನೋಡುವ ನನ್ನ ಕಣ್ಣುಗಳಾದರೂ ಒಡೆದು ಹೋಗಬಾರದೆ. ಎಂತ ಮಾತು, ನನ್ನ ಕಣ್ಣುಗಳೇ ಒಡೆದು ಹೋಗ್ಲಿ ಅಂತ ಹೇಳಿ ನಿಟ್ಟುಸಿರನ್ನು ಬಿಡ್ತಾ ಅತ್ಯಂತ ದುಃಖದಿಂದ ಅತ್ಯಂತ ಮುರುಕದಿಂದ ಆಕೆ ತನ್ನ ದಿನವನ್ನು ಕಳೆದಳು.

ಎರಡು ಮೂರು ವರ್ಷದ ಮಗು ಹೇಗಿರುತ್ತೆ, ಅದರ ಚಟುವಟಿಕೆ ಏನು ಅನ್ನುವಂತಹ ಒಂದು ಸ್ಪಷ್ಟ ಚಿತ್ರಣವನ್ನು ಕವಿ ಇಲ್ಲಿ ನಮಗೆ ಕೊಡ್ತಾ ಇದ್ದಾನೆ. ಮೊಳಕೆ ಒಡೆವ ಹಲ್ಲುಗಳು ಆಗ ತಾನೇ ಆ ಒಸಡಿನ ಮಧ್ಯದಲ್ಲಿ ಬಿಳಿಯಾಗಿ ಕಾಣಿಸ್ಕೊಳ್ತಕ್ಕಂತಹ ಚಿಗುರಿನ ರೂಪದ ಹಲ್ಲುಗಳು. ತೊದಲ ನೋಡಿ, ಆಡು ಮಾತು ಸ್ಪಷ್ಟವಾಗಿಲ್ಲದೇ ಮಾತಾಡುವುದಕ್ಕೆ ಪ್ರಯತ್ನ ಪಡುವಂತಹ ಒಂದು ಮಗುವಿನ ರೂಪ. ಸುರಿವ ಜೊಲ್ಲು, ಜೊಲ್ಲು ಸುರಿಸ್ಕೊಂಡು ಹೊಳೆವ ಸೌಂದರ್ಯ, ಆ ಮುಖದ ಕಾಂತಿ, ಆ ಮುಗ್ಧತೆ ಮತ್ತು ಸೌಂದರ್ಯದ ಎರಡೂ ಕೂಡ ಕೂಡಿ ನಗು ಮೊಗ, ಮುಖ ನಗ್ತಾ ಇದೆಯೇನೋ ಯಾವಾಗ್ಲೂ ಎನ್ನುವಂತಹ ರೀತಿಯಲ್ಲಿ. ಹೊಳೆವ ಕಣ್ಣುಗಳ ಸೊಗಸು, ಚಲುವಾದ ಮುಖ, ವಿಶಾಲವಾದ ಹಣೆ, ಗುಂಗರು ಕೂದಲು, ಅಂಬೆಗಾಲಿಡುವ ಸೊಗಸು, ಸುಳಿಯಂತಿರುವ ಹೊಕ್ಕಳು, ದುಂಡಾದ ತೊಡೆ, ಮೈ ಮೃದುವಾಗಿರುವಂತಹ ತೋಳು, ಸೊಗಸಾದ ಮುಖವನ್ನು ನಲಿದಾಡುವಂತಹ ಈ ಮಗುವನ್ನು ಯಾರೂ ಕೂಡ ನಲಿದಾಡಿಸುವವರಿಲ್ಲವಲ್ಲ, ಅದರ ಜೊತೆ ಆಟಾಡುವವರಿಲ್ವಲ್ಲ, ಅದರ ಸಂಭ್ರಮದಲ್ಲಿ ಪಾಲ್ಗೊಳ್ಳುವವರಿಲ್ವಲ್ಲ ಅಂತ ಹೇಳಿ ಆಕೆ ಮರುಗುತ್ತಾ ಇದ್ಲು ಅನ್ನುವಂಥದ್ದನ್ನು ಕವಿ ಇಲ್ಲಿ ಆ ಮಗುವಿನ ಸೌಂದರ್ಯ, ಆ ದಾದಿಯ ದುಃಖ ಎರಡೂ ಕೂಡ ಒಟ್ಟಿಗೆ ನಮಗೆ ಒಂದು ಕಡೆ ಮಗುವಿನ ಸೌಂದರ್ಯಕ್ಕೆ ನಾವು ಬೆರಗಾಗುವಂತೆ, ದಾದಿಯ ನೋವಿಗೆ ನಾವು ಕರುಣೆಯನ್ನು ವ್ಯಕ್ತಪಡಿಸುವಂತೆ, ಅನುಕಂಪ ಹುಟ್ಟುವಂತೆ ಕವಿ ಇಲ್ಲಿ ವಿಶೇಷವಾಗಿ ವರ್ಣಿಸಿದ್ದಾನೆ.

ದುಃಖದ ಆಂತರ್ಯದಲ್ಲಿ ಆಶಾಭಾವನೆ ಇರ್ತದೆ ಎನ್ನುವಂಥ ಮಾತಿದೆ. ದಾದಿಗೆ ಮಗುವಿನ ಸೌಂದರ್ಯ ಅದು ಚಟುವಟಿಕೆಗಳನ್ನು ನೋಡಿ ಆಶಾಭಾವನೆ ಹೋಗ್ತಾ ಇದೆ. ಆ ಮಗುವನ್ನು ಸಲಹುವುದಕ್ಕೆ ಯಾರು ಇಲ್ವಲ್ಲ, ಏನು ಆಗ್ತಾ ಇಲ್ವಲ್ಲ ಅನ್ನುವಂತಹ ದುಃಖ ಇದೆ. ಆದರೂ ಕೂಡ ಆ ಮಗು ಆಟ ಆಡ್ತಕ್ಕಂಥ ಅದರ ಚಟುವಟಿಕೆಗಳನ್ನು ಅದರ ರೂಪವನ್ನು ನೋಡಿ ಹಿಗ್ಗುತ್ತಾಳಂತೆ. ಅದೇ ಕ್ಷಣದಲ್ಲೇ ಅಂತಹ ಮಗುವಿಗೆ ಒಂದು ಸರಿಯಾದ ಪೋಷಣೆ ಇಲ್ವಲ್ಲ ಅಂಥೇಳಿ ದುಃಖ್ತಾಳಂತೆ. ಹೀಗೆ ಸಲುಹಿ, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ, ಅದೇ ರೀತಿ ಸಾಕಿ ಆಕೆ ದಿನವನ್ನು ಕಳಿತಾಳೆ. ನಡೆ ನುಡಿಗಳನ್ನು ಕಲಿಸುವಂತಹ ಸಮಯಕ್ಕೆ ವಿಧಿ ಮತ್ತೆ ಒಂದು ರೀತಿಯಲ್ಲಿ ಆಟವನ್ನು ಆಡ್ತದೆ. ಆಕೆಗೆ ರೋಗ ಬಂದು ತೀರ್ಕೊಳ್ತಾಳೆ. ಕವಿ ಎಷ್ಟು ಚೆನ್ನಾಗಿ ಬರೀತಾಳೆ ಅಂತಂದರೆ, ಕಾಲನ ಅರಮನೆಗೈದಿದಳು, ಕಾಲನ ಅರಮನೆಗೆ ಹೋದ್ಲು, ಸತ್ತೋದ್ಲು ಅಂತ. ನಿಜವಾಗ್ಲೂ ಮಗು ಅನಾಥವಾಗಿದ್ದೀಗ ಅಂತೇಳಿ ಅನಿಸ್ತದೆ. ತಂದೆ ತಾಯಿಯನ್ನು ಕಳ್ಕೊಂಡಾಗ ಆ ತಕ್ಷಣ ಮುಂದಾಲೋಚನೆಯಿಂದ ಯೋಚನೆ ಮಾಡಿರ್ತಕ್ಕಂಥ ದಾದಿ ತಂದು ಅದನ್ನು ರಕ್ಷಿಸ್ತಾಳೆ, ಸಾಕ್ತಾಳೆ. ಆದರೆ ಈಗ ಏಕಾಂಗಿಯಾಗಿ ಇದ್ದಂತಹ ದಾದಿಯೂ ಕೂಡ ತೀರ್ಕೊಳ್ತಾಳೆ. ಮಗುವಿಗೆ ಯಾರೂ ದಿಕ್ಕಿಲ್ಲದಂತೆ ಅನಾಥವಾಗುತ್ತದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ತಂದೆ ತಾಯಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀಲಿಲ್ಲ, ಈ ದಾದಿ ತೀರ್ಕೊಂಡಾಗ ಮಗು ಅನಾಥವಾಯಿತು ಅಂತ ಕವಿ ಬರೀತಾನೆ. ಆದರೂ ಕೂಡ ಆ ಮಗುವಿನ ಅದೃಷ್ಟ ಯಾವ ರೀತಿ ಇತ್ತು ಅಂತಂದರೆ, ದಾದಿ ತೀರ್ಕೊಂಡಾದ ನಂತರದಲ್ಲಿ ಇಡೀ ಕುಂತಳ ಪಟ್ಟಣದ ಎಲ್ಲರ ಅನುಕಂಪೆಗೆ, ಕರುಣೆಗೆ, ಪ್ರೀತಿಗೆ ಪಾತ್ರವಾಗ್ತದೆ ಆ ಮಗು.

ಹೆಣ್ಣು ಕರುಣಾಮಯಿ ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಈ ಪದ್ಯವನ್ನ ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಮಗು ಬೀದಿಯಲ್ಲಿ ಬಂದು ಅನಾಥನಂತೆ ನಿಂತ್ಕೊಂಡಿರೋದನ್ನ ಕಂಡಂತಹ ಮಹಿಳೆಯರು ಕರೆ ಕರೆದು ಒಬ್ಬೊಬ್ಬರೇ ಆ ಮಗುವನ್ನ ಕರೆದು ಹಣ್ಣು ಕಜ್ಜಾಯ ಸಕ್ಕರೆ ಇದನ್ನೆಲ್ಲ ಕೊಡುವರು. ಕವಿ ಇಲ್ಲಿ ಬಹಳ ವಿಶೇಷವಾಗಿ ಬಳಸಿದ್ದಾನೆ. ಬೇರೆ ವಸ್ತುಗಳನ್ನು ಯಾಕೆ ಹೇಳಿಲ್ಲ ಅಂತಂದ್ರೆ, ಉತ್ತಮವಾದ ಫಲ ಕಜ್ಜಾಯ ಸಕ್ಕರೆ ಇದಿಷ್ಟೂ ಕೂಡ ವಿಷ್ಣುವಿಗೆ ಪ್ರೀತಿಯಂತೆ. ಇಲ್ಲೂ ಕೂಡ ಭಾಗವತದ ಧ್ವನಿಯನ್ನ ಕವಿ ಎಷ್ಟು ಸೂಕ್ಷ್ಮವಾಗಿ ತಂದಿದ್ದಾನೆ ಅಂತಂದ್ರೆ, ಆ ಮಗುವಿಗೆ ಮಹಿಳೆಯರೆಲ್ಲ ಕರೆದು ಅದನ್ನ ಕೊಡ್ತಾ ಇದ್ರಂತೆ. ಅದು ಅಲ್ಲದಲೇನೆ ಚಿಕ್ಕ ಮಕ್ಕಳಿಗೆ ಈ ಸಿಹಿ ಮತ್ತು ಹಣ್ಣು ಬಹಳ ಪ್ರೀತಿಯಾಗಿರ್ತಕ್ಕಂಥದ್ದು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಆ ಕುಂತಳಪುರದ ಮಹಿಳೆಯರೆಲ್ಲರೂ ಕೂಡ ಕರೆದು ಅದನ್ನು ಕೊಡುವುದರ ಜೊತೆಗೆ ಎತ್ತಿಕೊಂಡು ಮುದ್ದಿಸಿ ತೊದಲ ನುಡಿಗಳನ್ನು ಆಲಿಸಿ ಸಂಭ್ರಮಿಸುವರು. ಅಷ್ಟೇ ಅಲ್ಲ, ಸ್ನಾನ ಮಾಡಿಸಿ ಮಡಿ ಬಟ್ಟೆಗಳನ್ನು ಉಡಿಸಿ ತಮ್ಮ ಮಕ್ಕಳ ಜೊತೆಯಲ್ಲಿ ಮಲಗಿಸಿಕೊಂಡು ಸಂಭ್ರಮಿಸುತ್ತಿದ್ದರು. ಈ ಮಗುವಿಗೆ ದಾದಿ ತೀರ್ಕೊಂಡ್ರೂ ಕೂಡ, ಅನಾಥವಾದರೂ ಕೂಡ, ಇಡೀ ಕುಂತಳಪುರದ ಮಹಿಳೆಯರು ಆ ಮಗುವಿಗೆ ತಮ್ಮ ತಾಯಿಯ ಪ್ರೀತಿಯನ್ನ, ಸಂಭ್ರಮವನ್ನ, ಸಂತೋಷವನ್ನ ಧಾರೆ ಎರೆದ್ರು ಅನ್ನುವಂಥದ್ದನ್ನ ಕವಿ ವಿಶೇಷವಾಗಿ ವರ್ಣಿಸಿದನು.

ಬೇರೆಯವರ ಪಾಲನೆಯಲ್ಲೇ ಆಡಿ ಬೆಳೆಯುತ್ತಿದ್ದಂತಹ, ಬೀದಿಯಲ್ಲಿ ಎಲ್ಲ ಮಕ್ಕಳೊಡನೆ ಆಟವಾಡುತ್ತಿದ್ದಂತಹ, ಸಂತಸ ಸಂಭ್ರಮದಿಂದ ಇದ್ದಂತಹ ಮಗುವನ್ನ ಆ ಕುಂತಳಪುರದ ವೇಶ್ಯೆಯರು ಕೂಡ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗಿ ಅವನನ್ನ ಮುದ್ದಿಸ್ತಾ ಇದ್ರು, ಅವನಿಗೆ ಸುಗಂಧವನ್ನ ಪೂಜಿಸ್ತಾ ಇದ್ರು, ತಿಲಕವನ್ನಿಟ್ಟು ಹೂವನ್ನ ಮುಡಿಸಿ ಕರ್ಪೂರ ವೀಳಯವನ್ನ ಕೊಟ್ಟು ಬಗೆ ಬಗೆಯ ಉಡುಗೆಗಳಿಂದ ಸಿಂಗರಿಸುತ್ತಿದ್ದರು. ಕವಿ ಇಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದಾನೆ ಅಂತಂದ್ರೆ, ತಾಯಿ ಹೃದಯದ ಮಾತೆಯರು ಅವನನ್ನ ಎಣ್ಣೆಯನ್ನ ಎರೆದು ಮಲಗಿಸಿ ಅವನನ್ನ ಆಶೀರ್ವದಿಸಿ ಸಂತೋಷ ಪಟ್ಟರೆ, ಅಲ್ಲಿನ ಇದ್ದಂತಹ ಕನ್ಯೆಯರು ಅವನನ್ನ ಕರ್ಕೊಂಡು ಹೋಗಿ ಅವನಿಗೆ ಅಲಂಕಾರವನ್ನ ಮಾಡಿ ಸಂಭ್ರಮಿಸ್ತಾ ಇದ್ರು. ಅನಾಥವಾಗಿರ್ತಕ್ಕಂಥ ಮಗುವಿಗೆ ಎರಡೂ ರೀತಿಯ ಪಾಲನೆಗಳು ಸಿಗ್ತಾ ಇತ್ತು. ಹೇಗೆ ರಾಜನ ಆಶ್ರಯದಲ್ಲಿದ್ದರೆ ತಿಲಕ, ಹೂ ಮುಡಿಸುವುದು, ಸುಗಂಧ ಇದೆಲ್ಲವೂ ಸಿಗ್ತಾ ಇತ್ತು, ಅದಕ್ಕೇನು ಕೊರತೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಕವಿ ಇಲ್ಲಿ ತಂದಿದ್ದಾನೆ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣ ವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ. ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ. ಹಲವೆಡೆ ಭೂಕುಸಿತ. ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು ಇಂದು ಸಂಜೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋಟ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ನೂತನ ಸಚಿವರಾಗಿ ಇಂದು ಪಿಎಂ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಕೆಎಸ್ ಬಸವಂತಪ್ಪ, ಡಿ ನಾಗೇಂದ್ರ, ಟಿ ರಘುಮೂರ್ತಿ, ಬಿಜೆಡ್ ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ಟರಂಗಶೆಟ್ಟಿ, ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಅಜಯ್ ಸಿಂಗ್, ಎನ್ ಚಲುವರಾಯಸ್ವಾಮಿ, ಕೆಎಂ ಶಿವಲಿಂಗೇಗೌಡ, ಹೆಚ್ಸಿ ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ ಕಾಶ್ಯಪ್ಪನವರ್, ಲಕ್ಷ್ಮಣ್ ಸವದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಟ್ಟಿಯಲ್ಲಿದ್ದ ಮಂಗಾಳ ವೈದ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಬದಲಾಯಿಸಿದ ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ಜಿಲ್ಲೆಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನ ನೀಡಿದೆ. ಬಹುತೇಕ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ಗೆ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ದೊರೆತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಅವರಿಗೆ ಮಹಿಳಾ ಕೋಟಾದಲ್ಲಿ ಮಂತ್ರಿಗಿರಿ ಒಲಿದು ಬಂದಿದೆ. ಚಳ್ಳಕೆರೆ ಕ್ಷೇತ್ರದಿಂದ ಸತತವಾಗಿ 3 ಚುನಾವಣೆಗಳಲ್ಲಿ ಗೆಲುವು ದಾಖಲಿಸಿರುವ ಟಿ ರಘುಮೂರ್ತಿ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಡೆಪ್ಯುಟಿ ಸ್ಪೀಕರ್ ಆಗಿದ್ದ ರುದ್ರಪ್ಪ ಲಮಾಣಿ ಇಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದು ಇಂದು ತಮ್ಮ ಹಾಲಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಎಐಸಿಸಿ ನೂತನ ಸಭಾಪತಿ ಹೆಸರನ್ನು ಘೋಷಿಸಿರುವುದರಿಂದ ಸಭಾಪತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ ಹೊರಟ್ಟಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಈ ನಡುವೆ ಚುನಾವಣೆ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕಿ ಗಾಯತ್ರಿ ಶಾಂತೇಗೌಡ ಅವರ ಪರವಾಗಿ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ಈಗಾಗಲೇ ರಾಜೀನಾಮೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಮಾಜಿ ಸಚಿವೆ ಉಮಾಶ್ರೀ ಅವರನ್ನು ನೇಮಕ ಮಾಡಲಾಗಿದೆ. ಲೋಕಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಮಧ್ಯಾಹ್ನ 2 ರಿಂದ ರಾತ್ರಿ 8 ಗಂಟೆಯವರೆಗೆ ಸಂಚಾರ ನಿರ್ಬಂಧಿಸಲಾಗಿದೆ. ಭಾರೀ ವಾಹನಗಳ ಸಂಚಾರಕ್ಕೆ ರಾತ್ರಿ 10 ಗಂಟೆಯವರೆಗೆ ನಿರ್ಬಂಧ ಹೇರಲಾಗಿದೆ. ಬೆಂಗಳೂರು ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಹೊರಡಿಸಿರುವ ಆದೇಶದಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಹೊಂದಿರುವ ವಾಹನಗಳನ್ನು ಹೊರತುಪಡಿಸಿ ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ ಹಾಗೂ ಲೋಕಭವನದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ, ಲೋಕಭವನ ರಸ್ತೆ, ಎಚ್ಎಎಲ್ ರಸ್ತೆ, ಕ್ವೀನ್ಸ್ ರಸ್ತೆ, ಪ್ಯಾಲೆಸ್ ರಸ್ತೆ, ಕಬ್ಬನ್ ಉದ್ಯಾನದ ಒಳಭಾಗದ ರಸ್ತೆಗಳು, ರೂಪತುಂಗ ರಸ್ತೆ, ಕಸ್ತೂರಿಬಾ ರಸ್ತೆ ಹಾಗೂ ಕಬ್ಬನ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ವಾಹನ ನಿಲುಗಡೆ ನಿರ್ಬಂಧ ಹೇರಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಹಾಗೂ ಅತಿಕ್ರಮಣ ಮುಕ್ತ ಸ್ಥಳಗಳನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆ ಇಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಪ್ರಮುಖ ಜಲಾಶಯಗಳು ತುಂಬಿವೆ. ನಿರಂತರ ಮಳೆಯಿಂದ ಹಲವೆಡೆ ಪ್ರವಾಹ ಉಂಟಾಗಿದ್ದು ಭೂಕುಸಿತ ಸಂಭವಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗಿರುವುದರಿಂದ ಪ್ರಮುಖ ಜಲಾಶಯಗಳಿಗೆ ಒಳಹರಿವು ಗಮನಾರ್ಹವಾಗಿ ಹೆಚ್ಚಾಗಿದೆ. ಗರಿಷ್ಠ ಮಟ್ಟ 124.80 ಅಡಿ ಹೊಂದಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಇಂದು 100.34 ಅಡಿ ನೀರಿನ ಮಟ್ಟವನ್ನು ದಾಖಲಿಸಿದೆ. 2284 ಅಡಿ ಹೊಂದಿರುವ ಕಬಿನಿ ಜಲಾಶಯವು 2282.13 ಅಡಿಗಳಿಗೆ ಏರಿದೆ. ಗರಿಷ್ಠ ಸಾಮರ್ಥ್ಯ 2910 ಅಡಿ ಹೊಂದಿರುವ ಹೇಮಾವತಿ ಅಣೆಕಟ್ಟಿನಲ್ಲಿ ನೀರು 2910 ಅಡಿಗಳನ್ನು ತಲುಪಿದೆ. ರಾಜ್ಯಾದ್ಯಂತದ ಇತರ ಪ್ರಮುಖ ಜಲಾಶಯಗಳಲ್ಲೂ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಲಿಂಗನಮಕ್ಕಿ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 1819 ಅಡಿಗಳಾಗಿದ್ದು 1781.85 ಅಡಿಗಳಿಗೆ ತಲುಪಿದೆ. ಆಲಮಟ್ಟಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ 518.96 ಮೀಟರ್ ತಲುಪಿದೆ. ನಾರಾಯಣಪುರ ಅಣೆಕಟ್ಟು ತನ್ನ ಗರಿಷ್ಠ ಸಾಮರ್ಥ್ಯ 492.25 ಮೀಟರ್ಗಳಾಗಿದ್ದು 491.42 ಮೀಟರ್ಗಳನ್ನು ತಲುಪಿದೆ. ಭದ್ರಾ ಜಲಾಶಯದ ಪೂರ್ಣ ಮಟ್ಟ 186 ಅಡಿಗಳಾಗಿದ್ದು 160.3 ಅಡಿಗಳಷ್ಟು ನೀರಿನ ಮಟ್ಟ ದಾಖಲಿಸಿದೆ. ತುಂಗಾ ಅಣೆಕಟ್ಟು ತನ್ನ ಗರಿಷ್ಠ ಮಟ್ಟ 588.24 ಮೀಟರ್ಗಳಾಗಿದ್ದರೂ 587.36 ಮೀಟರ್ಗಳಷ್ಟಿದೆ. ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಶಿವಮೊಗ್ಗ, ಮಂಗಳೂರು ಮತ್ತು ಇತರ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಾಜ್ಯ ಸರ್ಕಾರ ರಜೆ ಘೋಷಿಸಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ನದಿಗಳು ಮತ್ತು ತೊರೆಗಳು ಉಕ್ಕಿ ಹರಿಯುತ್ತಿವೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದರಿಂದ ಮೇಗರವಳ್ಳಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನದಿ ದಂಡೆಯಲ್ಲಿ ವಾಸಿಸುತ್ತಿದ್ದ ಸುಮಾರು 23 ಕುಟುಂಬಗಳನ್ನು ಅಂಬೇಡ್ಕರ್ ಭವನ ಪರಿಹಾರ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಭಾರೀ ಮಳೆಯಿಂದಾಗಿ ಉಂಟಾದ ಭೂಕುಸಿತಗಳು ರೈಲ್ವೆ ಕಾರ್ಯಾಚರಣೆಗೆ ಅಡ್ಡಿಯುಂಟು ಮಾಡಿದೆ. ನಿರಂತರ ಮಳೆಯಿಂದಾಗಿ ರೈಲ್ವೆ ಹಳಿಗಳಿಂದ ಮಣ್ಣು ತೆರವುಗೊಳಿಸುವ ಪ್ರಯತ್ನಗಳಿಗೆ ಅಡ್ಡಿಯಾಗಿದೆ. ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿರುವುದರಿಂದ ಹಲವಾರು ತಗ್ಗು ಪ್ರದೇಶದ ಸೇತುವೆಗಳು ಮುಳುಗಿದ್ದು ಹತ್ತಿರದ ಪ್ರದೇಶಗಳಲ್ಲಿ ಸಂಪರ್ಕದ ಮೇಲೆ ಪರಿಣಾಮ ಬೀರಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಅಪಾಯದ ಮಟ್ಟವನ್ನು ದಾಟಿದ್ದು ಕಡೋಲಿ ಮತ್ತು ಅಂಬೆವಾಡಿ ಗ್ರಾಮಗಳಲ್ಲಿ 100 ಎಕರೆ ಕೃಷಿ ಭೂಮಿಯನ್ನು ಮುಳುಗಿಸಿದೆ. ನದಿ ದಂಡೆಯಲ್ಲಿ ಸುಮಾರು 0.5 ಕಿಲೋಮೀಟರ್ನಿಂದ 1 ಕಿಲೋಮೀಟರ್ ವಿಸ್ತರಿಸಿರುವ ಕಬ್ಬು ಮತ್ತು ಭತ್ತದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಖಾನಾಪುರ ಮತ್ತು ಮಾತುಂಗ್ರವನ್ನು ಸಂಪರ್ಕಿಸುವ ಸೇತುವೆಯೂ ಮುಳುಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೇತ್ರಾವತಿ, ಕುಮಾರಧಾರಾ ನದಿಗಳು ಉಕ್ಕಿ ಹರಿಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗಿದ್ದು ಕಾಫಿ, ಅಡಿಕೆ, ಬಾಳೆ ಮತ್ತು ಏಲಕ್ಕಿ ತೋಟಗಳು ಪ್ರವಾಹಕ್ಕೆ ಸಿಲುಕಿವೆ. ಆದರೆ ಉತ್ತರ ಕರ್ನಾಟಕದ ಹಲವಾರು ಭಾಗಗಳು ಇನ್ನೂ ಆತಂಕಕಾರಿ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ. ಇಂದು ಸಂಜೆ ಲೋಕಭವನದಲ್ಲಿ 20 ಮಂದಿ ಪ್ರಮಾಣವಚನ ಸ್ವೀಕಾರ. ನೂತನ ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್, ಸಭಾಪತಿಯಾಗಿ ಸಲೀಂ ಅಹಮದ್ ನೇಮಕ. ಉಮಾಶ್ರೀಗೆ ಉಪಸಭಾಪತಿ ಸ್ಥಾನ. ಲೋಕಭವನದಲ್ಲಿ ಸಚಿವರ ಪ್ರಮಾಣವಚನ ಹಿನ್ನೆಲೆ ಬೆಂಗಳೂರಿನ ಹಲವೆಡೆ ರಾತ್ರಿ 8 ಗಂಟೆವರೆಗೆ ಸಂಚಾರ ನಿರ್ಬಂಧ. ರಸ್ತೆ ಇರುವಲ್ಲಿ ಪಾದಚಾರಿ ಮಾರ್ಗಗಳು ಕಡ್ಡಾಯ. ಸುಪ್ರೀಂಕೋರ್ಟ್ ಮಹತ್ವದ ಆದೇಶ. ಹಾಗೂ ಕಾವೇರಿ ಜಲಾನಯನ ಪ್ರದೇಶ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ. ಹಲವೆಡೆ ಭೂಕುಸಿತ, ಪ್ರಮುಖ ಜಲಾಶಯಗಳು ಬಹುತೇಕ ಭರ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
5: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
6: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಛ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೆ ಏನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭೀ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರಿ ಸಂಸ್ಕೃತಿ ಮೇ ಬಡೆ ಲೋಕ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ. ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮುಂಹ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮುಂಹ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿ ಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಛ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸ್ದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕರ್ನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹಿ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಛ್ ಔರ್ ಬಾಹ್ರಿ ಕುಛ್ ಔರ್. ಪಾಸ್ ಕೆ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ?
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಛ್ ಲೋಕೋಕ್ತಿಯೋ ಕಾ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ. ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಛ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ್ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹಿ, ಖೇಲ್ತೆ ಖೇಲ್ತೆ ಹಮ್ ಕುಛ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ.
3: ಆಪ್ ಭಲಾ ತೋ ಜಗ್ ಬಲ, ಆಪ್ ಭಲಾ ತೋ ಜಗ್ ಬಲ. ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
3: ಚಾರ್ ದಿನ್ ಕಿ ಚಾಂದನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ್ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
3: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, सहज पके तो,
1: सहज पके सो मीठा होए,
3: सहज पके सो मीठा होए। इसका अर्थ सोच समझ कर किए गए कार्यों का परिणाम अच्छा ही होता है।
1: गुरुजी, मुझे कुछ संदेह है कि हम इन लोकोक्तियों को कैसे प्रयोग कर सकते हैं।
3: कौन सा बताओ?
1: जैसे अंधे की लकड़ी, आंखें चुराना, अंग अंग मुस्कुराना, 19-20 का अंतर, नाक पर गुस्सा।
4: अरे यह वैसा नहीं है जैसा हमने अब तक सीखा है गुरुजी, यह स्वतंत्र वाक नहीं है।
3: हाँ, शरण्या ठीक कहती है। इसे हिंदी भाषा में मुहावरे कहते हैं। मुहावरों का प्रयोग वाक्यों में होता है। मुहावरा वाक्यांश होते हैं। इसके प्रयोग से वाक्य प्रभावशाली हो जाते हैं। वाक्य रोचक और चमत्कारी हो जाते हैं। मुहावरे शब्दों के लाक्षणिक प्रयोग होते हैं। ये किसी वाक्य के भीतर होते हैं। यदि मुहावरा वाक्य से निकाला दिया जाए तो उसकी बहुत कुछ शोभा जाती है। मुहावरों को वाक्यों में प्रयोग करना चाहिए। मुहावरे स्वतंत्र वाक्य नहीं है, ये वाक्यांश है। जैसे अंग अंग मुस्कुराना, पुत्री की प्रशंसा सुनकर माता पिता अंग अंग मुस्कुराए, इसका अर्थ प्रसन्न होना। अंधे की लकड़ी, तुम इस मुहावरे का प्रयोग करो।
4: हाँ गुरुजी, मोहन माता पिता के लिए अंधे की लकड़ी के समान है।
3: अच्छा यशस, तुम कुछ प्रयोग करना चाहते हो?
1: हाँ गुरुजी, मैं प्रयोग करूंगा।
3: आंखें चुराना, इसका अर्थ बच कर रहना।
1: बच्चे अध्यापक को देखते ही आंखें चुराकर निकल जाते हैं।
3: दोनों बहनों में 19-20 का अंतर है। इस वाक्य में 19-20 का अंतर का अर्थ क्या होगा शरण्या?
4: हाँ गुरुजी, अंतर बहुत कम, यानी बहुत कम अंतर।
1: इन मुहावरों को मैं पढूं गुरुजी?
3: हाँ हाँ जरूर पढ़ो।
1: गर्दन झुकाना यानी लज्जित होना, 420 करना धोखा देना, गले का हार बहुत प्रिय, नाक कटना अपमानित करना, पीठ दिखाना हार कर पीछे हटना।
3: हाँ, पीठ दिखाना हार कर पीछे हटना। हिंदी भाषा में लगभग 1000 मुहावरे हैं। लोकोक्तियों को कहावत भी कहते हैं। मुहावरा एक अरबी भाषा के शब्द है। इन्हें अंग्रेजी में इडियम कहते हैं, संस्कृत भाषा में वाग्धारा कहते हैं। इन मुहावरों को पढ़ो।
4: आंखें चार होना मतलब आमने सामने होना,
1: आंखें खुलना मतलब समझना,
4: कान खोलकर सुनना मतलब सावधान रहना,
1: नाक पर गुस्सा तुरंत क्रोधित होना,
4: मुंह छुपाना लज्जित होना,
1: दांतों तले उंगली दबाना चकित होना,
4: सिर फिर जाना पागल होना,
1: सिर पर भूत सवार होना धुन सवार होना,
4: बातों बनाना बहाना करना,
3: बातें बनाना बहाना करना। इदे रीति कन्नड़ा इंग्लिश भाषीय केलवु गादेगलु प्रोवर्ब्स मत्तु इडियम्स इडियमैटिक फ्रेजस लोकोक्तियां मुहावरे मुंतादुवुगळन्नु ಬರಗವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಚಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಚ್ ಸೀಖಾ ಹೈ ಇಸ್ಕೆ ಬಾರೆ ಮೇ ಆಪ್ ಲೋಗೋಂ ಕೋ ಕುಚ್ ಪ್ರಶ್ನ ಪೂಚೂಂಗಿ, ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
4: हाँ गुरुजी,
1: जरूर गुरुजी।
3: लोकोक्तियां अंदरे येनो?
1: लोक में प्रचलित उक्ति। यह शब्द लोक और उक्ति शब्द से मिलकर बना है। यह स्वतंत्र वाक्य है। वाक्यों में प्रयोग करते समय इनका रूप नहीं बदलता।
3: जैसे बोया पेड़ बबूल का, आम कहां से होई। शरण्य, अब तुम मुहावरे के बारे में बता सकते हो। मुहावरा अंद्रे येनो?
4: मुहावरा वाक्यांश होता है। इसका प्रयोग वाक्यों में होता है। जैसे मोहन माता पिता के लिए अंधे की लकड़ी के समान है।
3: आज हम इस विषय पर कुछ पाठ सीखा है। यशस और शरण्य, हम इस पाठ को यही समाप्त करेंगे।
4: धन्यवाद गुरुजी।
1: धन्यवाद गुरुजी।
5: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
0: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
6: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

0: ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್ ನಮಸ್ಕಾರ.
2: ಸರ್ ನಮಸ್ತೆ ಸರ್.
1: ಈಗ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಪರೀಕ್ಷೆಗಳಲ್ಲಿ ನಕಲು ಮಾಡುವುದು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ, ಕಾನೂನಿನಡಿನಲ್ಲಿ ಇದು ಯಾವ ರೀತಿಯಾದಂಥ ಅಪರಾಧ ಅನ್ನೋದನ್ನು ತಾವು ತಿಳಿಸಿದಿರಿ. ಈಗ ಈ ಪರೀಕ್ಷಾ ಫಲಿತಾಂಶಗಳಲ್ಲಿ ವಂಚನೆ ಅಥವಾ ಅಕ್ರಮ ಕಂಡು ಬಂದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಸರ್, ಅದರ ಬಗ್ಗೆ ತಿಳಿಸಿ.
2: ಪ್ರಶ್ನೆ ಪತ್ರಿಕೆ ನಂತರದಲ್ಲಿ ತಮ್ಮ ಫಲಿತಾಂಶದಲ್ಲಿ ಆಗ್ತಾ ಇರುವಂತಹ ನಕಲು ಏನಿದೆ ಅಂದ್ರೆ ಸಾಕಷ್ಟು
1: ತಿದ್ದುಪಡಿಗಳು,
2: ಒಂದು ಆತ್ಮಸ್ಥೈರ್ಯ ಇಟ್ಕೊಂಡು ಈ ಪರೀಕ್ಷೆಯನ್ನ ಎದುರಿಸಿ ನಂತರದಲ್ಲಿ ಬರುವಂತಹ ಫಲಿತಾಂಶ ಅವರ ವಿದ್ಯಾರ್ಥಿ ಜೀವನಕ್ಕೆ ಅಂತಿಮವಾಗಿರಲ್ಲ. ಈ ಅಕ್ರಮವಾಗಿ ವಂಚನೆಯನ್ನ ಮಾಡ್ತಾರೆ ಫಲಿತಾಂಶದಲ್ಲಿ, ಅಂತಹ ವಿದ್ಯಾಸಂಸ್ಥೆಯ ಮಾನ್ಯತೆಯನ್ನೇ ರದ್ದು ಮಾಡುವಂತದ್ದು ಬಹಳಷ್ಟು ನಡೀತಾ ಇದೆ ಸರ್. ಜೊತೆಗೆ ಏನು ಅಕ್ರಮದಲ್ಲಿ ತಂಡವಾಗಿ ಭಾಗಿಯಾಗಿದ್ರೆ ಒಂದು ಗ್ರೂಪಲ್ಲಿ ಒಂದು 5 ಜನ 10 ಜನ ಇರ್ತಾರೆ, 5 ಜನ ಸೇರ್ಕೊಂಡು ಫಲಿತಾಂಶದಲ್ಲಿ ಮೋಸ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು 5 ವರ್ಷದವರೆಗೂ ಸಹಿತ ಶಿಕ್ಷೆಯನ್ನು ಒಳಪಡಿಸುವಂಥದ್ದು ನಮ್ಮ ಹೊಸ ಏನು ಕಾಯ್ದೆ ಇದೆ BNS ಅದರಲ್ಲಿದೆ ಸರ್. ಜೊತೆಗೆ ಸರ್ಕಾರಿ ಖಾಸಗಿ ಸಿಬ್ಬಂದಿಗಳು ಭಾಗಿಯಾಗಿದ್ರೆ ಅಂತಹ ಸೇವೆ ಅಮಾನತ್ತು ರದ್ದು ಮಾಡುವಂಥದ್ದು ಸಹಿತ ನಮ್ಮ ಕಾನೂನಲ್ಲಿ ಇದೆ ಸರ್.
1: ಸಿಬ್ಬಂದಿ ವರ್ಗ ಯಾರ್ಯಾರು ಅದರಲ್ಲಿ ಸೇರ್ಕೊಂಡಿರ್ತಾರೆ ಅವರನ್ನು ಅಮಾನತ್ತು ಮಾಡಬಹುದು.
2: ಜೊತೆಗೆ ಅವ್ರಿಗೆ ಬ್ಲಾಕ್ ಲಿಸ್ಟ್ನು ಸಹಿತ ಅವ್ರ ಮೇಲೆ ತೋರಿಸುವಂಥದ್ದು ಸಹ. ಜೊತೆಗೆ ಬಹಳಷ್ಟು ಸಹಾಯಕವಾಣಿಗಳಿದ್ದಾವೆ, 0802331075 ಮತ್ತು 0802331076 ಜೊತೆಗೆ 112 ತುರ್ತು ಸಹಾಯವಾಣಿ, ಪೊಲೀಸ್ ಇಲಾಖೆಯ ತುರ್ತು ಸಹಾಯವಾಣಿ ಇದೆ. ಜೊತೆಗೆ ಯಾವ ಶಾಲೆ ಅಥವಾ ಯಾವ ಸಂಸ್ಥೆ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ದುರುಪಯೋಗವನ್ನು ಅವ್ರಿಗೆ DDPI ಅವ್ರ ಮೂಲಕವಾಗಿ ಕಚೇರಿ ಮೂಲಕವಾಗಿ ದೂರನ್ನ ಸಲ್ಲಿಸಿ ಅವರ ಮಾನ್ಯತೆಯನ್ನು ರದ್ದುಪಡಿಸ್ಬೋದು. ಜೊತೆಗೆ ಶಿಕ್ಷಕರಾಗಿದ್ರೆ ಅವರ ಸೇವೆಯಿಂದ ವಜಾ ಮಾಡಿಸ್ಬೋದು. ಹಲವಾರು ರೀತಿಯಾದಂತಹ ಕಾನೂನುಗಳು ಇದರಲ್ಲಿದೆ ಸರ್. ಹಾಗಾಗಿ ಇಂಥದ್ದು ಶೇಕಡವಾರು ಕಡಿಮೆ ಇದ್ರೂ ಸಹಿತ ಇಂತಹ ಅಂಶಗಳಿಗೆ ನಾವು ಒಳಪಡಬಾರದು ಅನ್ನುವಂಥದ್ದು ನಾವು ಗಮನಿಸಬೇಕು.
1: ಇವತ್ತು RTI ಆಕ್ಟ್ ಮೂಲಕವಾಗಿ ಸಾಕಷ್ಟು ವಿವರಗಳನ್ನು ಎಲ್ಲರೂ ಕೂಡ ಪಡ್ಕೊಳ್ತಾರೆ.
2: ಹೌದು.
1: ಈಗ ಫಲಿತಾಂಶ ಬಂದಾಗ ಆ ಫಲಿತಾಂಶ ಪಟ್ಟಿನಲ್ಲಿ ನಮೂದಾಗಿರುವಂಥ ಪರ್ಸೆಂಟೇಜು ಸುಮ್ಮನೆ ಹೆಚ್ಚಿಗೆ ಇತ್ತಂತ ತಿಳ್ಕೊಳ್ಳಿ, ಆದರೆ ಮೂಲ ದಾಖಲೆಗಳಲ್ಲಿ ಏನಿದೆ ಅಂತನ್ನೋದನ್ನು ಕೂಡ ಮಾಹಿತಿ ತಗೊಂಡು ಅವತ್ತು ಹೇಗೆ ನೀವು ಅಲ್ಲಿ ತಪ್ಪಾಗಿ ತೋರಿಸಿದ್ದೀರಿ ಅಂತ ಮಾಹಿತಿನೂ ಕೂಡ ತಗೊಳ್ತಾರೆ. ಹಾಗಾಗಿ ಯಾವುದೇ ಒಂದು ಆಯ್ಕೆ ಪಟ್ಟಿ ಅದು ಪ್ರಕಟ ಆದಾಗ ಅದಕ್ಕೆ ಅಬ್ಜೆಕ್ಷನ್ ಫೈಲ್ ಮಾಡೋದೆಲ್ಲ ಇರುತ್ತೆ. ಅಂದ್ರೆ ಯಾರಾದರೂ ಕೂಡ ಯಾವುದೇ ಮಾಹಿತಿಯನ್ನು ಹೇಗಾದರೂ ಕೂಡ ಪಡ್ಕೊಳ್ಬಹುದು. ಹಾಗಾಗಿ ಈ ಫಲಿತಾಂಶಗಳಲ್ಲಿ ವಂಚನೆ ಮಾಡೋದಾಗಲಿ ಅದರಲ್ಲಿ ಏನಾದರೂ ಅಕ್ರಮ ಏನಾದರೂ ಮಾಡಕ್ಕೆ ಹೋದರೆ ಅವ್ರು ಸಿಕ್ಕಿ ಬಿಡ್ತಾರೆ, ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಶಿಕ್ಷೆಯನ್ನು ಎದುರಿಸಬೇಕಾಗತ್ತೆ ಅಂತನ್ನೋದು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಈ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಮಂಜೇಶ್ ವಕೀಲವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ಧನ್ಯವಾದಗಳು ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ತಯಾರಿಸಿದ ಪದಾರ್ಥಗಳ

ಜನಕ್ಕೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಮೊದಲೇ ಪ್ರಶ್ನೆ ಹೀಗಿದೆ ನೋಡಿ, 1979 ಬಂದಂತಹ ಕನ್ನಡದ ಈ ಚಿತ್ರ 1976 ಬಂದಂತಹ ಹಿಂದಿಯ ಹೀರಾ ಫೇರಿ ಚಿತ್ರದಿಂದ ಪ್ರೇರಣೆಯನ್ನ ಪಡೆದುಕೊಂಡಿತ್ತು. ಶ್ರೀನಾಥ್, ಮಂಜುಳಾ, ಅಂಬರೀಷ್, ವಜ್ರಮುನಿ ನಟಿಸಿದಂತಹ ಕನ್ನಡದ ಈ ಚಿತ್ರದ ಹೆಸರೇನು? ಇನ್ನೊಂದು ಸಣ್ಣ ಹಿಂಟ್ ಕೊಡೋದಾದ್ರೆ, 1978 ಈ ಚಿತ್ರ ತೆಲುಗಿನಲ್ಲಿ ರಾಮಕೃಷ್ಣಲು ಆಗಿ ಬಂದಿತ್ತು. 1979 ಶ್ರೀನಾಥ್, ಮಂಜುಳಾ, ಅಂಬರೀಷ್, ವಜ್ರಮುನಿ ಅವರು ನಡೆಸಿದಂತಹ ಕನ್ನಡದ ಈ ಚಿತ್ರ ಹಿಂದಿಯ ಹೀರಾ ಫೇರಿ ಚಿತ್ರದಿಂದ ಪ್ರೇರಣೆಯನ್ನು ಪಡೆದುಕೊಂಡ ಹಾಗೆ ಕಾಣ್ತಿತ್ತು. ಯಾವುದು ಈ ಕನ್ನಡದ ಚಿತ್ರ, ಕನ್ನಡ ಚಿತ್ರದ ಹೆಸರನ್ನ ನೀವು ನಮಗೆ ತಿಳಿಸಬೇಕು. ಒಂದೇ ಒಂದು ಮತ್ತೊಂದು ಹಿಂಟ್ ಅನ್ನ ಕೊಡೋದಾದ್ರೆ, ಕಳ್ಳ ಅಂತ ಬರುತ್ತೆ, ಆಯ್ತಾ? ಕಳ್ಳತನ ಆ ಥರ ಏನಾದರೂ ಲೈಟಾಗಿ ಯೋಚನೆ ಮಾಡಿ, ನಿಮಗೆ ಖಂಡಿತ ಉತ್ತರ ಸಿಕ್ಬಿಡುತ್ತೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈಗ ಚಂದದ ಗೀತೆಗಳು ನಿಮ್ಮ ಜೊತೆ ಆಗ್ತಾ ಇದೆ ಕಲಾವಕಾಶದ ನೆಪದಲ್ಲಿ.

ಬನಾರಸ್ ಚಿತ್ರದ ಹಾಡನ್ನ ಕೇಳಿಸ್ಕೊಳ್ತಾ ಇದ್ರಿ ನೀವು, ಮಾಯಗಂಗೆ ಅನ್ನುವಂಥ ಗೀತೆ. ಬೆಳಕಿನ ಕವಿತೆ ಹಾಡನ್ನ ಸದಾ ಕೇಳಿಸ್ಕೊಳ್ತಾ ಇರ್ತೀವಿ. ಈ ಒಂದು ಹಾಡು ಎಕ್ಸ್ಪೆರಿಮೆಂಟ್ ಅಂತ ಹಾಕಿದ್ದು, ಇಷ್ಟ ಆಯಿತು ಅಂತ ಅನ್ಸುತ್ತೆ. ಯಾರೆಲ್ಲ ಕೂಡ ಸರಿಯಾಗಿ ಮೆಸೇಜ್ ಮಾಡಿದ್ದೀರಿ, ಸರಿಯಾದ ಉತ್ತರವನ್ನು ಮೆಸೇಜ್ ಮಾಡಿದ್ದೀರಿ ಅಂತಂದರೆ ನೇತ್ರಾ, ಜಗದಾಂಬಿಕಾ, ಹಾಗೆ ಬಿಂದು ಪ್ರಕಾಶ್, ಸುಧಾಮೂರ್ತಿ, ಪ್ರಸನ್ನ ಕುಮಾರ್, ಬಿ ಎಂ ವಿಶ್ವನಾಥ, ಸುಭಾನ್ ಕೋರಿ, ಪದ್ಮಶ್ರೀ, ಸುಷ್ಮಾ ಕಾರ್ತಿಕ್, ಮಂಗಳ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಅಂದರೆ ಬೇಗ ಈ ಉತ್ತರ ನಮಗೆ ತಲುಪ್ತು. ಸರಿಯಾದಂತಹ ಉತ್ತರ ಆಗಿತ್ತು ಪಕ್ಕಾ ಕಳ್ಳ. ಪಕ್ಕಾ ಕಳ್ಳ ಅನ್ನುವಂತಹ ಕನ್ನಡ ಚಿತ್ರದಲ್ಲಿ ಶ್ರೀನಾಥ್, ಮಂಜುಳ, ಅಂಬರೀಷ್ ಹಾಗೆ ವಜ್ರಮುನಿ ಅವರು ನಟಿಸಿದ್ರು. ಇದು ಹಿಂದಿಯಲ್ಲಿ 1976 ತೆರೆ ಕಂಡಂತಹ ಹೀರಾ ಫೇರಿ ಅನ್ನುವಂತಹ ಚಿತ್ರದ ಒಂದು ಪ್ರೇರಣೆಯಿಂದ ಹುಟ್ಟಿ ಬಂದಂತಹ ಚಿತ್ರ ಅಂತ ಹೇಳಲಾಗಿತ್ತು. ಆ ಒಂದು ಸಿನಿಮಾ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಸಕ್ಸಸ್ ಆದರೆ ಮತ್ತೆ ಅದೇ ಬಗ್ಗೆ ಆ ಚಿತ್ರಗಳನ್ನ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ತೆಗೆದು ನೋಡುವಂತಹ ಒಂದು ಪ್ರಯತ್ನ ಅವತ್ತಿಗೂ ಇತ್ತು, ಇವತ್ತಿಗೂ ಕೂಡ ಇದೆ. ಅದೇ ನೋಡಿ, ಕನ್ನಡದಲ್ಲಿ ಮುಂಗಾರು ಮಳೆ ಚಿತ್ರ 1 ವರ್ಷ ಅದ್ದೂರಿ ಪ್ರದರ್ಶನವನ್ನು ಕಂಡಿತ್ತು. ಮತ್ತೆ ಇವತ್ತಿಗೂ ಕೂಡ ಅದು ಒಂದು ರೀತಿ ಹಿಸ್ಟಾರಿಕಲ್ ಅಂತಲೇ ಹೇಳಬಹುದು, ಅದರ ಯಶಸ್ಸು ಐತಿಹಾಸಿಕ ಯಶಸ್ಸನ್ನು ಸಾಧಿಸಿದಂತಹ ಚಿತ್ರ. ಅದೇ ತೆಲುಗಿಗೆ ವಾನ ಅಂತ ಹೇಳಿ ಹೋಯಿತು, ಆದರೆ ಹೇಳ ಹೆಸರಿಲ್ಲದೆ ಹೋಗ್ಬಿಡ್ತು ಅಂತ ಅನ್ಸುತ್ತೆ. ಆ ಸಿನಿಮಾ ಅಷ್ಟೇನು ಯಶಸ್ಸನ್ನ ತೆಲುಗಿನಲ್ಲಿ ಕಾಣಲಿಲ್ಲ, ಅಂದರೆ ತೆಲುಗಿನ ಆಡಿಯನ್ಸ್ ಆ ಒಂದು ಸಿನಿಮಾನ ಒಪ್ಕೊಳ್ಳಿಲ್ಲ. ಅದು ಸಿನಿಮಾದ ಸೋಲು ಅಂತ ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಪ್ರದೇಶದ ಜನರು, ಒಂದೊಂದು ಭಾಷೆಯ ಜನರು, ಆ ನಟರು ಮತ್ತು ಅಲ್ಲಿನ ಮನಸ್ಥಿತಿ, ಅಲ್ಲಿನ ಡೈನಮಿಕ್ಸ್ ಬೇರೆನೇ ಇರುತ್ತೆ ಅಂತ ಅನಿಸುತ್ತೆ. ಆದರೆ ಈ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ ಮಾಡೋದ್ರಿಂದ ನಮಗೆ ಹೊಸ ಬಗೆಯ ಚಿತ್ರಗಳು ಕೂಡ ಸಿಗತ್ತೆ ಅನ್ನೋದು ಕೂಡ ಅಷ್ಟೇ ನಿಜ. ಇರಲಿ, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. 1976 ತೆರೆ ಕಂಡಂತಹ, ಕನ್ನಡದಲ್ಲಿ ಬಂದಂತಹ ಪ್ರೇಮದ ಕಾಣಿಕೆ ಚಿತ್ರ ಹಿಂದಿಯಲ್ಲಿ 1981 ರೀಮೇಕ್ ಆಗಿ ಪ್ರದರ್ಶನ ಕಾಣ್ತು. ರಾಜ್ ಬಬ್ಬರ್ ಹಾಗೆ ಸುಲಕ್ಷಣಾ ಪಂಡಿತ್ ಅವರು ನಟಿಸಿದಂತಹ ಹಿಂದಿ ಚಿತ್ರದ ಹೆಸರೇನು ಅಂತ ನಾನು ಕೇಳ್ತಾ ಇದ್ದೀನಿ. ಇವಾಗ ಕನ್ನಡದಲ್ಲಿ ಪ್ರೇಮದ ಕಾಣಿಕೆ ಎಂಥ ಸೂಪರ್ ಹಿಟ್ ಮೂವಿ. ಈ ಒಂದು ಸೂಪರ್ ಹಿಟ್ ಮೂವಿ ಹಿಂದಿಗೆ ಹೋದಾಗ 1981 ರಾಜ್ ಬಬ್ಬರ್ ಮತ್ತು ಸುಲಕ್ಷಣಾ ಪಂಡಿತ್ ಅವರು ನಟಿಸಿದ್ರು. ಹಿಂದಿಯ ಚಿತ್ರದ ಹೆಸರನ್ನು ನಾನು ಕೇಳ್ತಾ ಇದ್ದೀನಿ, ಹಿಂದಿ ಚಿತ್ರದ ಹೆಸರನ್ನು ನೀವು ನಮಗೆ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಿ ಅಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕಳಿಸ್ತಾ ಇದ್ದೀರಿ. ಇವತ್ತಿನ ಪ್ರಶ್ನೆಗಳು ಅಷ್ಟು ಸುಲಭ ಇದೆ ಅಂತ ಅನ್ಸುತ್ತೆ. ಸರಿಯಾದಂತಹ ಉತ್ತರ ಕೊಟ್ಟಿರೋದು ಬೇಗ ಕಳಿಸಿರೋದು ಎನ್ ಆರ್ ಪ್ರಸಾದ್, ಚಂದ್ರಪ್ಪ, ಆಶಾ ಶ್ರೀನಿವಾಸ್, ಸುಮಿತ್ರಾ, ಎಸ್ ಎಂ ಶೋಭಾ, ದಿಲೀಪ್ ಕಲ್ಯಾಣ್ಕರ್, ವಾಣಿಶ್ರೀ, ರಾಜ್ಕುಮಾರ್ ಕಾತರ್ಕಿ, ಗುಣವತಿ, ಶ್ರೀನಾಥ್, ಇಷ್ಟು ಜನರ ಹೆಸರು ಹೇಳ್ತಾ ಇದ್ದೀವಿ. ಆದರೆ ಮಿಕ್ಕ ಜನರ ಹೆಸರು ಮಿಸ್ ಆಗಿದೆ ಅಂತ ಖಂಡಿತ ವಿಚಾರ ಮಾಡ್ಕೋಬೇಡಿ. ಯಾಕೆಂದ್ರೆ ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ನೀವೇನಾದರೂ ರಾಜ್ ಅಂತ ಉತ್ತರ ಕಳಿಸಿದ್ರೆ ನಿಮ್ಮ ಉತ್ತರ ಸರಿಯಾಗಿತ್ತು. ಕನ್ನಡದ ಪ್ರೇಮದ ಕಾಣಿಕೆ ಚಿತ್ರ ಯಾರು ನೋಡಿಲ್ಲ? 25 ವಾರಗಳ ಕಾಲ ಅದ್ದೂರಿ ಪ್ರದರ್ಶನವನ್ನ ಕಂಡಂತಹ ಚಿತ್ರ ಇದಾಗಿತ್ತು. ಮತ್ತೆ ಇನ್ನೊಂದು ಕಾರಣಕ್ಕೆ ಕೂಡ ಪ್ರೇಮದ ಕಾಣಿಕೆ ಗಮನಾರ್ಹ ಚಿತ್ರ. ಯಾವ ಕಾರಣಕ್ಕೆ ಅಂತ ಅಂದ್ರೆ, ಈ ಒಂದು ಸಿನಿಮಾದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳಾದಂತಹ ಪೂರ್ಣಿಮಾ ಮತ್ತು ಪುನೀತ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಾಲನಟರಾಗಿ ಪದಾರ್ಪಣೆ ಮಾಡಿದ್ರು. ಹಾಗೆಯೇ ಈ ಒಂದು ಸಿನಿಮಾಕ್ಕೆ ರಾಜ್ಕುಮಾರ್ ಅವರು ಯಾವುದೇ ಸಂಭಾವನೆಯನ್ನು ತೆಗೆದುಕೊಳ್ಳಿಲ್ವಂತೆ. 1971 ಬಂದಂತಹ ಸಾಕ್ಷಾತ್ಕಾರ ಚಿತ್ರದಿಂದ ಆಗಿದಂತಹ ಲಾಸ್ನ ತುಂಬಿಕೊಡೋದಕ್ಕಾಗಿ ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಇವರು ಪೂರ್ತಿ ಏನೇ ಸಂಭಾವನೆ ತೆಗೆದುಕೊಳ್ಳದೆ ನಟಿಸಿದ್ರಂತೆ. ಹೀಗೆ ಹಿಂದಿನ ಕಾಲದಲ್ಲಿ ಅದು ಕನ್ನಡ ಚಿತ್ರರಂಗ ಇರಬಹುದು ಅಥವಾ ಹಿಂದಿ ಚಿತ್ರರಂಗ ಇರಬಹುದು, ಯಾವುದೇ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಜನರು ಎಥಿಕ್ಸ್ನ ಇಟ್ಕೊಂಡು ಬದುಕ್ತಾ ಇದ್ರು. ನಿರ್ಮಾಪಕರಿಗೆ ಹೊರೆ ಆಗಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಮತ್ತೆ ಅದೇ ನಿಟ್ಟಿನಲ್ಲಿ ಅವರ ಕೆಲಸಗಳು ಕೂಡ ಇರ್ತಿತ್ತು. ಕಥೆಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇರಬಹುದು ಅಥವಾ ಚಿತ್ರೀಕರಣದ ಸಂದರ್ಭದಲ್ಲಿ ಇರಬೇಕಾದ್ರೆ ಇರಬಹುದು, ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೆದು ಅವರಿಗೆ ಆದಷ್ಟು ಕಷ್ಟ ಆಗದೆ ಇರೋ ಹಾಗೆ ನೋಡಿಕೊಳ್ಳುವ ಹೊಣೆಯನ್ನ ಇಡೀ ಒಂದು ಚಿತ್ರತಂಡ ಹೊರತಾ ಇತ್ತು. ನಿರ್ದೇಶಕರಿಂದ ಹಿಡಿದು ಕೊನೆಯ ಒಂದು ಕಲಾವಿದರ ತನಕ, ಹಾಗೆಯೇ ಅಲ್ಲಿ ಇರ್ತಾ ಇದ್ದಂತಹ ಸಹಾಯಕರ ತನಕ ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ವಿಷಯವನ್ನ ಹೇಳಬೇಕು, ಪ್ರೇಮದ ಕಾಣಿಕೆ ಚಿತ್ರ ಪೂರ್ತಿ ಕಾಶ್ಮೀರ್ ವ್ಯಾಲಿಯಲ್ಲಿ ಹಾಗೆ ಶಿಮ್ಲಾದಲ್ಲಿ ಚಿತ್ರೀಕರಣಗೊಂಡಿತ್ತು. ಮತ್ತೆ ಈ ಕಾರಣಕ್ಕೆ ಕೂಡ ಕನ್ನಡದಲ್ಲಿ ಅಷ್ಟು ದೂರ ಹೋಗಿ ಚಿತ್ರೀಕರಣ ಮಾಡಿಕೊಂಡು ಬಂದಂತಹ ಚಿತ್ರ ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು. ರಾಜ್ ಅನ್ನುವಂತಹ ಚಿತ್ರ ಹಿಂದಿಯಲ್ಲಿ 1981 ತೆರೆ ಕಾಣ್ತು. ಅಂದ್ರೆ ಕನ್ನಡದಲ್ಲಿ ಇಷ್ಟೆಲ್ಲ ಏನು ವಿಶೇಷಗಳನ್ನ ಹೊಂದಿದಂತಹ ಚಿತ್ರ ಹಿಂದಿಗೆ ಹೋದಾಗ

ರಾಜ್ ಬಬ್ಬರ್ ಹಾಗೆ ಸುಲಕ್ಷಣಾ ಪಂಡಿತ್ ಅವರು ನಟಿಸಿದ್ರು. ಮತ್ತೆ ನಿಮಗೆ ಗೊತ್ತಿರಬಹುದು, ಸುಲಕ್ಷಣಾ ಪಂಡಿತ್ ಅವರು ಸ್ವತಃ ತುಂಬಾ ಒಳ್ಳೆಯ ಹಾಡುಗಾರ್ತಿ ಕೂಡ, ಎಷ್ಟು ಚಿತ್ರಗಳಿಗೆ ಹಾಡಿದ್ದಾರೆ ಕೂಡ ಅವರು. ಕೇಳ್ತಾ ಇರಿ ಆಕಾಶವಾಣಿ FM ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ ಅಂತ ಹೇಳ್ತಾ ಇದೀಗ ಕೊನೆಯ ಪ್ರಶ್ನೆ ಹೇಗಿದೆ ನೋಡಿ. ಯಾವ ಗ್ರಂಥಿ ಗ್ರೋತ್ ಹಾರ್ಮೋನ್ ಅನ್ನು ಸ್ರವಿಸತ್ತೆ, ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಸೈಮ್ ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು? ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಸೈಮ್ ಅನ್ನು ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು? ಇದು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಆಯ್ತಾ. ಇದು ನಮ್ಮ ದೇಹದ ಬೆಳವಣಿಗೆಗೆ ಕಾರಣ. ಸಣ್ಣ ಮಕ್ಕಳಿರಬೇಕಾದ್ರೆ ಸಣ್ಣ ವಯಸ್ಸಿನಲ್ಲಿ ಎತ್ತರ ಬೆಳೆಯೋದಕ್ಕೆ ಕಾರಣ, ಅದಾದ ನಂತರವೂ ಕೂಡ ಇದರ ಒಂದು ಪಾತ್ರ ನಮ್ಮ ದೇಹದಲ್ಲಿ ತುಂಬಾನೇ ಇರುತ್ತೆ. ಬೇಗ ಬೇಗ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸಿ 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: dopo.
1: Akashvani FM Rainbow ಕೇಳ್ತಾ ಇದ್ದೀರಿ.
2: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರೈಂಬೋದಲ್ಲಿ. ಯಾರೆಲ್ಲ ಕೂಡ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದರೆ ಹರೀಶ್, ಜಯಶ್ರೀ, ಸುನಿಲ್, ರಘುನಾರಾಯಣ್, ಚಂದ್ರಕಾಂತ್, ಗೀತಾ ಜೋಶಿ, ಹಾಗೆ ತಿರುಕನ ಬಳಗ, ಎನ್ ಕಲ್ಲಪ್ಪ, ಮಧು ಯಕ್ಲಾಸ್ಪುರ, ಮತ್ತೆ ಅನಿಲ್ ಕುಷ್ಟಗಿ, ಮಂಡಿಕಲ್ ಕೃಪ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಯಾವ ಗ್ರಂಥಿ ಗ್ರೋತ್ ಹಾರ್ಮೋನ್ ಅನ್ನು ಸ್ರವಿಸತ್ತೆ ಅಂತ ಕೇಳಿದ್ದೆ. ಬೆಳವಣಿಗೆಗೆ ಕಾರಣವಾಗುವಂತಹ ಎನ್ಸೈಮ್ ಉತ್ಪಾದಿಸುವಂತಹ ಗ್ಲ್ಯಾಂಡ್ ಯಾವುದು ಅಂತ ಕೂಡ ಕೇಳಬಹುದು ಇದೇ ಪ್ರಶ್ನೆಯನ್ನು. ಅದಕ್ಕೆ ಸರಿಯಾದಂತಹ ಉತ್ತರ ಆಗಿತ್ತು ಪಿಟ್ಯುಟರಿ ಗ್ಲ್ಯಾಂಡ್. ಮಕ್ಕಳಲ್ಲಿ ಎತ್ತರ ಬೆಳೆಯೋದಕ್ಕೆ ಕಾರಣ ಆಗುತ್ತೆ, ಹಾಗೆ ದೊಡ್ಡವರಲ್ಲಿ ಇದು ಮಾಂಸಖಂಡ, ಹಾಗೆ ಕೊಬ್ಬು ಎಷ್ಟರ ಮಟ್ಟಿಗೆ ಇರಬೇಕು, ಯಾವ ಅನುಪಾತದಲ್ಲಿ ಇರಬೇಕು, ಇವೆಲ್ಲವನ್ನು ಕೂಡ ನಿರ್ಧರಿಸುವಂತ ಕೆಲಸವನ್ನ ಪಿಟ್ಯುಟರಿ ಗ್ಲ್ಯಾಂಡ್ ಮಾಡ್ತಾ ಇರುತ್ತೆ. ಮತ್ತೆ ಇದಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಕಾಪಾಡಿಕೊಳ್ಳೋದಕ್ಕೂ ಕೂಡ ಇದು ಅನುಕೂಲಕ್ಕೆ ಬರುತ್ತೆ. ಯಾವುದೇ ಒಂದು ಇಂಜುರೀಸ್ ಆದಾಗ ಅದರಿಂದ ಹೊರಬರೋಕ್ಕೆ ಸಹಾಯ ಮಾಡೋದು ಕೂಡ ಪಪ್ಪ ಇದೇ ಗ್ಲ್ಯಾಂಡ್. ಹಾಗೇನೆ ನಾವು ಸಣ್ಣ ಮಕ್ಕಳಿರಬೇಕಾದ್ರೆ ಓದಿದಾಗ ತಿಳ್ಕೊಂಡಿದ್ದೇನು ಅಂದ್ರೆ ಡ್ವಾರ್ಫಿಸಮ್ ಅಥವಾ ಜೈಜಾಂಟಿಸಮ್ ಅಂತ ಹೇಳ್ತೀವಿ, ತುಂಬಾ ಕುಳ್ಳಾಗಿರೋದು ಅಥವಾ ಅತಿ ಎತ್ತರಕ್ಕಿರೋದು, ಇದಕ್ಕೆ ಕೂಡ ಕಾರಣ ಆಗೋದು ಪಿಟ್ಯುಟರಿ ಗ್ಲ್ಯಾಂಡ್ನ ಅಸಮರ್ಪಕ ಸ್ರವಿಸುವಿಕೆ ಅಂತ ಹೇಳಬಹುದು. ಅಂದ್ರೆ ತುಂಬಾ ಕಡಿಮೆ ಸ್ರವಿಸಿದ್ರೆ ಪಿಟ್ಯುಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನ್ನ ಅವರ ಎತ್ತರ ಕಡಿಮೆ ಇರುತ್ತೆ, ತುಂಬಾ ಜಾಸ್ತಿ ಸ್ರವಿಸಿದ್ರೆ ಪೂರ್ತಿ ಎತ್ತರಕ್ಕೆ ಇರ್ತಾರೆ ಅವರು. ಹೀಗೆ ಅತಿ ಎತ್ತರದವರು ಅಥವಾ ಅತಿ ಕುಳ್ಳಗಿರೋರಿಗೆ ಕಾರಣ ಬಹುಶಃ ಇದು ಕೂಡ ಇರಬಹುದು ಅಂತ ಹೇಳಬಹುದು. ಅಂದ್ರೆ ಪೂರ್ತಿಯಾಗಿ ಇದೊಂದೇ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಎಷ್ಟೋ ಸಲ ಜೆನೆಟಿಕ್ಸ್ ಕೂಡ ಕಾರಣ ಆಗುತ್ತೆ. ಈ ಒಂದು ಮಾತನ್ನು ಕೂಡ ನೀವು ಹಾಗೆ ಹೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಹೊಂಬಿಸಿಲು ಕಾರ್ಯಕ್ರಮ ಒಂದ್ ಸ್ವಲ್ಪನಾದರೂ ಬುದ್ಧಿಗೆ ಕೆಲಸವನ್ನ ಕೊಟ್ಟಿದೆ, ಹಾಗೇನೆ ಮನರಂಜನೆಯನ್ನು ಕೂಡ ಕೊಟ್ಟಿದೆ ಅಂತ ಭಾವಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಮುಗಿಸ್ತಾ ಇರೋದು ನಾಗಶ್ರೀ. ಪ್ರಶ್ನೆಗಳು ಹೇಗಿತ್ತು ಖಂಡಿತವಾಗ್ಲೂ ನಿಮ್ಮ ರಿವ್ಯೂಸ್ನ ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಯಾರೆಲ್ಲ ಸರಿಯಾದಂತಹ ಉತ್ತರ ಕೊಟ್ರಿ, ಯಾರೆಲ್ಲ ಸರಿ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದ್ರಿ, ಯಾರೆಲ್ಲ ಸ್ಪೋರ್ಟಿವ್ ಸ್ಪಿರಿಟ್ ಇಂದ ಹೆಸರನ್ನ ಹೇಳದೇ ಇದ್ರು ಕೂಡ ಬೇಜಾರ ಮಾಡಿಕೊಳ್ಳದೆ ಕೋಪ ಮಾಡಿಕೊಳ್ಳದೆ ನಮ್ಮ ಜೊತೆಯಾಗಿದ್ರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ತುಂಬು ಪ್ರೀತಿ, ಹಾಗೆ ಧನ್ಯವಾದಗಳು.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಸಣ್ಣ ವಯಸ್ಸಿನಿಂದಲೇ ನಾವು ನಮ್ಮ ಪರಿಸರದ ಕುರಿತು ಪ್ರಕೃತಿಯ ಕುರಿತು ಕಾಳಜಿಯನ್ನು ವಹಿಸುವಂತಹ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಬಹುಶಃ ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದಷ್ಟು ತಲೆಮಾರುಗಳು ಈ ಭೂಮಿಯ ಮೇಲೆ ಸಮಾಧಾನಕರವಾಗಿ ಬದುಕಬಹುದು ಅಂತ ಅನ್ಸುತ್ತೆ. ತುಂಬಾ ಸುಖವಾಗಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಈಗಾಗಲೇ ಎಷ್ಟೋ ಪರಿಸರವನ್ನು ನಾವು ಹಾಳು ಮಾಡಿದ್ದೇವೆ. ಆದರೆ ಹಾಳು ಮಾಡುವಂತಹ ಒಂದು ವೇಗ ಏನಿದೆ, ಇದಕ್ಕೆ ಒಂದು ಕಡಿವಾಣ ಹಾಕೊಳ್ಳುವಂತಹ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಆದರೆ ಇವತ್ತಿನ ಯೂತ್, ಇವತ್ತಿನ ಯುವ ಜನತೆಯ ಮೇಲೆ ಬಹುಶಃ ಇದರ ಭಾರ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ಅದೇ ಕಾರಣಕ್ಕಾಗಿ ಇವತ್ತು ನಾವು 4 ಗಂಟೆಯಿಂದ 5 ಗಂಟೆಯ ತನಕದ ಈ ಸಮಯದಲ್ಲಿ ಕೇಳ್ತಾ ಇದ್ದೀವಿ, ನೀವು ಪ್ರಕೃತಿಯನ್ನ ಉಳಿಸುವುದಕ್ಕೆ, ಪ್ರಕೃತಿಯನ್ನ ಸಂರಕ್ಷಿಸುವುದಕ್ಕೆ ಯಾವುದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಕಡೆಯಿಂದ ಕೊಡುಗೆಯನ್ನು ಕೊಡ್ತಿದ್ದೀರಿ ಅಂತ. ನೀವು ಯೂತ್ ಆಗಿರಲೇಬೇಕು ಅಂತ ಇಲ್ಲ, ಯಾರೇ ಆಗಿದ್ರೂ ಸರಿ ಪ್ರಕೃತಿಯ ಕಡೆಗೆ ನಿಮ್ಮ ಒಂದು ಸಂರಕ್ಷಣೆಯ ಹೆಜ್ಜೆ ಹೇಗಿದೆ ನಮಗೆ ತಿಳಿಸ್ಕೊಡಿ. ಅದು ಮನೆಯ ಸುತ್ತ ಗಿಡಮರಗಳನ್ನು ಬೆಳೆಸೋದಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ಗೆ ನೋ ಅಂತ ಹೇಳಿದ್ದಿರಬಹುದು, ಕಸವನ್ನು ಸರಿಯಾಗಿ ವಿಲೇವಾರಿ ಮಾಡಿಕೊಡುವಂಥದ್ದಿರಬಹುದು, ಅಥವಾ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಹಾಗೆ ಗಬ್ಬೆಬ್ಸಿ ಬರುವಂಥದ್ದು, ಮತ್ತೆ ತುಂಬಾನೇ ಸೌಂಡ್ ಪೊಲ್ಯೂಷನ್ ಮಾಡುವಂಥದ್ದು, ಇಂಥ ಯಾವುದನ್ನು ಮಾಡದೆ ತುಂಬಾ ಎಚ್ಚರಿಕೆಯಿಂದ ಬದುಕೋದಿರಬಹುದು. ಈ ರೀತಿಯಾಗಿ ನಿಮ್ಮದೇ ಆದಂಥ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ನೀವು ಹಾಕೊಂಡಿರ್ತೀರಿ, ಮತ್ತೆ ಅದಕ್ಕೆ ಸರಿಯಾಗಿ ಬದುಕ್ತಾ ಇರ್ತೀರಿ ಅಲ್ವಾ. ಹಾಗಾಗಿ ನಿಮ್ಮ ಕಡೆಯಿಂದ ಪ್ರಕೃತಿಗೆ ಕೊಡ್ತಾ ಇರುವಂತಹ ಕೊಡುಗೆ ಏನು, ಸಂರಕ್ಷಣೆಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆ ಏನು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಮ್ಮ ಜೊತೆಯಾಗಿ ಇವತ್ತು ಕೃಪಾ ಅವರು ಇದ್ದಾರೆ. ಕೃಪಾ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೆ, ಹಾಗೆಯೇ ಅವರ ಕಾಲೇಜ್ ಕಡೆಯಿಂದ ಒಂದಷ್ಟು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಕ್ಟಿವಿಟೀಸ್ ನಡೀತಂತೆ, ಅದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಹಲೋ,
1: ಹಾ ಮ್ಯಾಮ್.
0: ಕೃಪಾ, ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ?
0: ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಯಾವ ಕಾಲೇಜಲ್ಲಿ ಓದ್ತಾ ಇರೋದು?
1: ನಾನು ರಾಜರಾಜೇಶ್ವರಿ ಕೇರ್ಲಿ ಸೊಸೈಟಿ ಮ್ಯಾಮ್, ರಾಣೆಬೆನ್ನೂರು.
0: ಓಹೋ, ರಾಣೆಬೆನ್ನೂರು. ಸರಿ, ನಿಮ್ಮ ಕಾಲೇಜ್ನಲ್ಲಿ ಈ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಚಟುವಟಿಕೆಗಳು ನಡೀತು ಮತ್ತೆ ಅದರಲ್ಲಿ ನೀವು ಹೇಗೆ ಪಾಲ್ಗೊಂಡ್ರೆ ಹೇಳಬಹುದಾ?
1: ಹಾ ಮ್ಯಾಮ್, ಆಯ್ತು, ನಾ ಹೇಳ್ತೀನಿ. ನಮ್ ಅಂದ್ರೆ June 5 ಎನ್ವಿರಾನ್ಮೆಂಟಲ್ ಡೇ ದಿನ ನಮ್ ಕಾಲೇಜ್, ಅದಕ್ಕಿಂತ ಬಿಫೋರ್ ನಮ್ ಕಾಲೇಜ್ ಅಲ್ಲಿ ಇವೆಂಟ್ಸ್ ಮಾಡಿದ್ರು ಎನ್ವಿರಾನ್ಮೆಂಟ್ ಬಗ್ಗೆ, ಅದ್ರ ಅವೇರ್ನೆಸ್ ಬಗ್ಗೆ. ಸೊ ಅದ್ರಲ್ಲಿ ಸ್ವಲ್ಪ ಜನ ಅದ ಆಂಕರಿಂಗ್ ಮಾಡೋದ್ರಿಂದ ಆಗಿರ್ಬೋದು, ಅದ್ರ ಬಗ್ಗೆನೆ ಮಾತಾಡೋದಾಗಿರ್ಬೋದು, ಸ್ವಲ್ಪ ಜನ ಸ್ಪೀಚ್ ಮಾಡಿದ್ರು, ಆಮೇಲೆ ಡ್ರಾಯಿಂಗ್ ಮಾಡಿದ್ರು.
0: ಓಕೆ,
1: ಅದು ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮಾತಾಡಿದ್ರು ಸ್ವಲ್ಪ ಜನ, ಸ್ವಲ್ಪ ಜನ ಅವ್ರದ್ದು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ರು, ಎನ್ವಿರಾನ್ಮೆಂಟ್ ನ ಯಾವ ತರ ನಾವು ಕಾಪಾಡ್ಕೋಬೇಕು ಅನ್ನೋದ್ರ ನಮ್ ಪ್ರಿನ್ಸಿಪಲ್ ಚೆನ್ನಾಗಿ ಹೇಳಿದ್ರು.
0: ಓಕೆ, ಮತ್ತೆ ಇದಲ್ದೆ ನೀವು ನಿಮ್ ಕಡೆಯಿಂದ ಏನ್ ಮಾಡ್ತಿದ್ದೀರಿ? ಗಿಡವನ್ನ ಬೆಳೆಸೋದಿರಬಹುದು ಅಥವಾ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದೇ ಇರೋದಿರಬಹುದು, ಈ ರೀತಿ ಯಾವ್ದೆಲ್ಲ ಚಟುವಟಿಕೆಯಲ್ಲಿ ನೀವು ಪಾಲ್ಗೊಂಡಿದ್ದೀರಿ?
1: ನಾನ್ ಇದು ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತೇನೆ ಮ್ಯಾಮ್. ಯಾಕಂದ್ರೆ ನಮ್ದು ಹೋಟೆಲ್ ಇದೆ, ನಮ್ಮ 3 ಹೋಟೆಲ್ ಇದಾವ್ ರಾಣೆಬೆನ್ನೂರ್ನಾಗ. ನಾವು ನಮ್ಮ ಹೋಟೆಲ್ ಇನ್ನುವರೆಗೂ ಪ್ಲಾಸ್ಟಿಕ್ ಪ್ಲೇಟ್ಸ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಪೇಪರ್ಸ್ ಯೂಸ್ ಮಾಡಲ್ಲ, ಪ್ಲಾಸ್ಟಿಕ್ ಏನು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ನಾವೆಲ್ಲ ಯೂಸ್ ಮಾಡೋ ಸಿಲ್ವರ್, ಎಲ್ಲ ಸಿಲ್ವರ್ ತರದ ಎಲ್ಲ ಯೂಸ್ ಮಾಡ್ತಾ ಇದೀವಿ.
0: ಸಿಲ್ವರ್ ಫಾಯಿಲ್ ಯೂಸ್ ಮಾಡ್ತೀರಿ, ಅದನ್ನ ಬಿಟ್ಟರೆ ಬಾಳೆ ಎಲೆಯನ್ನು ಬಳಸಬಹುದು. ಒಟ್ಟಿನಲ್ಲಿ ಯಾವುದು ಪರಿಸರಕ್ಕೆ ಮಾರಕ ಅಲ್ಲ ಅಂತ ಒಂದು ವಸ್ತುಗಳನ್ನ ಮಾತ್ರ ಬಳಸ್ತಾ ಇದೀವಿ. ಓಕೆ, ತುಂಬಾ ಖುಷಿ ಆಯ್ತು ಕೃಪಾ ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಕೃಪಾ ಅವರು ನಮ್ಮ ಜೊತೆಯಾಗಿದ್ರು, ರಾಣೆಬೆನ್ನೂರಿಂದ ಮಾತಾಡಿದ್ರು ಅವರು. ಹೀಗೆಯೇ ನೀವು ಕೂಡ ಪರಿಸರ ಸಂಬಂಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರೆ ನಮಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಕೂಡ ಕಳಿಸಬಹುದು. ಸಂದೇಶವನ್ನು ಕಳಿಸ್ಕೊಡಿ, ನೀವು ಯಾವ ರೀತಿಯಾಗಿ ಪ್ರಕೃತಿಯನ್ನು ಸಂರಕ್ಷಿಸುವುದರಲ್ಲಿ ತೊಡಗಿಸಿಕೊಂಡಿದ್ದೀರಿ ಅಂತ. ಇವತ್ತಿಗೆ ಇದು ಪ್ರತಿ ಮನುಷ್ಯನ ಜವಾಬ್ದಾರಿ ಅಂತ ಕೂಡ ಅನಿಸುತ್ತೆ. ಯಾಕೆಂದರೆ ನಾವು ನಮ್ಮ ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗಬೇಕಾಗಿರೋದು ಆಸ್ತಿ ಪಾಸ್ತಿ ಹಣ ಕಾಸು ಅಲ್ಲ, ಅದರ ಬದಲು ಸ್ವಚ್ಛ ಸುಂದರ ಪರಿಸರವನ್ನು. ಯಾಕೆಂದರೆ ಎಷ್ಟೇ ಹಣ ಕೊಟ್ಟರು ಕೂಡ ಮತ್ತೆ ವಾಪಸ್ ಕೊಂಡ್ಕೊಳ್ಳೋಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಶುದ್ಧ ಕುಡಿಯುವ ನೀರು, ಹಾಗೆ ಗಾಳಿ ಮತ್ತು ಸಮೃದ್ಧ ಪರಿಸರ. ನೀವೇನಂತೀರಿ? ನಿಮ್ಮ ಸಂದೇಶಗಳಿಗೆ ಸ್ವಾಗತ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಾರೆ ಗೀತಾ ಜೋಶಿ ಅವರು, ಅವರನ್ನು ಕೂಡ ಮಾತಾಡ್ಸೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ
0: ಗೀತಾ ಜೋಶಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ನೋಡ್ರಿ, ನೀವ್ ಹೇಗಿದ್ದೀರಿ?
0: ನಾನ್ ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಪ್ರಕೃತಿಗೆ ಸಂಬಂಧಿಸಿದ ಹಾಗೆ ನೀವು ಒಂದಷ್ಟು ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ವಿವರವಾಗಿ ತಿಳಿಸಬಹುದಾ?
1: ಹಾ, ಖಂಡಿತ. ಸ್ವಲ್ಪ ಅಳಿಲು ಸೇವೆ ಅನ್ಕೋತೀನಿ ಪ್ರಕೃತಿಗೋಸ್ಕರ ನಾ ಮಾಡೋದು. ಮೊದಲೇದಾಗಿ ಹೇಳ್ಬೇಕಂದ್ರೆ ಕಸದಿಂದ ಶುರು ಮಾಡ್ತೀನಿ. ಈಗ ಹಸಿ ಕಸ ಬೇರೆ ಕಸ ಅಂತ ಬೇರ್ಪಡಿಸೋದು ಬೆಳ್ಳೆಣಕೆಯಲ್ಲಿ, ಅದು ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮಾಡ್ತಾರೆ, ಇನ್ನೂ ಇಂಪ್ರೂವ್ ಆಗ್ಬೇಕು ಬೇರೆ ನಗರ ಪ್ರದೇಶಗಳಲ್ಲಿ. ಹೀಗಾಗಿ ನಾನೇನ್ ಮಾಡ್ತೀನಿ, ಹಸಿ ಕಸ ಯಾವ್ದಾಗ್ಲಿ ಒಂದು ಟೀ ಪೌಡರ್ ಇಂದ ಹಿಡ್ಕೊಂಡು, ಆಮೇಲೆ ಕಸದ್ದೇನ ಇದು ಇರುತ್ತಲ್ಲ ಹಸಿರು ಸೊಪ್ಪು, ಅದೆಲ್ಲ ಆದಷ್ಟು ಮನೆ ಹತ್ರ ಹಸುಗಳು ಬರ್ತವೆ ಅವಕ್ಕೆಲ್ಲ ನಾನು ಹೊಟ್ಟೆಗೆ ತುಂಬುತ್ತೆ ಅಂತ ಹಸಿರ್ದು ಏನಾದ್ರು ಸೊಪ್ಪಿಂದ ಪಲ್ಯದೆಲ್ಲ ಆರ್ಸ್ಬಿಟ್ಟು ಅದಕ್ಕೆ ಹಾಕ್ತೀನಿ. ಆಮೇಲೆ ಬೆಲ್ಲದ ಚಹಾನೇ ಯೂಸ್ ಮಾಡೋದು ನಾನು, ಅಥವಾ ಸಕ್ಕರೆ ಹಾಕೋದಿಲ್ಲ. ಹೀಗಾಗಿ ಅದನ್ನ ಕುದಿಸೋದಿಲ್ಲಲ್ಲ ಚಹಾ ಪುಡಿಯಲ್ಲಿ, ಹೀಗಾಗಿ ಡೈರೆಕ್ಟ್ ನಾವು ಸೋಸಿದ ನಂತರ ಬೆಲ್ಲ ಮಿಕ್ಸ್ ಮಾಡ್ತೀನಿ. ಹೀಗಾಗಿ ಅದರಲ್ಲಿ ಯಾವುದೇ ಸಕ್ಕರೆ ಅಂಶ ಇರೋದಿಲ್ಲ, ಬೆಲ್ಲದ ಅಂಶ ಇರೋದಿಲ್ಲ. ಅದನ್ನ ನೇರವಾಗಿ ನಾನು ಕೈತೋಟ ಮಾಡ್ಕೊಂಡಿದ್ದೀನಿ, ಸುಮಾರು ಗಿಡಗಳನ್ನ ಹಾಕಿದ್ದೀನಿ, ಸುಮಾರು ಫಲಗಳು ಕೊಡ್ತವೆ. ಹೀಗಾಗಿ ನಮ್ಮ ಮನೆಯಿಂದನೇ ಗೊಬ್ಬರ ನಾನು ತಯಾರು ಮಾಡ್ತೀನಿ. ಆಮೇಲೆ ಬಾಳೆಹಣ್ಣು ನೀರಿನಲ್ಲಿ ನೆನೆಸ್ಬಿಟ್ಟು ಅದನ್ನ ಒಂದ್ ವಾರ ಇಟ್ಟು ನಂತರ ಗಿಡಗಳಿಗೆ ಹಾಕೋದು, ತುಂಬಾ ಅದರಲ್ಲಿ ಪೋಷಕಾಂಶ ಇರುತ್ತೆ, ಯಾವುದೇ ಬೇಕಾಗುತ್ತೆ ಅದು. ಅದೇ ತರ ಎಲ್ಲ ಒಂದು ಈರುಳ್ಳಿ ಸಿಪ್ಪಿ ಆಗಿರ್ಬೋದು, ಬೆಳ್ಳುಳ್ಳಿ ಸಿಪ್ಪಿ ಆಗಿರ್ಬೋದು, ಆಮೇಲೆ ಚಹಾ ಪುಡಿದೆಲ್ಲ ಚರಟ ಅಂತಾರಲ್ಲ, ಅದನ್ನೆಲ್ಲ ಜಮಾಯಿಸ್ಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದ್ಬಿಟ್ಟು ರಾತ್ರಿವರೆಗೂ ಎಷ್ಟು ಸತ್ಯ ಯಾರು ಗೆಸ್ಟ್ ಬರ್ತಾರೆ, ಮತ್ತೆ ಹೆಚ್ಚು ಕಮಿಟಿ ಆಗುತ್ತೆ ನೋಡಿ, ನಮ್ದು ಗುಲ್ಬರ್ಗಾ ಕಡೆಯವರೆಲ್ಲ ಚಾಳ ಮಂದಿನೇ ಕಾಫಿಕ್ಕಿಂತ. ಹೀಗಾಗಿ ಜಾಸ್ತಿ ನಾನು ಏನ್ ಮಾಡ್ತೀನಿ, ಅದನ್ನೆಲ್ಲ ಸಂಗ್ರಹಣೆ ಮಾಡಿ ನೈಟ್ ಮಲಗುವಾಗ ಎಷ್ಟು ಗಿಡಗಳದೆಲ್ಲ ಒಂದೊಂದು ವಿಶಿಷ್ಟ ಒಂದು ಮುಷ್ಟಿ ಹಂಗೆ ಹಾಕಿ ಅದನ್ನೆಲ್ಲ ನಾನು ಗಿಡದ ಕೆಳಗಡೆ ಹಾಕ್ಬಿಡ್ತೀನಿ ಅದೊಂದು. ಹೀಗಾಗಿ ನನ್ನ ಮಹಾನಗರ ಪಾಲಿಕೆಗೆ ನಮ್ಮ ಮನೆಯಿಂದ ಹಸಿ ಕಸ ಹೋಗೋದಿಲ್ಲ, ಎಷ್ಟು ಒಣ ಕಸ ಮಾತ್ರ ಹೋಗುತ್ತೆ. ನನಗೊಂಥರ ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಬೇರೆಯವ್ರಿಗೂ ಸಹ ಅದನ್ನೇ ಸಲಹೆ ಕೊಡ್ತೀನಿ, ಅಥವಾ ಅಕ್ಕಪಕ್ಕದವ್ರಿಗೆ ಹೇಳ್ತೀನಿ, ನಿಮ್ದು ಈರುಳ್ಳಿ ಗಿರುಳ್ಳಿ ಏನಾದ್ರೂ ಸಿಕ್ತೈತಂದ್ರೆ ಅದನ್ನ ಜಮಾ ಮಾಡಿಡಿ, ನಾನು ಕೊಡಿ, ನನ್ನ ಗಿಡಗಳಿಗೆಲ್ಲ ಹಾಕ್ತೀನಿ ಅಂತ. ಅದರಿಂದ ಆದ್ರೂ ಸ್ವಲ್ಪ ಕಸದ ಹೊರೆ ಕಮ್ಮಿ ಆಗುತ್ತೆ ನಮ್ಮ ಮಹಾನಗರ ಪಾಲಕರು ಒಯ್ಯೋಕಂತ ಅದನ್ನ ಹೇಳ್ತೀನಿ. ಆಮೇಲೆ ಇನ್ನೊಂದಂದ್ರೆ ಹಸುಗಳಿಗೆ ಹೆಚ್ಚಾಗಿ ಹೇಳ್ತೀನಲ್ಲ, ಹಣ್ಣಿನ ಸಿಪ್ಪೆ ಯಾವ್ದಾದ್ರು ಬಾಳೆಹಣ್ಣು ಸಿಪ್ಪೆ ಅದು ಕೂಡ ತಿನ್ನುತ್ತೆ, ಯಾವ್ದಾದ್ರು ತಿನ್ನೋದು
0: ಅವರೆಕಾಯಿ ಸಿಪ್ಪೆ ಇರಬಹುದು, ಬಟಾಣಿ ಸಿಪ್ಪೆ ಇರಬಹುದು, ಇದನ್ನೆಲ್ಲ ಬಿಡಿಸಿರುವಂತದ್ದು ಅದಕ್ಕೆ ತುಂಬಾ ರುಚಿಯಾಗಿ ಕೂಡ ಅಂತ ಅನ್ಸತ್ತೆ, ಅದಕ್ಕೆ ಇಷ್ಟಪಟ್ಟು ತಿನ್ನತ್ತೆ ಅದು.
1: ಹೌದು. ಆಮೇಲೆ ಇನ್ನೊಂದು ನೋಡಿ, ಯಾರಾದ್ರೂ ಗೆಸ್ಟ್ ಬರ್ತಾರೆ ಸುಮಂಗಿಲ ಇದ್ರೆ ನಮ್ ಕಡೆ ಏನ್ ಸಂಪ್ರದಾಯ, ಒಂದು ಬ್ಲೌಸ್ ಪೀಸ್ ಏನೋ ಕುಂಕುಮ ಹಚ್ಬಿಟ್ಟು ಉಡಿ ತುಂಬಿ ಬಿಡ್ತೀನಿ. ಅದು ಬ್ಲೌಸ್ ಪೀಸ್ ಏನಾಗುತ್ತೆ ಗೊತ್ತಾ ನಾಗೇಶ್ರಿ ಅವ್ರೆ, ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರಿಗೆ ಪಾರ್ಸೆಲ್ ಆಗಿ ಹೀಗೆ ಎಷ್ಟೋ ಮನೆಗಳಿಗೆ ತಲುಪುತ್ತೆ. ಅದನ್ನ ಏನ್ ಮಾಡ್ತೀನಿ, ಯೂಟ್ಯೂಬ್ ಅಲ್ಲಿ ನಾನು ಹೊಲಿತೀನಿ, ನಾನು ಪಿಕೋ ಫಾಲ್ ಮಾಡ್ತೀನಿ, ರೀಸ್ಟಿಚ್ ಮಾಡ್ತೀನಿ, ನೈಟಿ ರೀಸ್ಟಿಚ್ ಮಾಡ್ತೀನಿ, ನನಗೆ ಸ್ವಲ್ಪ ಹೊಲಿಗೆದ ಇಂಟ್ರೆಸ್ಟ್ ಇದೆ, ಅದು ಕೂಡ ನಾನು ಮಾಡ್ತೀನಿ. ಅವಾಗ ಏನ್ ಮಾಡ್ತೀನಿ, ಸಣ್ಣ ಸಣ್ಣ ಮೊಬೈಲ್ ಪರ್ಸ್ಗಳನ್ನ ಬ್ಲೌಸ್ ಪೀಸ್ ಇಂದ ಹ್ಯಾಂಗ್ ಮಾಡ್ಬೇಕು, ಆಮೇಲೆ ಹ್ಯಾಂಡಲ್ ಬ್ಯಾಗ್ ಚಿಕ್ಕ ಚಿಕ್ಕ ಹ್ಯಾಂಗ್ ಅದೆಲ್ಲ ನಾನು ಮನೆಯಲ್ಲೇ ಅದೇ ಬ್ಲೌಸ್ ಪೀಸ್ ಇಂದ ಅದನ್ನೇ ಮಾಡ್ಬಿಟ್ಟು ಅವ್ರೇನ್ ಬಂದಿರ್ತಾರಲ್ಲ ನಮ್ಮ ಮನೆಗೆ ಗೆಸ್ಟ್, ಅರ್ಶಿನ ಕುಂಕುಮ ಕೊಟ್ಟು ಅಂತ ಬ್ಯಾಗ್ ಗಳನ್ನೇ ನಾನು ಕೊಡ್ತೀನಿ. ಆದ್ರೆ ಬ್ಲೌಸ್ ಪೀಸ್ ಮಾತ್ರ ಒಟ್ಟು ಕೊಡೋದಿಲ್ಲ, ಯಾಕಂದ್ರೆ ಪರಿಸರಕ್ಕೆ ನಾವು ಯಾವ್ದು ಉಪಯುಕ್ತ ಆಗುತ್ತೆ ಅಂತದ್ದು ಕೊಟ್ರೆ ಅವ್ರಿಗೂ ಒಳ್ಳೇದಾಗುತ್ತೆ ನಮ್ಗೂ ಒಳ್ಳೇದು. ಆಮೇಲೆ ಇನ್ನೊಂದಂದ್ರೆ ನಿಮ್ಮ ಅಂಗಡಿಗೆ ದಿನಸಿ ಸಾಮಾನು ತರಕ್ ಹೋದಾಗ, ಹಾಲು ಮೊಸರು ತರಕ್ ಹೋದಾಗ, ಮನೆಯಿಂದ ಸುಮಾರು ಬಟ್ಟೆಗಳ ಚೀಲಗಳನ್ನ ಕೈ ಚೀಲಗಳನ್ನ ಹೊಲ್ದಿದೀನಿ, ಅದನ್ನೇ ತಗೊಂಡ್ ಹೋಗಿ ಅದರಲ್ಲೇ ತಗೊಂಡ್ ಬರ್ತೀನಿ. ಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಸಹ ನಾನು ಹೊಲ್ದು ಕೊಡ್ತೀನಿ, ದುಡ್ಡು ಬೇಡ ನೀವು ಅದನ್ನ ಯೂಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆಮೇಲೆ ನಮ್ಗೆ ಅಂಗಡಿನಲ್ಲಿ ಅದನ್ನ ಕವರ್ ನಲ್ಲಿ ಹಾಕಿ ಕೊಡ್ತಾರೆ, ಏನಾದ್ರು ಸಾಮಾನುಗಳನ್ನ ನಾನು ಮೊದಲೇ ಹೇಳ್ಬಿಡ್ತೀನಿ, ನಾನು ಮಾತ್ರ ಕವರ್ ಕೊಡ್ಬೇಡಿ, ನಾನು ಮನೆಯಿಂದ ತಂದಿದೀನಿ ಅದರಲ್ಲೇ ಹಾಕ್ಬಿಡಿ ಅಂತ ಹೇಳ್ತೀನಿ. ಇಷ್ಟು ಒಂದು ಅಳಿಲು ಸಹಾಯ ನಮ್ಮಿಂದ ಆದ್ರೆ ಪ್ರತಿಯೊಬ್ಬರಿಂದ ಆದ್ರೆ ಅದು ಎಷ್ಟೋ ನಮ್ಗೆ ಪರಿಸರಕ್ಕೆ ಒಳ್ಳೇದಂತ ನನ್ನ ಅನಿಸಿಕೆ.
0: ಖಂಡಿತವಾಗ್ಲು, ನಿಮ್ಮ ಇಷ್ಟೋ ಮಾತುಗಳನ್ನ ಕೇಳಿಸ್ಕೊಂಡು ಇಷ್ಟನ್ನು ಪಾಲಿಸ್ಬಿಟ್ರೆ ಸಾಕು ಅಂತ ಅನ್ಸುತ್ತೆ ಪ್ರತಿಯೊಬ್ರು ಕೂಡ ಎಷ್ಟೋ ಮಾಡಿದ ಹಾಗೆ. ಅದರಲ್ಲೂ ಮುಖ್ಯವಾಗಿ ನೀವು ಹೇಳಿದಂತ ಹಸಿ ಕಸವನ್ನ ಹೊರಗಡೆ ಹಾಕೋದಿಲ್ಲ ಅನ್ನುವಂಥದ್ದು, ಅದನ್ನ ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡೋಂಥದ್ದಿರಬಹುದು, ಮತ್ತೆ ಈಗ ಪ್ಲಾಸ್ಟಿಕ್ ಕವರ್ನ ಬಳಕೆ ಎಷ್ಟು ಕಡಿಮೆ ಮಾಡಿದ್ದೀರಿ ಅಂತ, ಇವೆಲ್ಲವೂ ಕೂಡ ನಿಜಕ್ಕೂ ಗಮನಾರ್ಹವಾದಂತಹ ಕೆಲಸಗಳೇ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ಗೀತಾ ಜೋಶಿ ಅವರೇ, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ.
1: ಅವಕಾಶ ನೀಡಿದ್ದಕ್ಕೆ ತಮಗೂ ಸಹ
0: ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಗೀತಾ ಜೋಶಿ ಅವರ ಮಾತನ್ನ ಕೇಳಿಸ್ಕೊಂಡ್ರೆ, ನಿಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ರೆ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ಸಂದೇಶ ಕಳಿಸಿ.

0: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋಗೆ. ಇವತ್ತು ತುಂಬಾ ಜನ ಕರೆ ಮಾಡ್ತಾ ಇದ್ದಾರೆ ಪರಿಸರವನ್ನ ರಕ್ಷಿಸುವುದರಲ್ಲಿ ಅವರು ಕೈಗೊಂಡಿರುವಂತಹ ಕೆಲಸಗಳ ಕುರಿತಾಗಿ ಹೇಳ್ತಾ ಇದ್ದಾರೆ. ಇದೀಗ ವಾಣಿಶ್ರೀ ಅವರು ಕಾಲ್ ಮಾಡಿದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ನಾಗಶ್ರೀ ಅವರೇ, ಆರಾಮಿದ್ದೀರಿ?
0: ಆರಾಮಿದ್ದೀನಿ, ನೀವು ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ನೋಡ್ರಿ.
0: ಮತ್ತೆ ನೀವು ಕೂಡ ಪರಿಸರದ ಕುರಿತಾಗಿ ತುಂಬಾ ಕಾಳಜಿಯನ್ನ ಹೊಂದಿರುವಂತವರು. ನೀರಿನ ಮಿತವ್ಯಯದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಹೇಳಿ.
1: ಹೌದ್ರಿ, ನಾನು ನನ್ನ ಕೈಲಾದ ಮಟ್ಟಿಗೆ ಆದಷ್ಟು ಸ್ವಲ್ಪ ನೀರನ್ನು ತುಂಬಾ ಕಡಿಮೆ ಬಳಕೆ ಮಾಡ್ತೀನಿ. ನಾನು ಎಲ್ಲಿ ನೆಸೆಸರಿ ಇದೋ ಅಲ್ಲಿ ಮಾತ್ರ, ಆಮೇಲೆ ಮನೆಯಲ್ಲಿ ಲೈಟ್ ಎಲ್ಲಿ ಬೇಕಂದ್ರೆ ಲೈಟ್ ಹಾಕೊಂಡು ಓಡಾಡೋದು, ಅನ್ನಿಸಿದ್ರೆ ಫ್ಯಾನ್ ಆನ್ ಮಾಡಿ ಎಲ್ಲಿ ಬೇಕಾದ್ರೆ ಹೋಗಿ ಕುತ್ಕೊಳ್ಳೋದು, ಇಂಥ ಕೆಲಸ ಎಲ್ಲ ನಾನು ಮಾಡಕ್ ಹೋಗಲ್ಲ. ಆಮೇಲೆ ಬೇರೆಯವ್ರ ಮನೆ ಹೋದ್ರ ಅದು ಯಾರ ಮನೆ ಏನು ಅಂತ ಅದೆಲ್ಲ ನಾನು ನೋಡಕ್ ಹೋಗಲ್ಲ. ಅಲ್ಲಿ ಅನ್ನಿಸಿದ್ರೆ ಏನಾದ್ರು ಫ್ಯಾನ್ ಏನಾದ್ರು ಓಡ್ತಾ ಇದ್ರೆ, ಲೈಟ್ ಏನಾದ್ರು ಆನ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ನಾ ಆಫ್ ಮಾಡ್ತೀನಿ. ಅವ್ರು ಏನ್ ತಿಳ್ಕೊಳ್ತಾರೆ ಅದನ್ನೆಲ್ಲ ವಿಚಾರ ಮಾಡಲ್ಲ. ಆದಷ್ಟು ಪ್ಲಾಸ್ಟಿಕ್ ನ ನಾನು ಡಸ್ಟ್ಬಿನ್ ಅಲ್ಲೇ ಹಾಕ್ತೀನಿ. ಹೊರಗಡೆ ಏನಾದ್ರು ಮಕ್ಳು ತಿಂದ್ರು ಮಾಡಿದ್ರು ನಾನು ಬ್ಯಾಗ್ ಅಲ್ಲಿ ಹಾಕೊಳ್ತೀನಿ. ಅದನ್ನ ಹಾಕೊಂಡು ಕಾರಲ್ಲಿ ಹೋಗ್ತಿದ್ರು ಅಷ್ಟೇ, ಕಾರಲ್ಲಿ ಏನಾದ್ರು ತಿಂದ್ರು ಮಾಡಿದ್ರೆ ಎಲ್ಲ ನಾವ್ ಒಂದ್ ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಂಡಿರ್ತೀವಿ. ಇದನ್ನ ಮಾತ್ರ ನಾ ಅಲ್ಲ, ನಮ್ಮ ಮನೇಲಿರೋ ಪ್ರತಿಯೊಬ್ರು ಇದನ್ನ ಪಾಲಿಸ್ತಾರೆ.
0: ಹೌದು,
1: ಹೀಗಾಗಿ ಹಾ ಅದೊಂದು ನನ್ ಖುಷಿ ಇದೆ. ಇಷ್ಟಾದ್ರೂ ನನ್ನ ಪರಿಸರಕ್ಕೆ ನನ್ನಿಂದ ಒಂದು ಸಹಾಯ ಆಗ್ತಾ ಇದೆ. ಇಲ್ಲ ಅಂದ್ರೆ ನಾ ಇಲ್ಲ ಸರ್, ಪರಿಸರ ನಾವು ತುಂಬಾ ಸಹಾಯ ತಗೊಳ್ತೀವಿ, ಆದ್ರೆ ಅದಕ್ಕೊಂದು ನಾವು ಇದು ನಮ್ಮ ನಾವು ಈ ಮೂಲಕ ನಾವು ಪರಿಸರಕ್ಕೆ ಏನೋ ಒಂದು ಇದು ಕೊಡ್ತಾ ಇದೀವಿ ಅನ್ನೋದೊಂದು ನನ್ಗೆ ಖುಷಿ ಇದೆ.
0: ನಿಜ ನಿಜ, ನಾವು ಎಷ್ಟೋ ಕಡೆ ಹೊರಗಡೆ ಹೋದಾಗೆಲ್ಲ ಕೂಡ ಪ್ರವಾಸಿ ಕ್ಷೇತ್ರದಲ್ಲಿ ಇರಬಹುದು ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ಇರಬಹುದು, ನಮ್ಮ ಮನೆಯನ್ನ ನಾವು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತೀವಿ, ಆದ್ರೆ ಅಲ್ಲಿ ಹೋದ ಕಡೆ ಎಲ್ಲಂದ್ರಲ್ಲಿ ಕಸ ಎಸ್ದು ಬರೋದಿರಬಹುದು ಅಥವಾ ಪ್ಲಾಸ್ಟಿಕ್ ಕವರ್ಗಳು ಏನೇ ಆಗ್ಲಿ ಪ್ರತಿಯೊಂದನ್ನು ಎಸ್ದು ಬರೋದನ್ನ ಬಿಟ್ರೆ ಸರಿಯಾಗಿ ಕಸದ ಡಬ್ಬಿಯಲ್ಲೇ ಹಾಕೋದಿರಬಹುದು ಅಥವಾ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮೊಂದಿಗೆ ತಗೊಂಡು ಬಂದು ನಮ್ಮ ಮನೆಯ ಕಸ ಡಬ್ಬಿಗೆ ಹಾಕೋದಿರಬಹುದು. ಇಂಥದ್ದು ಕೇಳೋದಕ್ಕೆ ಹೇಳೋದಕ್ಕೆ ತುಂಬಾ ಸಣ್ಣ ಪುಟ್ಟ ಅಂತ ಅನ್ಸಬಹುದು, ಆದ್ರೆ ಅದು ತರುವಂತ ಬದಲಾವಣೆ ತುಂಬಾ ಗಮನಾರ್ಹವಾಗಿ ಇರುತ್ತೆ, ತುಂಬಾ ದೊಡ್ಡದಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ನೀವು ಇಡ್ತಾ ಇರುವಂತ ಹೆಜ್ಜೆ ನಿಜಕ್ಕೂ ಕೂಡ ದೊಡ್ಡ ಹೆಜ್ಜೆ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಆಮೇಲೆ ಚಿಕ್ಕ ಬಾಟ್ಲ್ ನಮ್ಗೆ ವ್ಯಾನಿಟಿ ಬಗ್ಗೆ ಎಷ್ಟು ಇರುತ್ತೋ ಅಷ್ಟೇ ಬಾಟ್ಲ್ಗಳು ಈಗಂತೂ ಬೇಕಾದಂಗ್ ಸಿಕ್ಕೇ ಸಿಗುತ್ತೆ. ಅದೊಂದು ಬಾಟ್ಲ್ ನಾವು ನೀರಿನ ಬಾಟ್ಲ್ ಇಟ್ಕೊಂಡೋದ್ರೆ ಈಗಂತೂ ಎಲ್ಲ ಕಡೆ ಈಗ ನಾವು ಇದು
0: ಶುದ್ಧ ಕುಡಿಯೋ ನೀರಿನ ಘಟಕ ಇರುತ್ತೆ, ಒಳ್ಳೆ ನೀರ್ ಸಿಗ್ತಾ ಇರುತ್ತೆ, ನಮ್ಮ ಮನೆಯಿಂದ ನೀರನ್ನ ಕೊಂಡು ಹೋಗೋದು ಕೂಡ ತುಂಬಾ ಒಳ್ಳೆಯದು.
1: ಅಲ್ಲಿ ತುಂಬಬಹುದು ನಾವು ಪ್ಲಾಸ್ಟಿಕ್ ಇಂದ 20 ರೂಪಾಯಿ ಕೊಟ್ಟು 1 ಲೀಟರ್ ನೀರ್ ಬಾಟ್ಲ್ ತಗೊಳ್ಳೋದಕ್ಕಿಂತ ನಾವು ಹಾಲಿಗೆ 60 ರೂಪಾಯಿ ಕೊಡೋಕೆ ಅಳತೀವಿ ನಾವು, ಬಟ್ ನೀರಿಗೆ 20 ರೂಪಾಯಿ ಕೊಟ್ಟು ತಗೊಳ್ತೀವಿ. ಅದಕ್ಕಿಂತ ಚಿಕ್ಕ ಚಿಕ್ಕ ಬಾಟ್ಲ್ ನಾವು ವ್ಯಾನಿಟಿ ಬಗ್ಗೆ ಎಷ್ಟು ಹಿಡಿಸುತ್ತೋ ಅಂದಾಗ ಒಂದು ಸೀಲಿಂಗ್ ಬಾಟ್ಲ್ ತಗೊಂಡೋಗಿ ನಾವು ಎಲ್ಲಿ ಬೇಕಾದ್ರೆ ನಾವು ಅದನ್ನ ತಗೋಬಹುದು, ಸಂಗ್ರಹಿಸ್ಕೋಬಹುದು. ಹೌದಲ್ವಾ?
0: ಹೌದು,
1: ಇಂಥದೆಲ್ಲ ಮಾಡ್ತಾ ಇದೀನಿ ನಾನು. ಎಲ್ಲ ಅದು ನಮ್ ರೇಡಿಯೋದಿಂದ ಕೇಳಿ ಕೇಳಿ ಇಲ್ಲಪ್ಪ ನಾವು ಪರಿಸರಕ್ಕೆ ಏನಾದ್ರು ಕೊಡ್ಬೇಕು ಅಂತ ಹೇಳಿ ಇಂಥದೆಲ್ಲ ಚಿಕ್ಕ ಚಿಕ್ಕ ಪ್ರಯತ್ನ ಮಾಡ್ತಾ ಇದೀನಿ ನಾನು. ಥ್ಯಾಂಕ್ ಯು ತುಂಬಾ ಇದೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು ರೀ ನಾಗಶ್ರೀ ಅವರೇ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವಾಣಿಶ್ರೀ. ಥ್ಯಾಂಕ್ ಯು,
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಸ್ನೇಹಿತರೆ, ವಾಣಿಶ್ರೀ ಧಾರವಾಡದಿಂದ ನಮ್ಮ ಜೊತೆಯಾಗಿ ಮಾತಾಡಿದ್ರು.
2: ಹೀಗೆ ಮಣಿ ಮುಳೆ ಮದಿ ವಾದಣ್ಣ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರೈನ್ಬೋದಲ್ಲಿ. ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಕೇಳಿದ್ದೆ, ನೀವು ಪ್ರಕೃತಿಯನ್ನು ಸಂರಕ್ಷಿಸೋಕೆ ಯಾವ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ, ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಿ ಅಂತ. ನಾವು ಶಬ್ದ ಮಾಲಿನ್ಯ ಮಾಡಲ್ಲ, ಪಟಾಕಿ ಸಿಡಿಸಿ ವಾಯು ಮಾಲಿನ್ಯ ಕೂಡ ಮಾಡೋದಿಲ್ಲ, ಪ್ಲಾಸ್ಟಿಕ್ ಪರಿಸರಕ್ಕೆ ಹಾನಿ ಅಂತ ತಿಳ್ಕೊಂಡು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಾಂತಾಚಾರ ಬೆಡಿಕೇರ ಅವರು ಹೇಳಿದ್ದಾರೆ, ವರ್ಷಕ್ಕೆ ಕನಿಷ್ಠ ಒಂದು ಮರವನ್ನು ನೆಡ್ತೀವಿ, ನೀರನ್ನು ಕೂಡ ಮಿತವಾಗಿ ಬಳಸ್ತೀವಿ, ಹಾಗೆ ಪ್ಲಾಸ್ಟಿಕ್ ಬಳಕೆ ಆದಷ್ಟು ಕಡಿಮೆ ಮಾಡಿದ್ದೀವಿ, ಕಸವನ್ನು ಎಲ್ಲಿ ಅಂತ ಅಂದರೆ ಅಲ್ಲಿ ಎಸೆಯಿದೆ ಜೋಪಾನವಾಗಿ ಅದನ್ನು ಸಾಲ್ಟ್ ಮಾಡಿ ಕೊಡ್ತೀವಿ, ಹಾಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಬೇರೆಯವರಲ್ಲೂ ಕೂಡ ಜಾಗೃತಿ ಮಾಡಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಗೀತಾ ಜೋಶಿ ಅವರು ಕರೆ ಮಾಡಿ ಮಾತಾಡಿದ್ರು ನಮ್ಮ ಜೊತೆ. ಮತ್ತೆ ಅಮೃತ ಅವರು ಹೇಳ್ತಿದ್ದಾರೆ, ನಮ್ಮ ಮನೆ ಮುಂದೆ ತುಂಬಾ ದೊಡ್ಡ ಜಾಗ ಇಲ್ಲ, ಇರುವ ಸ್ವಲ್ಪ ಜಾಗದಲ್ಲೇ ನಾವು ಒಳ್ಳೊಳ್ಳೆಯ ಗಿಡಗಳನ್ನ ಬೆಳೆಸಿದ್ದೇವೆ, ಹಾಗೆಯೇ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರು ಇಡೋದು ನಮ್ಮ ಮನೆಯ ಅಭ್ಯಾಸ. ಇನ್ನೊಂದು ವಿಶೇಷ ಅಂದರೆ ನಮ್ಮ ಮನೆಯಲ್ಲಿ ಇವತ್ತಿಗೂ ಫ್ರಿಡ್ಜ್ ಇಲ್ಲ, ಕೆಲವರಿಗೆ ಇದು ಕೊರತೆ ಅಂತ ಕಾಣಿಸಬಹುದು, ಆದರೆ ನಾವು ಇದನ್ನು ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಸಂಗ್ರಹಿಸಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಕೊಂಡುಕೊಂಡು ಬರಲೇ ಇಲ್ಲ, ಬೇಕಾದಷ್ಟು ಮಾತ್ರ ಅಡುಗೆ ಮಾಡ್ತೀವಿ, ಹೀಗಾಗಿ ಆಹಾರದ ವ್ಯರ್ಥವೂ ಕೂಡ ಕಡಿಮೆ ಆಗಿದೆ, ವಿದ್ಯುತ್ ಬಳಕೆಯೂ ಕೂಡ ಕಡಿಮೆ ಆಗಿದೆ. ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ತಮ್ಮದೇ ಆದಂತಹ ಪಾತ್ರವನ್ನು ವಹಿಸುತ್ತೆ. ನಾವು ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾಗಂತ ಅಗತ್ಯ ಇಲ್ಲ, ಆದರೆ ಈ ತರಹ ಸಣ್ಣ ಸಣ್ಣ ಕೆಲಸಗಳ ಮೂಲಕವೇ ಬಹುದೊಡ್ಡ ಬದಲಾವಣೆಯನ್ನು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ಸತ್ಯ, ಹಾಗೆ ನೀವು ಕೈಗೊಂಡಿರುವಂತಹ ಕೆಲಸಗಳು ಕೂಡ ಶ್ಲಾಘನೀಯ. ಯಾಕೆಂದ್ರೆ ನಾವು ಬರೀ ನಮ್ಮ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತೀವಿ, ಒಂದು ಸ್ವಲ್ಪ ವಿಶಾಲವಾದಂತಹ ಮನಸ್ಸಿನಿಂದ ನಮ್ಮ ಪ್ರಕೃತಿಯ ಕುರಿತಾಗಿ ಯೋಚನೆ ಮಾಡೋದಿರಬಹುದು, ಪ್ರಾಣಿ ಪಕ್ಷಿಗಳ ಕುರಿತಾಗಿ ಯೋಚನೆ ಮಾಡುವಂಥದ್ದಿರಬಹುದು ನಮ್ಮನ್ನ ಇನ್ನಷ್ಟು ಮಾನವೀಯಗೊಳಿಸುತ್ತೆ. ಹಾಗೆಯೇ ಮನೆಯ ಸುತ್ತ ಗಿಡ ಮರ ಬೆಳೆಸಿದೀವಿ, ಗುಬ್ಬಚ್ಚಿಗೆ ಗೂಡು ಕಟ್ಟಿದೀವಿ, ಮತ್ತೆ ಆಹಾರ ಕೊಡ್ತೀವಿ, ಇದರಿಂದ ಹತ್ತಾರು ಗುಬ್ಬಚ್ಚಿಗಳು ಮನೆಯ ಅಂಗಳದಲ್ಲಿ ಇವೆ, ಮಳೆ ನೀರು ಕೊಯ್ಲು ಅಳವಡಿಸ್ಕೊಂಡಿದ್ದೇವೆ, ಅನಗತ್ಯ ವಿದ್ಯುತ್ ಬಳಸೋದಿಲ್ಲ, ಅನವಶ್ಯಕವಾಗಿ ಪ್ಲಾಸ್ಟಿಕ್ ಕೂಡ ಬಳಸೋದಿಲ್ಲ, ತುಂಬ ಕಡಿಮೆ ಬಳಸ್ತೀವಿ, ಹೊಲಕ್ಕೆ ರಸಗೊಬ್ಬರ ಕಡಿಮೆ ಮಾಡಿ ಕಾಂಪೋಸ್ಟ್ ಗೊಬ್ಬರ ಹಾಕ್ತಾ ಇದ್ದೀವಿ, ಹಸಿಕಸ ಒಣಕಸ ವಿಂಗಡಿಸಿ ಪಂಚಾಯಿತಿ ವಾಹನಕ್ಕೆ ಕೊಡ್ತಾ ಇದ್ದೀವಿ, ಹೆಚ್ಚಾಗಿ ಬೈಸಿಕಲ್ ಬಳಸ್ತೀವಿ ಅಂತ ಹೇಳಿ ರಾಧಾಕೃಷ್ಣ ಚಲಹಳ್ಳಿ ಮೆಸೇಜ್ ಮಾಡಿದ್ದಾರೆ. ನಿಜಕ್ಕೂ ನೀವು ಗ್ರೇಟ್ ಸರ್, ನಮ್ಮ ಕಡೆಯಿಂದ ಹೆಡ್ಸ್ ಆಫ್ ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಪ್ರಕೃತಿ ಉಳಿಸಬೇಕಾದ್ರೆ ನಾವು ಬಹಳ ಎಚ್ಚರಿಕೆ ವಹಿಸಬೇಕು, ಒಂದು ಗಿಡ ನೆಡಬೇಕಾದ್ರೆ ನಾವು ಸರಿಯಾದ ಸಮಯಕ್ಕೆ ನೀರು ಗೊಬ್ಬರ ಕೊಟ್ಟರೆ ಮಾತ್ರ ಗಿಡ ನೆಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟೆಯಿಂದ ಮೆಸೇಜ್ ಮಾಡಿದ್ದಾರೆ ಜೀವೂರ ಹಾಗೆ ರಾಮಚಂದ್ರ ಅವರು. ಪರಿಸರವನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ, ನಾನು ಪ್ಲಾಸ್ಟಿಕ್ ಬಳಕೆ ಮಾಡೋದಿಲ್ಲ ಮೇಡಮ್, ಆದಷ್ಟು ಬಟ್ಟೆಯ ಕೈಚೀಲವನ್ನು ಬಳಸ್ತೀನಿ ಅಂತ ಹೇಳಿ ಷಣ್ಮುಖ ಹಳೆ ಬಾತಿ ಗ್ರಾಮದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಉಮರ್ ಭಾಷಾ ಹೇಳ್ತಿದ್ದಾರೆ, ನಾನು ಮನೆ ಸುತ್ತಲೂ ಗಿಡ ಮರ ನೆಟ್ಟಿದ್ದೇನೆ ಅಂತ ಹೇಳಿ ತುಂಬ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಲ್ಲೊಂದು ದೊಡ್ಡ ಸಂದೇಶ ಇದೆ, ಇದರ ಕುರಿತಾಗಿ ಮಾತಾಡ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಹಾಡು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಪರಿಸರ ಸಂರಕ್ಷಣೆಯ ಕುರಿತಾದ ಮಾತುಕತೆ ಸಖತ್ ಜೋರಾಗಿ ನಡೀತಾ ಇದೆ. ಡಾಕ್ಟರ್ ತಮ್ಮಾರೆಡ್ಡಿ ಹೊಸಕೋಟೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ. ನಾವು ಕೂಡ ನಮ್ಮ ಒಂದು ಸಂಘದ ವತಿಯಿಂದ 10 ವರ್ಷಗಳ ಕಾಲದಿಂದ ಕಾವೇರಿ ನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಹೊಸಕೋಟೆ ಇಲ್ಲಿ ತುಂಬಾ ಚಟುವಟಿಕೆಗಳನ್ನ ಕೈಗೊಳ್ತಾ ಇದ್ದೇವೆ. ತುಂಬಾ ಬೆಳವಣಿಗೆಯನ್ನು ತರುವುದಕ್ಕೆ ಯಶಸ್ವಿ ಕೂಡ ಆಗಿದ್ದೇವೆ. ಗಿಡಮರ ನೆಡೋದು, ಅದರ ಸಂರಕ್ಷಣೆ, ಹಾಗೆ ರಸ್ತೆಗಳ ಸ್ವಚ್ಛತಾ ಕಾರ್ಯ, ಪ್ರತಿ ಭಾನುವಾರ ಸ್ವಚ್ಛತಾ ಕಾರ್ಯಕ್ರಮಗಳು, ಹೀಗೆ ನಗರದ ಸ್ವಚ್ಛತಾ ಸಿಪಾಯಿಗಳು ಭಾಗವಹಿಸಿ ನಗರವನ್ನು ಸುಂದರವಾಗಿ ಇಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ವಿ. ಮತ್ತೆ ಜನರಲ್ಲಿ ಪ್ಲಾಸ್ಟಿಕ್ ಬಳಕೆಯ ಕುರಿತಾಗಿ ಇರಬಹುದು, ಹಾಗೆಯೇ

ಪರಿಸರವನ್ನು ಉಳಿಸುವುದರ ಕುರಿತಾಗಿ ಇರಬಹುದು, ಜಾಗೃತಿಯನ್ನು ಮೂಡಿಸುವುದಕ್ಕೆ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಶಸ್ವಿಯಾಗಿದ್ದೇವೆ. ಆದರೂ ಕೂಡ ಜನರಲ್ಲಿ ಇದರ ಕುರಿತಾಗಿ ಅರಿವಿನ ಕೊರತೆ ಮತ್ತೆ ಇಚ್ಛಾಶಕ್ತಿಯ ಕೊರತೆ ಕಂಡು ಎಷ್ಟೋ ಸಲ ಬೇಸರ ಆಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಾಗಶ್ರೀ, ಇವತ್ತು ನಿಮ್ಮ ಜೊತೆಯಲ್ಲಿ ಕರೆಯಲ್ಲಿ ಮಾತಾಡಿ ಅಂತ ಹೇಳಿ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ, ನಾವೆಲ್ಲ ಪರಿಸರದಿಂದ ಎಷ್ಟೆಲ್ಲ ಪಡೆದುಕೊಳ್ತಾ ಇದ್ದೇವೆ, ಹಾಗಾಗಿ ಎಲ್ಲರೂ ಜೊತೆಗೂಡಿ ಉತ್ತಮ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ಕೃಷ್ಣವೇಡಿ ಬೆಂಗಳೂರಿನಿಂದ ಮೆಸೇಜ್ ಮಾಡಿ, ನಾನು ನನ್ನ ಮನೆಯ ಸುತ್ತ ಗಿಡ ಮರಗಳನ್ನು ಬೆಳೆಸ್ಕೊಂಡಿದ್ದೀನಿ, ಹಾಗೆಯೇ ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ಮನೆಯಿಂದಲೇ ಕೈಚೀಲವನ್ನು ತೆಗೆದುಕೊಂಡು ಹೋಗ್ತೀನಿ, ಸುಮ್ಮನೆ ಎಕ್ಸ್ಟ್ರಾ ಕವರ್ಗಳನ್ನ ಅಂತೂ ಕೇಳಿ ತೆಗೆದುಕೊಂಡು ಬರೋದಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲಿಂದ ಹೇಳ್ತಿದ್ದಾರೆ, ನಾವು ಕೂಡ ನಮ್ಮ ಅಂಗಡಿ ಮುಂದೆ ರಸ್ತೆ ಬದಿಯಲ್ಲಿ ಎರಡು ಒಳ್ಳೆಯ ಹೊಂಗೆ ಮರಗಳನ್ನು ಬೆಳೆಸ್ತಾ ಇದ್ದೇವೆ, ಅದನ್ನು ರಕ್ಷಿಸ್ತಾ ಇದ್ದೇವೆ ಅಂತ ಹೇಳಿ. ಮತ್ತು ಪರಿಸರದ ಬಗ್ಗೆ ಮಕ್ಕಳಲ್ಲಿ ನಾವು ಮನೆಯಿಂದಲೇ ಚೆನ್ನಾಗಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಅರಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಹೇಳ್ತಿದ್ದಾರೆ. ಮತ್ತೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದಕ್ಕೆ ಪೂರ್ತಿ ನಿರ್ಬಂಧವನ್ನು ಹೇರಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ರಾಮಸಾಗರದಿಂದ ಬಿ ಎಂ ವಿಶ್ವನಾಥ ಅವರು ಹೇಳಿದ್ದಾರೆ, ಸ್ವಚ್ಛತೆಯ ಬಗ್ಗೆ ಎರಡು ಮಾತುಗಳು ಹೇಳೋದಾದರೆ, ಹಳ್ಳಿ ಊರುಗಳಲ್ಲಿ ಸ್ವಚ್ಛತೆ ಕಂಡು ಬರೋದು ಬಹಳ ವಿರಳ, ಆದರೆ ನಾನು ನಮ್ಮ ದಾರಿ ದೀಪಗಳು ಹಾಗೆ ಉರಿತಾ ಇರುತ್ತೆ, ಬೆಳಗಿನ ಹೊತ್ತಾದರೂ ಕೂಡ ಅವುಗಳನ್ನ ನೋಡಿ ತಕ್ಷಣ ಆಫ್ ಮಾಡ್ಕೊಳ್ತೀನಿ. ಮತ್ತು ನೀರಿನ ಟ್ಯಾಂಕು ಕೊಳಾಯಿ ಎಲ್ಲಾದರೂ ಸೋರ್ತಾ ಇದ್ರೆ ಅದನ್ನು ತಕ್ಷಣ ರಿಪೇರಿ ಮಾಡಿಸ್ತೀನಿ. ಇದೆಲ್ಲ ಕೂಡ ಸಣ್ಣ ಕೆಲಸ ಅಂತ ನಿಮ್ಗೆ ಅನಿಸ್ಬಹುದು, ಆದರೂ ಕೂಡ ಇವೆಲ್ಲ ಮಹತ್ತರ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಿದ್ದಾರೆ. ಮತ್ತೆ ದಾರಿಯಲ್ಲಿ ಕಸ ಕಂಡ್ರೆ ಅದನ್ನು ಕಸದ ಗಾಡಿ ಬರೋ ತನಕ ಕಾತಿದ್ದೋದಕ್ಕೆ ತುಂಬಿಸಿ ಕಳಿಸುವಂತಹ ವ್ಯವಸ್ಥೆ ಕೂಡ ಮಾಡ್ತೀನಿ. ಅಲ್ಲಿ ಇಲ್ಲಿ ಬಿದ್ದಂತಹ ಪ್ಲಾಸ್ಟಿಕ್ ಕವರ್ಗಳು, ಬಾಟಲ್ಗಳು, ಅವುಗಳನ್ನ ಕಸ ಬಿಸಾಡದ ಹಾಗೆ ಜಾಗೃತಿ ಮೂಡಿಸೋದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕೂಡ ಪರಿಸರ ಸಂರಕ್ಷಣೆಯಲ್ಲಿ ನಿಮಗೆ ತೋಚಿದ ನೆಲೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ನಮ್ಮ ಕಡೆ ಗೌರವಕ್ಕೆ ಅರ್ಹರೆ. ಯಾಕೆ ಅಂತಂದ್ರೆ ಪರಿಸರದ ಕುರಿತಾಗಿ ಯಾರೋ ಒಬ್ರು ಇಬ್ರು ಮಾತಾಡೋದು, ಯಾರೋ ಒಬ್ರು ಇಬ್ರು ಕೆಲಸವನ್ನ ಮಾಡೋದ್ರಿಂದ ಏನು ಪ್ರಯೋಜನ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವೆಲ್ಲರೂ ತಂಡವಾಗಿ, ನಾವೆಲ್ಲರೂ ಒಗ್ಗಟ್ಟಿನಿಂದ ಒಂದೊಂದು ಹೆಜ್ಜೆಯನ್ನು ಇಟ್ಟರೂ ಕೂಡ ಅದು ತುಂಬಾ ದೊಡ್ಡ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಮನೆಯಲ್ಲಿ ಹಸಿ ಕಸವನ್ನು ನಿಮ್ಮ ಮನೆಯಲ್ಲೇ ಗೊಬ್ಬರ ಮಾಡಿಕೊಂಡು ನಿಮ್ಮ ಮನೆಯ ಗಿಡಗಳಿಗೆ ಹಾಕುವಂಥದ್ದಿರಬಹುದು. ಸಾವಯವ ಗೊಬ್ಬರನೂ ಆಗುತ್ತೆ, ಮತ್ತು ಹಸಿ ಕಸದ ಬರ್ಡನ್ ಕೂಡ ಕಡಿಮೆ ಆಗುತ್ತೆ ಪಾಲಿಕೆಗೆ. ಇದಲ್ಲದೆ ಒಣಕಸವನ್ನು ಕೂಡ ಸರಿಯಾಗಿ ವಿಂಗಡಣೆ ಮಾಡಿಕೊಡುವಂಥದ್ದಿರಬಹುದು. ಮತ್ತು ಆದಷ್ಟು ಬೇಡದೇ ಇರುವಂಥ ಐಟಮ್ಗಳನ್ನ ತೆಗೆದುಕೊಳ್ಳದೇ ಇರೋದಿರಬಹುದು. ಕೊಳ್ಳು ಬಾಕತನ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸ್ಕೊಂಡಿದೆ ಅಂದರೆ, ಪ್ರತಿ ದಿನ ಪ್ರತಿ ಮನೆಗೆ ಒಂದಲ್ಲ ನಾಲ್ಕು ಪಾರ್ಸೆಲ್ಗಳು ಬರ್ತಾನೆ ಇರುತ್ತೆ. ಅದು ಯಾವುದೋ ಅಂಗಡಿಯಲ್ಲಿ ಸಿಗದೇ ಇರುವಂಥ ವಸ್ತುನ, ಅಥವಾ ನಮಗೆ ಅಂಗಡಿಗೆ ಹೋಗೋದಕ್ಕೆ ಸಮಯನೇ ಇಲ್ವಾ? ಖಂಡಿತವಾಗ್ಲೂ ನಮಗೆ ಸಮಯ ಇದೆ, ಬೇಕಾದಷ್ಟು ಸಮಯ ಇದೆ, ಆದರೆ ಅಂಗಡಿಗೆ ಹೋಗೋ ಮನಸ್ಸಿಲ್ಲ ಅನ್ಸುತ್ತೆ ಅಷ್ಟೇ. ಹಾಗಾಗಿ ಇವೆಲ್ಲ ಕೂಡ ಎಷ್ಟು ಪಾರ್ಸೆಲ್ ಕವರ್ಗಳನ್ನ ಬೇಡತ್ತೆ ಅಲ್ವಾ, ಎಷ್ಟು ಟ್ರಾನ್ಸ್ಪೋರ್ಟ್ಗಾಗಿ ಎಷ್ಟು ಪೆಟ್ರೋಲ್ ವ್ಯಯ ಆಗತ್ತೆ ಅಲ್ವಾ, ಇದನ್ನೆಲ್ಲ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ನಮಗೇನು ವಸ್ತುಗಳು ಬೇಕು ಅದನ್ನು ನೀಟಾಗಿ ಪಟ್ಟಿ ಮಾಡಿಕೊಂಡು ಒಂದು ಸಲ ನಾವೇ ಹೋಗಿ ತಂದುಕೊಳ್ಳೋದ್ರಿಂದ ಹಣದ ಉಳಿತಾಯ ಕೂಡ ಆಗತ್ತೆ, ಮತ್ತು ಪರಿಸರದ ಮೇಲೆ ನಾವು ಹಾಕ್ತಾ ಇರೋವಂಥ ಬರ್ಡನ್ ಕೂಡ ಕಡಿಮೆ ಆಗತ್ತೆ. ಕಾರ್ಬನ್ ಫುಟ್ ಪ್ರಿಂಟ್ನ ಕಡಿಮೆ ಮಾಡೋದು ಅಂತ ಹೇಳ್ತೀವಲ್ಲ, ಅದು ಈ ರೀತಿ ಸಣ್ಣ ಪುಟ್ಟ ವ್ಯವಸ್ಥೆಯ ಮೂಲಕವೇ ನಾವು ಮಾಡ್ಕೊಳ್ತಾ ಹೋಗಬಹುದು. ಒಂದು ಕಾಲಕ್ಕೆ ತರಕಾರಿ ಒಂದು 5 ದಿನ 6 ದಿನಕ್ಕೆ ಆಗೋಷ್ಟನ್ನು ನಾವು ಹೋಗಿ ತೆಗೆದುಕೊಂಡು ಬರ್ತಾ ಇದ್ವಿ, ತಂದು ತುಂಬಿಸ್ಕೊಳ್ತಾ ಇದ್ವಿ. ಆದರೆ ಇವಾಗ ಎಲ್ಲದಕ್ಕೂ ಕೂಡ 2-2 ನಿಮಿಷದಲ್ಲಿ ಬರುತ್ತೆ, 10 ನಿಮಿಷದಲ್ಲಿ ಬರುತ್ತೆ, 15 ನಿಮಿಷದಲ್ಲಿ ಬರುತ್ತೆ ಅಂತ ಮುಗಿಬಿದ್ದು ನಾವು ನಮ್ಮ ಆಲೋಚನೆ ಮಾಡುವಂತಹ ಶಕ್ತಿಯನ್ನೇ ಕಳೆದುಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಅಂದರೆ ಪ್ಲಾನಿಂಗನ್ನು ಕಳೆದುಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಮತ್ತು ಸಭೆ ಸಮಾರಂಭಗಳಲ್ಲೂ ಕೂಡ ಇರಬಹುದು, ಪ್ರತಿಯೊಬ್ಬರಿಗೂ ಕೂಡ ಪ್ಲಾಸ್ಟಿಕ್ ಬಾಟಲ್ನಲ್ಲಿ 300 ml 500 ml ನೀರು ಕೊಡೋದ್ರ ಬದಲಾಗಿ ಮುಂಚೆ ಇದ್ದ ಹಾಗೆಯೇ ನಾವು ಸ್ಟೀಲ್ ಲೋಟಗಳಲ್ಲಿ ನೀರನ್ನು ಇಡೋವಂಥ ಪದ್ಧತಿಯನ್ನು ಮತ್ತೆ ವಾಪಸ್ ತರಬಹುದಾಗಿದೆ. ಹಾಗೆಯೇ ಪ್ಲಾಸ್ಟಿಕ್ ಚೀಲಗಳನ್ನ ಎಲ್ಲೆಲ್ಲೇ ಬಳಸೋದಕ್ಕೆ ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಬಳಕೆ ಮಾಡಿದ್ರೆ ಒಳ್ಳೆಯದು. ಮತ್ತು ಇನ್ನೇನು ಹಬ್ಬಗಳ ಸಾಲು ಕೂಡ ಶುರುವಾಗ್ತಾ ಇದೆ, ಯಾವುದೆಲ್ಲ ಕೂಡ ಉಪಯೋಗಕ್ಕೆ ಬರುತ್ತೆ ಅಂಥವನ್ನು ಹೆಚ್ಚಾಗಿ ಕೊಡೋಣ. ಯಾವುದು ಉಪಯೋಗಕ್ಕೆ ಬರಲ್ಲ, ಸುಮ್ಮನೆ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅದು ಒಂದು ಕಸದ ರಾಶಿಯನ್ನು ಸೃಷ್ಟಿ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತೆ, ಅಂತಹ ಒಂದು ಪದ್ಧತಿಗೆ ನಿಷೇಧ ಹೇರೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೆಸೇಜ್ ಕಳಿಸೋದಕ್ಕೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀವಿ, 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಮತ್ತಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಮೀನಿನಲ್ಲಿ ಸಾಲು ಸಾಲು ಗಿಡಗಳನ್ನ ಬೆಳೆಸಿದ್ದೀನಿ, ಮುಂದೆ ಮಕ್ಕಳಿಗೆ ತೊಂದರೆ ಬಂದ್ರೆ ಅವೇ ಕೈ ಹಿಡಿದು ನಡೆಸುತ್ತೆ. ನಾವು ಯಾವಾಗ್ಲೂ ಕೂಡ ಪರಿಸರದ ಜೊತೆ ಹೋದ್ರೇನೆ ಉತ್ತಮ ಅಲ್ವಾ? ಇದೇ ನಾವು ಕೊಡುವಂತಹ ಗೌರವ. ಗಿಡ ನೆಡೋದು ನನ್ನ ಆಲ್ ಟೈಮ್ ಹವ್ಯಾಸ, ಪರಿಸರದ ಜೊತೆ ಸಾಗೋದು ನನ್ನ ಅಭ್ಯಾಸ ಅಂತ ಹೇಳಿ ಸಿಕ್ಕಾಪಟ್ಟೆ ಪಂಚ್ ಲೈನ್ಸ್ ನ ಕಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ನಿಮ್ಮ ಸಂದೇಶ ಓದೋದಕ್ಕೆ ಖುಷಿ ಆಗ್ತಾ ಇದೆ. ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರ್ಕಲ್ಗೂಡ್ನಿಂದ ಈ ಒಂದು ಮೆಸೇಜ್ ಕಳಿಸಿದ್ದಾರೆ. ಹಾಗೆ ಸುರೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಒಂದು ಗಿಡವನ್ನು ನೆಟ್ಟು ಅದು ಹೆಮ್ಮರ ಆದರೆ ಅದೇ ಆತ ಪರಿಸರಕ್ಕೆ ಕೊಡ್ತಾ ಇರುವಂತಹ ದೊಡ್ಡ ಕೊಡುಗೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ನಾನು ಅಳವಡಿಸಿಕೊಂಡಿದ್ದೀನಿ, ಹಾಗೆಯೇ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಜಾಗೃತಿ ಮೂಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದುವರೆಗೂ ಯಾರೆಲ್ಲ ಕೂಡ ಕರೆ ಮಾಡಿದ್ರಿ, ಯಾರೆಲ್ಲ ಕೂಡ ಸಂದೇಶದ ಮೂಲಕ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ನಮ್ಮ ಜೊತೆಯಾಗಿ ಹಂಚಿಕೊಂಡ್ರಿ, ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಪ್ರೀತಿಯ ಧನ್ಯವಾದಗಳು. ಹಾಗೆಯೇ ರಾಶಿ ರಾಶಿ ಪ್ರೀತಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಇದುವರೆಗೆ FM 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 5:20. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಯುಗಪುರುಷ ಚಿತ್ರದ ಗೀತೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿ ಶ್ರೀಗಂಧ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಕಾರ್ಯಕ್ರಮದ ಮುಂದಿನ ಗೀತೆ ಸುನಿಧಿ ಚೌಹಾಣ್ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆ. ಜಯಂತ್ ಕಾಯ್ಕಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ಇವತ್ತಿನ ಯುವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಭಾವಯಾನ. ಕವಿ ಸಿದ್ದಯ್ಯ ಪುರಾಣಿಕ್ ಅವರ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಜಯಶ್ರೀ ಹಂಡೇದ್. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
3: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ.

0: ಯೋಜನೆ
1: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಆಕಾಶವಾಣಿ

0: ಭಾವಯಾನ, ಕವಿ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ,
1: ವೇದಾಂತಿ ಹೇಳಿದನು,
0: ಪ್ರಸ್ತುತಿ ಜಯಶ್ರೀ ಹಂಡೇದ್.

ಒಂದಿಲ್ಲ ಒಂದು ಕೊರತೆ ಕೊರೆಯುತ್ತಿರುತ್ತದೆ ಎಲ್ಲರಲ್ಲಿಯೂ. ಒಂದಿಲ್ಲ ಒಂದು ಕೊರತೆ ಕೊರೆಯುತ್ತಿರುತ್ತದೆ ಎಲ್ಲರಲ್ಲಿಯೂ. ಒಂದಿಲ್ಲ ಒಂದು ಆಶಾದೀಪ ಉರಿಯುತ್ತಿರುತ್ತದೆ ಎಲ್ಲರಲ್ಲಿಯೂ. ಒಂದಿಲ್ಲ ಒಂದು ಆಶಾದೀಪ ಉರಿಯುತ್ತಿರುತ್ತದೆ ಎಲ್ಲರಲ್ಲಿಯೂ. ಒಂದಿಲ್ಲ ಒಂದು ಸದ್ಗುಣ ಮಿನುಗುತ್ತಿರುತ್ತದೆ ಎಲ್ಲರಲ್ಲಿಯೂ. ಒಂದಿಲ್ಲ ಒಂದು ಸದ್ಗುಣ ಮಿನುಗುತ್ತಿರುತ್ತದೆ ಎಲ್ಲರಲ್ಲಿಯೂ. ಒಂದಿಲ್ಲ ಒಂದು ದುರ್ಗುಣ ಜಿನುಗುತ್ತಿರುತ್ತದೆ ಎಲ್ಲರಲ್ಲಿಯೂ. ಒಂದಿಲ್ಲ ಒಂದು ದುರ್ಗುಣ ಜಿನುಗುತ್ತಿರುತ್ತದೆ ಎಲ್ಲರಲ್ಲಿಯೂ. ಕವಿಯು ಹೇಳುತ್ತಾನೆ, ಪ್ರತಿಯೊಬ್ಬ ಮನಸ್ಸಿನಲ್ಲಿಯೂ ಒಳ್ಳೆಯ ಮತ್ತು ಕೆಟ್ಟದ್ದು ಎರಡೂ ಗುಣಗಳಿರುತ್ತದೆ ಎಂಬ ಸತ್ಯವನ್ನು ಹೇಳುತ್ತಾರೆ. ಒಂದಿಲ್ಲ ಒಂದು ಕೊರತೆ ಕೊರೆಯುತ್ತಿರುತ್ತದೆ ಎಲ್ಲರಲ್ಲಿಯೂ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಯಾವುದಾದರೂ ಒಂದು ಕೊರತೆ ಅಥವಾ ದೌರ್ಬಲ್ಯವಿರುತ್ತದೆ. ಒಂದಿಲ್ಲ ಒಂದು ಆಶಾದೀಪ ಉರಿಯುತ್ತಿರುತ್ತದೆ ಎಲ್ಲರಲ್ಲಿಯೂ. ಪ್ರತಿಯೊಬ್ಬರ ಮನದಲ್ಲೂ ಭವಿಷ್ಯದ ಬಗ್ಗೆ ಒಂದು ಆಸೆ, ಆಕಾಂಕ್ಷೆ ಮತ್ತು ಕನಸು ಇದ್ದೇ ಇರುತ್ತದೆ. ಒಂದಿಲ್ಲ ಒಂದು ಸದ್ಗುಣ ಮಿನುಗುತ್ತಿರುತ್ತದೆ ಎಲ್ಲರಲ್ಲಿಯೂ. ಪ್ರತಿಯೊಬ್ಬರಲ್ಲೂ ಯಾವುದಾದರೂ ಒಂದು ಒಳ್ಳೆಯ ಗುಣ ಇದ್ದೇ ಇರುತ್ತದೆ. ಒಂದಿಲ್ಲ ಒಂದು ದುರ್ಗುಣ ಜಿನುಗುತ್ತಿರುತ್ತದೆ ಎಲ್ಲರಲ್ಲಿಯೂ ಕೂಡ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದಲ್ಲ ಒಂದು ಕೆಟ್ಟ ಗುಣ ಇದ್ದೇ ಇರುತ್ತದೆ. ಯಾವ ವ್ಯಕ್ತಿಯೂ ಸಂಪೂರ್ಣನಲ್ಲ, ಪರಿಪೂರ್ಣನಲ್ಲ. ಎಲ್ಲರಲ್ಲಿಯೂ ಒಳ್ಳೆಯ ಗುಣಗಳೂ ಇವೆ, ಕೆಲವು ದೋಷಗಳೂ ಇವೆ. ಆದ್ದರಿಂದ ನಾವು ಇತರರ ಒಳ್ಳೆಯ ಗುಣಗಳನ್ನು ಗುರುತಿಸಿ ನಮ್ಮ ದುರ್ಗುಣಗಳನ್ನು ತಿದ್ದಿಕೊಂಡು ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಬೇಕೆಂದು ಈ ಕವನ ತಿಳಿಸುತ್ತದೆ. ಈ ಕವಿತೆಯನ್ನು ಬರೆದವರು ಮತ್ಯಾರು ಅಲ್ಲ, ನಮ್ಮ ಕನ್ನಡದ ಪ್ರಮುಖ ಕವಿ, ಸಾಹಿತಿ, ಅನುವಾದಕರು, ಚಿಂತಕರಾಗಿದ್ದರು. ಕಾವ್ಯಾನಂದ ಎಂಬ ಕಾವ್ಯನಾಮದಿಂದ ಪರಿಚಿತರಾದ ಇವರೇ ನಮ್ಮ ನಿಮ್ಮೆಲ್ಲರ ಕವಿ ಸಿದ್ದಯ್ಯ ಪುರಾಣಿಕ್. ಕನ್ನಡದಲ್ಲಿ ಶ್ರೇಷ್ಠ ಕೆಲಸ ಮಾಡಿದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ನವರತ್ನ ರಾಮರಾವ್ ಅಂಥವರ ಮಹನೀಯರ ಸಾಲಿನಲ್ಲಿ ನಿರಂತರ ರಾರಾಜಿಸುತ್ತಿರುವ ವಚನೋದ್ಯಾನದ ಅನುಭವಿ ಕಾವ್ಯಾನಂದ, ಕಾವ್ಯಾನಾಮಾಂಕಿತ ಕನ್ನಡ ನಾಡಿನ ಅಗ್ರಗಣ್ಯ ಶ್ರೇಯಾಂಕಿತರಾದವರು ಮಹನೀಯರು ನಮ್ಮ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು.

ಈ ಗೀತೆಯಲ್ಲಿ ಹೊರಗಿನ ರೂಪ, ಬಣ್ಣ ಅಥವಾ ಮೈ ಬಣ್ಣವನ್ನ ನೋಡಿ ಯಾರನ್ನು ತಿರಸ್ಕರಿಸಬಾರದು. ಕಪ್ಪು ಬಣ್ಣ ಕೀಳುತನದ ಸಂಕೇತವಲ್ಲ, ವ್ಯಕ್ತಿಯ ನಿಜವಾದ ಸೌಂದರ್ಯವು ಅವನ ಗುಣ, ಪ್ರೀತಿ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯಲ್ಲಿದೆ. ಎಲ್ಲರೂ ಸಮಾನರು ಎಂಬ ಈ ಕವಿತೆಯ ಮುಖ್ಯ ಆಶಯವಾಗಿದೆ. ಇವರು ಹುಟ್ಟಿದ್ದು 18 ಜೂನ್ 1918 ಜನಿಸಿದರು. ಈಗಿನ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಹುಟ್ಟಿದರು. ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕ ಹಾಗೂ ಶ್ರೀಮತಿ ದಾನಮ್ಮ ಪುರಾಣಿಕರಿಗೆ ಹಿರಿಯ ಮಗನಾಗಿ ಜನಿಸಿದರು ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ ಅವರು. ಸಿದ್ದಯ್ಯ ಪುರಾಣಿಕರಿಗೆ ಬಾಲ್ಯದಿಂದಲೇ ಉತ್ತಮ ಸಾಂಸ್ಕೃತಿಕ ವಾತಾವರಣ ಪಡೆದಿದ್ದರು. ಅವರ ತಂದೆಯವರಾದ ಪಂಡಿತ ಕಲ್ಲಿನಾಥ ಶಾಸ್ತ್ರಿಗಳು 100+ ನಾಟಕ, ರಂಗಗೀತೆಗಳನ್ನ, 10 ಕೃತಿಗಳನ್ನ ರಚಿಸಿದರು. ಹಾಗೆ ಪ್ರಸಿದ್ಧ ಆಯುರ್ವೇದ ಪಂಡಿತರಾಗಿದ್ದರು. ಪುರಾಣಿಕರಿಗೆ ಬಾಲ್ಯದಿಂದಲೇ ಸಾಹಿತ್ಯವೆಂಬುದು ಅವರ ಬದುಕಿನ ಅವಿಭಾಜ್ಯ ಅಂಗವಾಗಿ ಬಿಟ್ಟಿತ್ತು. ಸಿದ್ದಯ್ಯ ಪುರಾಣಿಕರಿಗೆ ಶಿಸ್ತಿನಿಂದ ಕೂಡಿದ ಅಧ್ಯಯನಶೀಲ ಪ್ರವೃತ್ತಿ, ವ್ಯಾಯಾಮದಿಂದ ಶರೀರವನ್ನ ದೃಢಗೊಳಿಸಿಕೊಳ್ಳುವ ಹಾಗೆ ಸಾಹಿತ್ಯ ಧ್ಯಾನದಿಂದ ಮನಸ್ಸನ್ನ ಶಕ್ತಿಗೊಳಿಸಿಕೊಳ್ಳಬಹುದು ಎಂದು ಹೇಳಿದರು. ವಿದ್ಯಾರ್ಥಿ ದಶೆ ಇದ್ದಾಗಲೇ ಕಲಬುರಗಿಯಲ್ಲಿ ನಡೆದ ಕವನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಸಿದ್ದಯ್ಯನವರು ಕವಿ ಎಂಬ ಹೆಮ್ಮೆಯ ಪಾತ್ರರಾದರು. ಜಯ ಕರ್ನಾಟಕದಲ್ಲಿ ಇವರ ಪದ್ಯವೊಂದು ಅಚ್ಚಾಯಿತು. ಕಾವ್ಯಾದೇವಿ ಎಂಬ ನೀಳ್ಗವಿತೆಯಲ್ಲಿರುವ ಸಾಲುಗಳು, ನಿನ್ ಆತ್ಮಾವಾನಂದ ನನ್ನ ಆತ್ಮ ಕಾವ್ಯ ಇಂತೂ ಕಾವ್ಯಾನಂದ, ಸೃಶ್ರಾವ್ಯ ಕವಿ ಸಿದ್ದಯ್ಯ ಪುರಾಣಿಕ್ಕವರು.

ಅರಳುತ್ತಿರುವ ಇಬ್ಬನಿ ಕಂಡು ನೀ ನಗುತ್ತಿರುವೆ. ಹೂವೆ, ನೀ ಅಳವು ಸಮಯ ದೂರವಿಲ್ಲ. ದುಃಖ ಶಾಶ್ವತವಲ್ಲ ಎಂಬ ಸತ್ಯವನ್ನ ತಿಳಿಸುತ್ತದೆ ಈ ಗೀತೆ. ಜೀವನದಲ್ಲಿ ಸುಖ ಮತ್ತು ದುಃಖ ಎರಡೂ ಪರ್ಯಾಯವಾಗಿ ಬರುತ್ತದೆ. ಸಂತೋಷ ಸಮಯದಲ್ಲಿ ಅಹಂಕಾರ ಪಡಬಾರದು ಮತ್ತು ದುಃಖ ಸಮಯದಲ್ಲಿ ನಿರಾಶರಾಗಬಾರದು. ಎಲ್ಲರ ಜೀವನದಲ್ಲೂ ಬದಲಾವಣೆಗಳು ಸಹಜ. ಆದ್ದರಿಂದ ಸಮಚಿತ್ತದಿಂದ ಜೀವನವನ್ನ ಎದುರಿಸಬೇಕು ಎಂಬ ಸಂದೇಶ ಈ ಗೀತೆ ಹೇಳುತ್ತದೆ. ಬಿಎ ತೇರ್ಗಡೆಯಾಗಿ ವಿಶ್ವವಿದ್ಯಾಲಯಕ್ಕೆ ಪ್ರಪ್ರಥಮರಾದಾಗ ವಕೀಲರಾಗುವ ಸಲಹೆ ಮೇಲೆ LLB ಪರೀಕ್ಷೆಗೂ ಕುಳಿತರು. ಬಿಎ ಪರೀಕ್ಷೆ ಉನ್ನತ ಸ್ಥಾನ ದಸೆಯಿಂದ ಸಿದ್ದಯ್ಯ ಪುರಾಣಿಕರಿಗೆ 1943 ತಹಸೀಲ್ದಾರರಾಗಿ ಆಯ್ಕೆಯಾದರು. ಮುಂದೆ ಅವರು ತಹಸೀಲ್ದಾರರಾಗಿ ನೌಕರಿಗೆ ಸೇರಿದ ಅವರು ಹೈದರಾಬಾದ್ ಸಂಸ್ಥಾನದಲ್ಲಿದ್ದು ಪಡೆದ ಅನುಭವ ಅಪಾರವಾದದ್ದು. ಪುರಾಣಿಕರು ಡೆಪ್ಯೂಟಿ ಕಲೆಕ್ಟರ್, ಅಧೀನ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಮುಖ್ಯ ಅಧಿಕಾರಿ, ಜಿಲ್ಲಾಧಿಕಾರಿ, ಕಾರ್ಮಿಕ ಕಮಿಷನರ್, ಹೀಗೆ ವಿವಿಧ ಹಂತಗಳಲ್ಲಿ ಹಾಗೂ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಬಹುಮುಖಿಯಾಗಿ ಜನಪರ ಕಾರ್ಯಗಳನ್ನು ಮಾಡಿದರು. ಬೆಂಗಳೂರಿನಲ್ಲಿ ನಿವೃತ್ತರಾದರು. ಪುರಾಣಿಕರು ತಾವು ನೋಡಿ ಮೆಚ್ಚಿದ ಗಿರಿಜಾದೇವಿಯನ್ನೇ ಮದುವೆಯಾದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿದ್ದಾಗ ಕನ್ನಡ ಕೆಲಸಕ್ಕಾಗಿ ಬಿಎಂ ಶ್ರೀ, ಎಎನ್ ಮೂರ್ತಿರಾವ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ ಸೀತಾರಾಮಯ್ಯ ಮೊದಲಾದ ಸಾಹಿತ್ಯ ಕ್ಷೇತ್ರದ ದಿಗ್ಗಜರನ್ನ ಕರೆಯಿಸಿ ಕನ್ನಡದ ಕಹಳೆಯನ್ನ ಮೊಳಗಿದ್ದಲ್ಲದೆ ಕನ್ನಡ ವಾತಾವರಣ ನಿರ್ಮಾಣ ಕಾರ್ಯದಲ್ಲಿ ಸಿದ್ದಯ್ಯ ಪುರಾಣಿಕರು ವಹಿಸಿದ ಪಾತ್ರ ಮಹತ್ವದ್ದು. ಅವರು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಯನ್ನ ನೀಡಿದ್ದಾರೆ.

0: ಹೂವು ತರಲಿಲ್ಲ ಎಂದು ಕೇಳಿದ ಪ್ರೇಯಸಿಗೆ ಏನು ಉತ್ತರ ಕೊಡಲಿ ಎಂದು ಯೋಚಿಸುತ್ತಾ, ಹೂಗಳು ಏತಕ್ಕೆ ಬೇಕು ನಿನಗೆ? ನಿನ್ನಲ್ಲೇ ಎಲ್ಲಾ ಹೂಗಳು ಇವೆ. ಜಗತ್ತಿನಲ್ಲಿ ಇರುವ ಎಲ್ಲಾ ಹೂಗಳು ನಿನ್ನ ರೂಪ ಸೌಂದರ್ಯದಲ್ಲೇ ಅಡಗಿದೆ. ಪ್ರೇಯಸಿಯ ರೂಪವನ್ನ ಹೂಗಳಿಗೆ ವರ್ಣಿಸಲಾಗಿದೆ. ಎಂತಹ ಅದ್ಭುತವಾದ ವರ್ಣನೆಯ ಗೀತೆಯಾಗಿದೆ ಇದು.
1: ಅವರ ಬರಹಗಳಲ್ಲಿ ದೇಶಪ್ರೇಮ, ಮಾನವತೆ ಮತ್ತು ಶ್ರಮದ ಮಹತ್ವ ಎದ್ದು ಕಾಣುತ್ತದೆ. ಸರಳ ಸುಂದರ ಭಾಷೆಯಲ್ಲಿ ಕವನಗಳನ್ನು ರಚಿಸಿದರು. ಅವರ ಸಾಹಿತ್ಯದಲ್ಲಿ ಜೀವನದ ಮೌಲ್ಯಗಳಿವೆ, ವಿಶೇಷ ಸ್ಥಾನವಿದೆ. ಯುವ ಜನರಿಗೆ ಉತ್ತಮ ಸಂದೇಶ ನೀಡುವ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಸಮಾಜ ಸುಧಾರಣೆಯ ಚಿಂತನೆಗಳನ್ನು ಕವಿತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರು ಕನ್ನಡ, ಸಂಸ್ಕೃತ, ಉರ್ದು, ಮರಾಠಿ, ಪರ್ಷಿಯನ್, ಇಂಗ್ಲಿಷ್ ಭಾಷೆಗಳಲ್ಲಿ ಪರಿಣಿತಿಯನ್ನ ಹೊಂದಿದ್ದರು. ಇವರ ಸಾಹಿತ್ಯ ಕೃಷಿ ವೈವಿಧ್ಯಮಯವಾದುದು. ಕಥೆ, ಕಾದಂಬರಿ, ಕವನ, ನಾಟಕ ಮೊದಲಾದ ಪ್ರಕಾರಗಳಲ್ಲಿ ಇವರ ಬರವಣಿಗೆ ಇವೆ. ಜನಪಾತ, ಕರುಣಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ಕಲ್ಲೋಲ ಮಾಲೆ, ಚರಗ, ಮರಳಸಿದ್ದನ ಕಂತೆ, ವಚನ ರಾಮ ಇವರ ಪ್ರಮುಖ ಕವನ ಸಂಕಲನಗಳಾಗಿವೆ. ಆತ್ಮಪರ್ಣ, ಭಾರತ ವೀರ, ರಜತ ರೇಖೆ, ನಾಟಕ ಕೃತಿಗಳು ಶರಣ ಚರಿತಾಮೃತ, ಬಸವಣ್ಣನವರ ಜೀವನ ಹಾಗೂ ಸಂದೇಶ, ಹರ್ಡೇಕರ್ ಮಂಜಪ್ಪನವರು, ಮಿರ್ಜಾ ಗಾಲಿಬ್, ಮಹಾದೇವಿ, ಅಲ್ಲಮ ಪ್ರಭು, ಇನ್ನು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಏಕೈಕ ಕಾದಂಬರಿ ತ್ರಿಭುವನ ಮಲ್ಲ. ಮಕ್ಕಳ ಸಾಹಿತ್ಯ ತುಪ್ಪ ರೊಟ್ಟಿ ಗೇಗೆ, ತಿರುಗಲೇ ತಿರುಗಲೇ ತಿರುಗುಯ್ಯಾಲೆ, ಗಿರ್ಗಿರ್, ನೀಲಗಚ್ಚಿ, ಇನ್ನು ಹಲವಾರು ಮಕ್ಕಳ ಕವಿತೆಯನ್ನು ಬರೆದಿದ್ದಾರೆ. ಒಂದು ಊರಿನ ಕತೆ ಇವರ ಅನುವಾದ ಕೃತಿಗಳಾಗಿವೆ. ಕನ್ನಡದ ಪದ್ಯ ರತ್ನಾಕರ, ಶ್ರೀಕರ, ಸಿದ್ಧಗಂಗಾಶ್ರೀ, ಬಸವ ಮತ್ತು ದಲಿತೋದಯ, ಬಸವ ದರ್ಶನ ಮೊದಲಾದ ಕೃತಿಗಳು ಸಂಪಾದಿಸಿದ ಕೃತಿಗಳಾಗಿವೆ. ಇವರಿಗೆ ಸಂದ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1978, ರಾಜ್ಯೋತ್ಸವ ಪ್ರಶಸ್ತಿ ವಚನೋದ್ಯಾನ ಎಂಬ ಗ್ರಂಥಕ್ಕೆ ಭಾರತೀಯ ಭಾಷಾ ಪರಿಷತ್ತಿನ ಬಿಲ್ವಾರ ಪ್ರಶಸ್ತಿ ಕೂಡ ಲಭಿಸಿದೆ. ಇವರ ಸಾಹಿತ್ಯ ಸೇವೆಯನ್ನ ಗುರುತಿಸಿ 1981 ಕಾವ್ಯಾನಂದ ಎಂಬ ಗೌರವ ಗ್ರಂಥ ಅರ್ಪಿಸಲಾಯಿತು. ಇವರು ಗುಲ್ಬರ್ಗಾದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೂಡ 1976 ಪದವಿ ನೀಡಿ ಗೌರವಿಸಲಾಗಿತ್ತು. ಇವರು 1994 ಸೆಪ್ಟೆಂಬರ್ 18 ಬೆಂಗಳೂರಿನಲ್ಲಿ ನಿಧನರಾದರು. ಇದಾಗಿತ್ತು ಇಂದಿನ ಭಾವಯಾನ. ನಮಸ್ಕಾರ.

0: ಇದುವರೆಗೆ ಭಾವಯಾನ ಕವಿ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ ಕೇಳಿದಿರಿ.
1: ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು.
0: ಪ್ರಸ್ತುತಿ ಜಯಶ್ರೀ ಹಂಡೆದ್.
1: ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬಜ್ಜೈ.
1: ಮಣ್ಣೆಲ್ಲ ಹೊನ್ನು
0: ನಿರ್ಮಾಣ ಸಹಕಾರ ವೆಂಕಟೇಶ್ ಹೂಗಾರ್.
1: ಮಣ್ಣು

ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ. ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಕಟಣೆಗಳು, 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:21 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಪಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಪೇವಿನಬಿಂಚಿ. ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಶ್ರೀಮತಿ ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಮತ್ತು ತತ್ವಪದಗಳು. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. 8:30 ಜನಪದ ಸಂಗೀತದಲ್ಲಿ ಅಮರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಮನಿ ಮತ್ತು ಸಂಗಡಿಗರಿಂದ ಹಲಗೆ ವಾದನ. 9:15 ಭಾವಗೀತೆಗಳು. 9:30 ಬಯಲಾಟ. ಗಿರಿಜಾ ಕಲ್ಯಾಣ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿಯ ಸದಸ್ಯರಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನ. 10:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳಲ್ಲಿ ಆರ್ ಬಿ ಶಿವರಾಜ್ ಹಾಗೂ ಪ್ರತಿಮಾ ಮತ್ತು ಬಿಆರ್ ಛಾಯಾ ಹಾಗೂ ಸಂಗಡಿಗರಿಂದ. 7:15 ಪ್ರಗತಿಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿಸಂಚಿಕೆ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ. 9:00 ಪ್ರಕಟಣೆಗಳು. 9:05 ಭಾವಗೀತೆಗಳು. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32 ಹಾಗೂ 11:02 ಮತ್ತು 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರದಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ತಾಯಿ ಎದೆಹಾಲಿನ ಮಹತ್ವ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಸೌಮ್ಯ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಪ್ರಸೂತಿ ಕೀರ್ತನಾವಿ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಪ್ರಕಟಣೆಗಳು. 12:35 ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳು. ನಿಲಯದ ನಾಳಿನ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಗ್ರಂಥಾಲಯಗಳ ಬಳಕೆ. 6:10 ಪ್ರಕಟಣೆಗಳು. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ರಸ್ತೆ ಅಪಘಾತ ಮತ್ತು ಸುರಕ್ಷಾ ಕ್ರಮಗಳ ಕುರಿತು ರಾಯಚೂರಿನ ಶರಣಬಸವೇಶ್ವರ ಆಸ್ಪತ್ರೆಯ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಸಿ ಹರ್ಷ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 6:21 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಉತ್ಪಾದಕ ಸಂಘಗಳ ಪ್ರಯೋಜನ, ಈ ವಿಷಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿಸ್ತರಣ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೊಂದಿಗೆ ಸಂದರ್ಶನ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ಜನಪದ ಸಂಗೀತದಲ್ಲಿ ರಾಮಸ್ವಾಮಿ ನುಲಿ ಅವರಿಂದ ಏಕತಾರಿ ಪದಗಳು. 7:45 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ರಾಮಸಮುದ್ರದ ಪುಟ್ಟಮಲ್ಲೇಶಗೌಡ ಮತ್ತು ಸಂಗಡಿಗರಿಂದ ಗೊರವರ ಪದಗಳು. 9:15 ಭಾವಗೀತೆಗಳು. 9:30 ನಾಟಕ ಆಪ್ತ ಸಲಹೆ, ರಚನೆ ಹೆಚ್ ದುಂಡಿರಾಜ್, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ. ನಂತರ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05 ಆಗುತ್ತಲಿದ್ದು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
1: 8700014242.
2: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
3: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
2: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜ್ ಕಾಣ್ತಾ ಇರುತ್ತೆ. 1000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
3: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
4: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
3: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
4: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನೂ ಸಂಪೂರ್ಣ ಉಳಿತಾಯ.
3: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
4: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
3: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
4: ಡಿಟಿಎಚ್ ಪ್ರಸಾರ ಸೇವೆ,
3: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
5: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15, ಭಾವಗೀತೆಗಳ ಕಾರ್ಯಕ್ರಮ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಕೇಳಿ, ಬಿಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ. ಈ ಟ್ರಾಫಿಕ್ ಅಲ್ಲಿ ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18 ರಿಂದ 60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಈಗ ಕೇಳಿ ರಾಜು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಪೂತಿ ನರಸಿಂಹಾಚಾರ್ ವಿರಚಿತ ಭಾವಗೀತೆ.

0: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮಂತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSUWSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುವೆಂಪು ಅವರ ರಚನೆ, ಹಾಡಿದ್ದಾರೆ ಪುಷ್ಪಲತಾ.

ಇಲ್ಲಿಯವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 6:30, ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ಒದಗಿಸಿ ಗುಳೆ ಹೋಗದಂತೆ ನೋಡಿಕೊಳ್ಳಲು ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ತ್ರೈಮಾಸಿಕ ಕರ್ನಾಟಕ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆ ಅಡಿ ಬಾದಾಮಿ ರೈಲು ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗಿದೆ. ಐತಿಹಾಸಿಕ ತಾಣ ಬಾದಾಮಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಅನುಕೂಲ ಹಾಗೂ ಪ್ರವಾಸೋದ್ಯಮಕ್ಕೂ ಪ್ರೋತ್ಸಾಹ ಸಿಗಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರೈಲು ನಿಲ್ದಾಣಗಳ ಆಧುನೀಕರಣ, ನೈರ್ಮಲ್ಯ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಸಂಗಪ್ಪ ಚಾಲನೆ ನೀಡಿದರು. ನೂತನ ಆಧಾರ್ ಕೇಂದ್ರದ ಮೂಲಕ ಹೊಸ ನೋಂದಣಿ, ಬಯೋಮೆಟ್ರಿಕ್ ನವೀಕರಣ, ಮೊಬೈಲ್ ಸಂಖ್ಯೆ, ವಿಳಾಸ ಹಾಗೂ ಇತರೆ ತಿದ್ದುಪಡಿಗಳು ಸೇರಿದಂತೆ ಹಲವು ಸೇವೆಗಳು ಒಂದೇ ಸೂರಿನಡಿ ಲಭ್ಯವಾಗಲಿವೆ ಎಂದರು. ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಮಹಿಳಾ ಕೇಂದ್ರಿತ ನಾರಿ ಕಿಲ್ಪ್ ಕರ್ನಾಟಕ ಇನ್ಕ್ಲೂಸಿವ್ ಲೈವ್ಲಿಹುಡ್ ಪ್ರೋಗ್ರಾಂ ಯೋಜನೆಯ ಮೊದಲ ಜಂಟಿ ಪ್ರಗತಿ ಪರಿಶೀಲನೆ ಅಂಗವಾಗಿ

0: ಜನತೆಗೆ ಜನಜಾಗೃತಿ ಮೂಡಿಸುವಂತೆ ನಿರ್ದೇಶಿಸಿದರು. ಈಗ ವಿಜಯನಗರ ಜಿಲ್ಲೆ ವಾರ್ತಾಪತ್ರ. ಹೊಸಪೇಟೆ ತಾಲೂಕು ವಿಶ್ವ ಪರಂಪರೆ ತಾಣ ಹಂಪಿಯ ಮೂಲಸೌಕರ್ಯ ಸುಧಾರಣೆಗೆ ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಯೋಜಿಸಲಾಗಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಹಂಪಿ ಬಳಿಯ ಮಲಪನಗುಡಿ ಒಟ್ಟು 50 ತಾಣಗಳನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಕೇಂದ್ರ ಸರ್ಕಾರ ಈ ಯೋಜನೆಗೆ ಸುಮಾರು 1500 ಕೋಟಿ ರೂಪಾಯಿವರೆಗೆ ಹಂಪಿ ಅಭಿವೃದ್ಧಿಗೆ ಸಹಾಯಧನ ನೀಡಲಿದೆ ಎಂದರು. ಜಿಲ್ಲೆಯ 5 ತಾಲೂಕುಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈ ತಿಂಗಳ 8ನೇ ತಾರೀಖಿನವರೆಗೆ ನಡೆಯಲಿದೆ. ಜುಲೈ ಅಂತ್ಯದ ವೇಳೆಗೆ ಒಟ್ಟು 11,42,732 ಮತದಾರರ ಅರ್ಜಿಗಳನ್ನು ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿದ್ದಾರೆ. ಒಟ್ಟು 981,207 ಮತದಾರ ಅರ್ಜಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಈವರೆಗೆ 85.87% ಡಿಜಿಟಲೀಕರಣವಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಗರ್ಭ ಕಂಠದ ಕ್ಯಾನ್ಸರ್ ತಡೆಯಲು 14-15 ವರ್ಷದೊಳಗಿನ ಬಾಲಕಿಯರಿಗೆ ಉಚಿತವಾಗಿ ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದ್ದು, ಕೇಂದ್ರ ಪುರಸ್ಕೃತ ರಾಜ್ಯ ಆರೋಗ್ಯ ಇಲಾಖೆ ಸಹಯೋಗದ ಈ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಜಿಲ್ಲೆಯಲ್ಲಿ 15,124 ಹೆಣ್ಣುಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಿಕೆ ಗುರಿ ಹೊಂದಲಾಗಿದ್ದು, ಇದುವರೆಗೆ 10,793 ಬಾಲಕಿಯರಿಗೆ ಲಸಿಕೆ ನೀಡಲಾಗಿದೆ. ಇದುವರೆಗೆ ಬಾಗಲಕೋಟೆ ಹಾಗೂ ವಿಜಯನಗರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಪರಶುರಾಮ್ ಪೇಟ್ಕರ್ ಹಾಗೂ ಪೂರ್ಣಿಮಾ ದಫ್ತರ್ದಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.
2: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ. ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
3: ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37, 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
5: अपने परिवार को दीजिए सुरक्षित जीवन. रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ अपने नजदीकी डाकघर से आज ही संपर्क करें या indiapost.gov.in पर लॉग ऑन करें.
6: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗೆ ಸಾಧ್ಯ?

0: ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
2: ಫೀಸ್ ನ ಟೆನ್ಷನ್.
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? RBI ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ। ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು। ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದ್ದು 19 ಮಂದಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ. ಡಾ ಅಜಯ್ ಸಿಂಗ್, ಎಚ್ಸಿ ಗೋಪಾಲಕೃಷ್ಣ, ಕೆಎಸ್ ಬಸವಂತಪ್ಪ, ಬಸವರಾಜ ರಾಯರೆಡ್ಡಿ, ಎನ್ ಚಲುವರಾಯಸ್ವಾಮಿ, ಲಕ್ಷ್ಮಣ್ ಸವದಿ, ಮಧು ಬಂಗಾರಪ್ಪ, ಎಸ್ಎಸ್ ಮಲ್ಲಿಕಾರ್ಜುನ್, ನಾಗೇಂದ್ರ, ಎಂಪಿ ನರೇಂದ್ರ ಸ್ವಾಮಿ, ಪುಟ್ಟರಂಗಶೆಟ್ಟಿ, ಟಿ ರಘುಮೂರ್ತಿ, ರಿಜ್ವಾನ್ ಅರ್ಷದ್, ರುದ್ರಪ್ಪ ಲಮಾಣಿ, ಸಂತೋಷ್ ಲಾಡ್, ಶಿವಲಿಂಗೇಗೌಡ, ಶಿವರಾಜ್ ತಂಗಡಗಿ, ವಿಜಯಾನಂದ ಕಾಶಪ್ಪನವರ್, ಜಮೀರ್ ಅಹಮದ್ ಖಾನ್ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸಮಾರಂಭಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸಂಪುಟದ ಸಹೋದ್ಯೋಗಿಗಳು ಹಾಗೂ ನೂತನ ಸಚಿವರ ಕುಟುಂಬಸ್ಥರು ಸಾಕ್ಷಿಯಾದರು. ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಗದಗ ಜಿಲ್ಲೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ನೇಮಕಗೊಂಡಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಕೊಡಗು ಜಿಲ್ಲೆ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಉಳಿದಂತೆ ವಿಧಾನ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಮತ್ತು ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನು ನೇಮಿಸಿ ಎಐಸಿಸಿ ಅಧಿಸೂಚನೆ ಹೊರಡಿಸಿದೆ. ಹೈಕಮಾಂಡ್ ಕಳುಹಿಸಿದ 20 ನೂತನ ಸಚಿವರ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನು ತಡೆಹಿಡಿಯಲಾಗಿದೆ. ಸಚಿವ ಸಂಪುಟ ವಿಸ್ತರಣೆಯಾಗುತ್ತಿದ್ದಂತೆಯೇ ಕೆಲ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಈ ಕುರಿತಂತೆ ಇಂದು ಲೋಕಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಶಾಸಕರು ತಾಳ್ಮೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅಸಮಾಧಾನಿತರಿಗೆ ಸೂಕ್ತ ಸ್ಥಾನಮಾನ ಹಾಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಬಹಳಷ್ಟು ಶಾಸಕರು ಅರ್ಹರಿದ್ದಾರೆ, ಇನ್ನು ಕೆಲವರು ಆಕಾಂಕ್ಷಿಗಳಾಗಿದ್ದಾರೆ. 2004 ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆರಂಭದ ಸಮಯದಲ್ಲಿ ತಮ್ಮನ್ನು ಸಚಿವ ಸ್ಥಾನಕ್ಕೆ ಪರಿಗಣಿಸಿರಲಿಲ್ಲ, ಅಂದು ತಾಳ್ಮೆಯಿಂದ ಇದ್ದ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಯಾಗಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನಡೆದ ಪರೀಕ್ಷೆಯಲ್ಲಿ ಪ್ರಕೃತಿ ವಿಕೋಪದಿಂದ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಮತ್ತು ಒಎಂಆರ್ ಶೀಟ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ, ಕೆಲವು ಅಭ್ಯರ್ಥಿಗಳಿಂದ ಗೊಂದಲ ಉಂಟಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ತಮ್ಮ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರು ಪಿಎಸ್ಐ ಹಗರಣವಾದಾಗ ರಾಜೀನಾಮೆ ನೀಡಿದ್ದರೆ ಎಂದು ಅವರು ಪ್ರಶ್ನಿಸಿದ್ದಾರೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಲ್ಲಿ ಯಾವ ಲೋಪವಾಗಿದೆ ಎಂದು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ತಮ್ಮ ಪಾಲಿನ 26.954 ಟಿಎಂಸಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹೊರಡಿಸಿರುವ ನಿರ್ದೇಶನಗಳನ್ನು ಪಾಲಿಸಲು ಕರ್ನಾಟಕ ವಿಫಲವಾಗಿದೆ ಎಂದು ತಮಿಳುನಾಡು ಆರೋಪಿಸಿದೆ. ಕರ್ನಾಟಕದ ಜಲಾಶಯಗಳಲ್ಲಿ ಸಾಕಷ್ಟು ನೀರಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದೆ. ಬಿಳಿಗುಂಡ್ಲುವಿನಲ್ಲಿ ತಮಿಳುನಾಡಿಗೆ ಹರಿದು ಬಂದ ನೀರಿನ ಪ್ರಮಾಣವು ನ್ಯಾಯಯುತ ಪಾಲಿಗಿಂತ ಬಹಳ ಕಡಿಮೆಯಾಗಿದೆ ಎಂದು ತಿಳಿಸಿದೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ಒಳಹರಿವು ಗಮನಾರ್ಹವಾಗಿ ಸುಧಾರಿಸಿದೆ ಎಂದು ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಭೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಗಾಂಧಿನಗರ ಹಾಗೂ ಮೆಜೆಸ್ಟಿಕ್ ಪ್ರದೇಶವು ನಗರದ ಅತ್ಯಂತ ಹಳೆಯ ಭಾಗವಾಗಿದ್ದು ಈ ಭಾಗದ ರಸ್ತೆಯನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಅನ್ನು ಇದೇ 5ರಿಂದ 13ರೊಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಕಲೇಶಪುರ ತಾಲೂಕಿನ ಎಡಕುಮಾರಿ ಶಿರವಾಗಿಲು ಬಳಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ರೈಲು ಸಂಚಾರ ಸ್ಥಗಿತಗೊಂಡಿದೆ. ಮಳೆ ನಡುವೆಯೂ ಈಗಾಗಲೇ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣು ಕುಸಿದ ಪರಿಣಾಮ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್, ಮಂಗಳೂರು ಯಶವಂತಪುರ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್, ಕಾರವಾರ ಕೆಎಸ್ಆರ್ ಬೆಂಗಳೂರು ಪಂಚಗಂಗಾ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲದೆ ಕೆಲವು ರೈಲುಗಳ ಮಾರ್ಗ ಬದಲಾವಣೆ ಮಾಡಿರುವ ರೈಲ್ವೆ ಇಲಾಖೆ ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್, ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ರೈಲುಗಳನ್ನು ಬದಲಿ ರೈಲ್ವೆ ಮಾರ್ಗದಲ್ಲಿ ಸಂಚಾರ ಮಾಡಲು ಸೂಚಿಸಿದೆ. ಕಳೆದ ಹಲವು ದಿನಗಳಿಂದ ತುಂಗಭದ್ರಾ ಜಲಾಶಯದ ಜಲಾನಯನ ಪ್ರದೇಶ ಹಾಗೂ ಮಲೆನಾಡಿನಲ್ಲಿ ಸತತವಾಗಿ ಬೀಳುತ್ತಿರುವ ಮಳೆಯಿಂದ ಜಲಾಶಯಕ್ಕೆ 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಸದ್ಯ ಜಲಾಶಯದಲ್ಲಿ 45 TMC ನೀರು ಸಂಗ್ರಹವಾಗಿರುವುದರಿಂದ ಮುಂಗಾರು ಹಂಗಾಮಿನ ಬೆಳೆಗೆ ಎಡ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲು ಕೂಡಲೇ ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯಬೇಕೆಂದು ತುಂಗಭದ್ರಾ ರೈತ ಸಂಘ ಸರ್ಕಾರವನ್ನು ಆಗ್ರಹಿಸಿದೆ. ಕೇಂದ್ರ ಸರ್ಕಾರ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುತ್ತಿದ್ದು 2030ರ ವೇಳೆಗೆ ರಫ್ತು ಪ್ರಮಾಣವನ್ನು 3 ಪಟ್ಟು ಹೆಚ್ಚಳ ಮಾಡುವ ಗುರಿ ಹೊಂದಿದೆ ಎಂದು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ವತಿಯಿಂದ ನಡೆದ ಜಾಗತಿಕ ಮಾರುಕಟ್ಟೆಗೆ ಜವಳಿ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, 22 ದೇಶಗಳೊಂದಿಗೆ ರಫ್ತು ಒಪ್ಪಂದಗಳಾಗಿದ್ದು ರಫ್ತು ಉತ್ತೇಜನಕ್ಕೆ ಪೂರಕವಾದ ಅಗತ್ಯ ಮೂಲಸೌಕರ್ಯ ನೀಡಲು ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಬಹುತೇಕ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಅನೇಕ ಸ್ಥಳಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವೆಡೆ ಧಾರಾಕಾರ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಧಾರವಾಡ, ರಾಯಚೂರು ಸೇರಿದಂತೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಭವನದಲ್ಲಿ ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ, ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಬೋಧನೆ. ಸಚಿವ ಸ್ಥಾನ ಸಿಗದ ಅಸಮಾಧಾನಿತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಪ್ರಕೃತಿ ವಿಕೋಪದಿಂದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ತಪ್ಪಿಸಿಕೊಂಡ ಅಭ್ಯರ್ಥಿಗಳಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ನಿರ್ದೇಶನ ಪಾಲಿಸದ ಆರೋಪ, ರಾಜ್ಯದ ವಿರುದ್ದ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ತಮಿಳುನಾಡು. ಹಾಗೂ ಕರಾವಳಿ, ದಕ್ಷಿಣ ಒಳನಾಡು ಜಿಲ್ಲೆಗಳ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ
5: ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
6: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
6: ನೋಡಿದ್ಯಾ
5: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆಯಲ್ಲ.
6: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:51.

0: ಕೃಷಿರಂಗ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ.
1: ರೈತ ಬಂಧುವರಿಗೆಲ್ಲ ನಮಸ್ಕಾರ. ರೈತ ಬಂಧುವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯ ಯಾಕೆ ಅಷ್ಟು ಮಹತ್ವವನ್ನು ಪಡಿತಾ ಇದೆ, ಏನಿದು ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯ ಅಂದ್ರೇನು, ಜೊತೆಗೆ ಯಾಕೆ ಮಾಡಬೇಕು, ಏನೇನು ತರಕಾರಿಗಳನ್ನು ನೆರಳು ಪರದೆಯಲ್ಲಿ ಬೆಳಿಬೋದು, ಬೆಳೆದ್ರಿಂದ ಏನು ಪ್ರಯೋಜನ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶೇಖರಗೌಡ ಪಾಟೀಲರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಶೇಖರಗೌಡ ಪಾಟೀಲ್ರೆ.
2: ನಮಸ್ಕಾರ ಸರ್.
1: ಹೇಳಿ, ಮೊದಲನೇದಾಗಿ ನೆರಳು ಪರದೆ ಅಂತ ಹೇಳ್ತಿರ್ತೀವಿ ನಾವು ಇತ್ತೀಚೆಗೆ ಭಾಳಷ್ಟು ವರ್ಷದಿಂದ, ಈಗಾಗ ಅಲ್ಲಲ್ಲೇ ನೋಡ್ತಾ ಇದ್ದೀನಿ ನೆರಳು ಪರದೆಯನ್ನು. ಏನಿದು ನೆರಳು ಪರದೆ ಅಂದರೆ, ನೆರಳು ಪರದೆಯಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೀಲಿಕ್ಕೆ ರೈತರು ಮುಂದುವರ್ತಿದ್ದಾರೆ, ಅಲ್ಲೊಂದು ಸಂಶೋಧನಾ ಕೇಂದ್ರಗಳಲ್ಲಿ ಸಹ ನೆರಳು ಪರದೆಯನ್ನು ಹಾಕಿರ್ತಾರೆ. ನೆರಳು ಪರದೆಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ನೆರಳು ಪರದೆಯಲ್ಲಿ ಯಾವುದೇ ತರಕಾರಿಗಳನ್ನಾಗಲಿ ಅಥವಾ ಪುಷ್ಪಗಳನ್ನಾಗಲಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಇತ್ತೀಚಿನ ಒಂದು ರೂಢಿ ನಮ್ಮ ರೈತರಲ್ಲಿ ಹಾಗೂ ನಮ್ಮ ಸಂಸ್ಥೆಗಳಲ್ಲಿ ಕೂಡ ಕಂಡುಬಂದಿದೆ. ಈ ನೆರಳು ಪರದೆ ಅರ್ಥ ಏನು ಅಂದರೆ, ಪ್ರಖರವಾದ ಬಿಸಿಲಿನಿಂದ ಅಥವಾ ವಾತಾವರಣದ ಯಾವುದೇ ಒಂದು ಅಂಶಗಳು ಅತಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಅತಿ ಹೆಚ್ಚು ಬಿಸಿಲಾಗಲಿ, ಅತಿ ಹೆಚ್ಚು ಆರ್ದ್ರತೆ ಆಗಲಿ, ಇಂಥವು ಯಾವುಗಳಿಂದನೂ ಸಸ್ಯಗಳಿಗೆ ಯಾವುದೇ ರೀತಿಯ ಬಾಧೆ ಬರಬಾರ್ದು, ಸಸ್ಯಗಳು ಅಥವಾ ತರಕಾರಿಗಳು ಉತ್ತಮವಾದ ಒಂದು ವಾತಾವರಣದಲ್ಲಿ ಬೆಳೀಬೇಕು. ಹೊರಗಿನ ವಾತಾವರಣ ಎಷ್ಟೇ ವ್ಯತ್ಯಾಸ ಆದರೂ ನೆರಳು ಮನೆ ಅಥವಾ ನೆರಳು ಪರದೆ ಅಡಿಯಲ್ಲಿ ಆ ವಾತಾವರಣ ಕಾನ್ಸ್ಟೆಂಟ್ ಆಗಿ ಇರ್ತದೆ ಅನ್ನೋ ಒಂದು ಉದ್ದೇಶದಿಂದ ನೆರಳು ಪರದೆಯಲ್ಲಿ ತರಕಾರಿಗಳನ್ನು ಬೆಳೆಯುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ.
1: ಈಗ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯಕ್ಕೆ ಬಂದಾಗ, ನೆರಳು ಪರದೆಯಲ್ಲಿ ತರಕಾರಿಯನ್ನು ಬೆಳೆದ್ರಿಂದ ಏನೇನು ಪ್ರಯೋಜನಗಳಾಗ್ತವೆ? ಹೊರಗೆ ತರಕಾರಿನ ಬೆಳಿತೀವಿ ನಾವೆಲ್ಲ,
2: ಹೌದು
1: ನೆರಳು ಪರದೆಯಲ್ಲಿ ಬೆಳೆದಕ್ಕೂ ಹೊರಗಡೆ ತರಕಾರಿ ಬೆಳೆದಕ್ಕೂ ಏನೇನು ಒಂದು ಮಹತ್ವ ಪ್ರಯೋಜನಗಳು ಏನಿದ್ದಾವೆ?
2: ಅತ್ಯಂತ ಮಹತ್ವವಾದ ಪ್ರಶ್ನೆ ಸರ್. ಒಂದೇದ್ದು, ಹೊರಗಡೆ 1 ಎಕರೆ ಜಾಗದಲ್ಲಿ ಬೆಳೀತಕ್ಕಂಥ ಇಳುವರಿನ ನಾವು ಅದರ 1/4 ಅಂದರೆ 1/4 ಭಾಗದಲ್ಲಿ ಅಷ್ಟೇ ಇಳುವರಿಯನ್ನ,
1: ಅಂದ್ರೆ ಈಗ 1 ಎಕರೆ ಅಂದ್ರೆ 40 ಗುಂಟೆ ಅಂತ ಹೇಳ್ತೀವಿ,
2: 40 ಗುಂಟೆ ಗುಂಟೆಯಲ್ಲಿ ನಾವು ಅಷ್ಟು ಇಳುವರಿಯನ್ನ ನಾವು ಕಾಯಿಪಲ್ಯ ಆಗಲಿ ಅಥವಾ ಹೂವುಗಳನ್ನಾಗಲಿ ನಾವು ತೆಗಿಬಹುದು
1: ನೆರಳು ಪರದೆಯಲ್ಲಿ.
2: ಹೌದು ಹೌದು, ಅಂದ್ರೆ ಇಳುವರಿಯ ಪ್ರಮಾಣ ಹೆಚ್ಚಿಗೆ ಇರ್ತದೆ ನೆರಳು ಪರದೆಯ ಒಂದು ವ್ಯವಸ್ಥೆಯಲ್ಲಿ. ಒಂದೇದ್ದು. ಎರಡನೇದ್ದು, ಉತ್ತಮ ಗುಣಮಟ್ಟದ ಉತ್ಪಾದನೆ ಇರ್ತದೆ. ಹೊರಗಿನ ಗುಣಮಟ್ಟಕ್ಕಿಂತ ಒಳಗಿನ ಗುಣಮಟ್ಟ ಅತ್ಯಂತ ಹೆಚ್ಚಿಗೆ ಇರ್ತದೆ. ಈ ರೀತಿಯಿಂದ ಅದರಲ್ಲಿ ಹೊರಗಿನ ಇಳುವರಿಯೊಳಗೆ ವೇಸ್ಟ್ ಭಾಳ ಇರ್ತದೆ. ಒಳಗಿನ ಈ ಶೆಡ್ ನೆಟ್ನಲ್ಲಿ ಬೆಳೆದಿದ್ದು ಅಥವಾ ನೆರಳು ಪರದೆಯಲ್ಲಿ ಬೆಳೆದಿದ್ದರಲ್ಲಿ ಅಷ್ಟೊಂದು ಹಾನಿ ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ರೋಗ ಆಗಲಿ ಕೀಟಗಳಾಗಲಿ ಹತೋಟಿಯಲ್ಲಿ ಇಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಒಂದು ಜಾಗ ಅದು. ಓಪನ್ ಕಂಡೀಷನ್ನಲ್ಲಿ 100% ಕಂಟ್ರೋಲ್ ಮಾಡೋದು ಕಷ್ಟ. ಆದರೆ ಈ ಪ್ರೊಟೆಕ್ಟೆಡ್ ಕಂಡೀಷನ್ ಅಂತ ಹೇಳ್ತೀವಲ್ಲ ಅಥವಾ ಶೆಡ್ ನೆಟ್ ಅಂತ ಹೇಳ್ತೀವಲ್ಲ, ಇಂಥ ರಚನೆಗಳಲ್ಲಿ ನಾವು ಅತ್ಯಂತ ಪರಿಣಾಮಕಾರಿಯಾಗಿ ರೋಗಗಳನ್ನು ಅಥವಾ ಕೀಟಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇವನ್ನು ಕಂಟ್ರೋಲ್ ಮಾಡಿದಾಗ ಅಲ್ಟಿಮೇಟ್ಲಿ ನಮ್ಮ ಇಳುವರಿನೂ ಚೆನ್ನಾಗಿರ್ತದೆ, ಗುಣಮಟ್ಟನೂ ಉತ್ತಮವಾಗಿರ್ತದೆ.
1: ತಾವು ತಜ್ಞರಾಗಿ ಏನು ಹೇಳ್ತೀರಿ, ಒಬ್ಬ ರೈತನಿಗೆ ಎಂಥ ಪರಿಸ್ಥಿತಿಯಲ್ಲಿ ನೆರಳು ಪರದೆಯನ್ನು ನಾವು ಹಾಕ್ಕೊಂಡು ಬೆಳಿಬೋದು ಅಂತೀರಿ? ಪರಿಸ್ಥಿತಿಯಲ್ಲಿ ಅಂದರೆ ಕೆಲವೊಮ್ಮೆ ಕೆಲವೊಂದು ತರಕಾರಿಗಳನ್ನು ಹೊರಗಡೆ ಬೆಳಿಲಿಕ್ಕೆ ಆಗ್ತಾ ಇರೋದಿಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಹಾಕ್ಕೊಳ್ಳೋದು ಒಳ್ಳೇದಂತೀರಿ, ಅಥವಾ ಸಾಮಾನ್ಯವಾಗಿ ಒಬ್ಬ ರೈತ ಒಂದು ನೆರಳು ಪರದೆಯನ್ನು ಸತತವಾಗಿ ಅದನ್ನು ಇಟ್ಕೊಂಡು ಅದರಲ್ಲಿ ಬೆಳೆದು ಒಳ್ಳೇದಂತ ಹೇಳ್ತಾರೆ, ಹೇಗೆ?
2: ನೆರಳು ಪರದೆ ಮಾಡ್ಯಾರ ಅಂತಂದ್ರೆ ಸತತವಾಗಿ ಬೆಳೆಯುವ ಉದ್ದೇಶದಿಂದಲೇ ಮಾಡ್ಬೇಕು ಅದನ್ನ. ಈಗ 1-3 ತಿಂಗಳಿಗೆ ಒಂದು ಕ್ರಾಪ್ ತಕೊಂಡು ಮತ್ತೊಂದು 3 ತಿಂಗಳಿಗೆ ಇನ್ನೊಂದು ಕ್ರಾಪ್ ತಕೊಂಡು ಈ ಥರ ವ್ಯವಸ್ಥೆ ವರ್ಷದ ಯಾವುದೇ ಕಾಲದಲ್ಲಿಯೂ ಅವರು ತರಕಾರಿಗಳನ್ನು ಬೆಳೆಯುವ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು. ಬರೀ ಮುಂಗಾರಿನೊಳಗೆ ಬೆಳೆದೆ, ಹಿಂಗಾರಿ ಮತ್ತು ಬೇಸಿಗೆಯೊಳಗೆ ಖಾಲಿ ಬಿಟ್ಟೆ, ಅದರದ್ದು ಸದುಪಯೋಗ ಆಗೋದಿಲ್ಲ. ಸೊ ಅದಕ್ಕೆ ನಾವು ಮುಂಗಾರಿನೊಳಗೆ ಯಾವ ಬೆಳಿಬೇಕು ಅಥವಾ ಹಿಂಗಾರಿಯೊಳಗೆ ಯಾವ ಬೆಳಿಬೇಕು ಅಥವಾ ಬೇಸಿಗೆಯೊಳಗೆ ಯಾವ ಬೆಳಿಬೇಕು, ಚಳಿಗಾಲದೊಳಗೆ ಯಾವ ತರಕಾರಿ ಹೂವುಗಳಾಗಲಿ ಯಾವುದೇ ಆಗಲಿ ವರ್ಷವಿಡೀ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳಲೇಬೇಕು. ಅಂದಾಗ ಮಾತ್ರ ಅದನ್ನು ನಾವು ಅದಕ್ಕಾಗಿ ಖರ್ಚು ಮಾಡಿದ್ದಾಗಲಿ ಅದಕ್ಕಾಗಿ ಪರಿಶ್ರಮ ಪಟ್ಟಿದ್ದಾಗಲಿ ನಮಗೆ ಪ್ರತಿಫಲ ಸಿಕ್ಕಿತು.
1: ಈಗ ನೆರಳು ಪರದೆಯನ್ನು ಹಾಕಬೇಕಾದಾಗ ಅದಕ್ಕೆ ಏನೇನು ಒಂದು ಅವಶ್ಯಕತೆಗಳು ಬೇಕಾಗ್ತವೆ, ಏನೇನು ಸಾಮಗ್ರಿಗಳು ಬೇಕಾಗ್ತವೆ, ನೆರಳು ಪರದೆಯನ್ನು ಒಂದು ಖರ್ಚು ವೆಚ್ಚಗಳ ಬಗ್ಗೆ ಒಂದು ಮಾಹಿತಿಯನ್ನು ಹೇಳ್ತೀರಿ?
2: ಹೌದು ಹೌದು, ಈ ನೆರಳು ಪರದೆಯನ್ನು ನಾವು ಸ್ಥಾಪನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ ನಾವು ಪರಿಗಣಿಸಬೇಕಾದಂಥ ಅಂಶ ಜಾಗ. ಜಾಗ ಸಮತಟ್ಟಾಗಿರಬೇಕು, ಒಂದೇದ್ದು ಉತ್ತಮವಾದಂಥ ಫಲವತ್ತಾದಂಥ ಭೂಮಿ ಇರಬೇಕು, ಅದರಲ್ಲಿ ಇದು ಇರಬೇಕು ಅಂಥದ್ದು ಎರಡನೇದ್ದು. ಆಮೇಲೆ ನಮಗೆ ಕಂಟಿನ್ಯೂಸ್ ಆಗಿ ಅಥವಾ ನಿರಂತರವಾಗಿ ನೀರಾವರಿ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೋಬೇಕು, ಇದು ಅತ್ಯಂತ ಮುಖ್ಯ. ಎರಡನೇದ್ದೇನಪ್ಪ ಅಂತಂದ್ರೆ ನಮಗೆ ನಮ್ಮ ಶೆಡ್ನೆಟ್ಗಾಗಲಿ ಅಥವಾ ನೆರಳು ಪರದೆಗಾಗಲಿ ರಕ್ಷಣೆ ಇರಬೇಕು, ರಕ್ಷಣೆ ಇರಬೇಕು. ಇಂಥವು ಕೆಲವೊಂದು ಅತ್ಯಂತ ಮುಖ್ಯವಾದಂಥ ನಾವು ಅಂಶಗಳನ್ನು ಪರಿಗಣನೆಗೆ ತಗೊಂಡು ಅಕಸ್ಮಾತ್ ಅಲ್ಲಿ ಸಾಯಿಲ್ ಮಣ್ಣು ಗುಣಮಟ್ಟದಿರಲಿಲ್ಲ ಅಂದ್ರೆ ನಾವು ಬೇರೆ ಕಡೆಯಿಂದ ಮಣ್ಣು ತಂದು ಅಲ್ಲಿ ತುಂಬಿ ಆ ರೀತಿ ಒಂದು
1: ವ್ಯವಸ್ಥೆ ಮಾಡ್ಕೋಬೇಕು.
2: ಇದರ ಅರ್ಥ ಏನು, ಯಾವ ನಮ್ಮ ಹೊಲದಲ್ಲಿ ಆಗಲಿ ನಮ್ಮ ಮನೆಯಲ್ಲಾಗಲಿ ನಮ್ಮ ಹಿತ್ತಲದಲ್ಲಾಗಲಿ ಏನೇ ಯಾವ ಜಾಗ ಉಪಯೋಗಕ್ಕೆ ಇಲ್ಲವೋ ಆ ಜಾಗವನ್ನು ನಾವು ಉಪಯುಕ್ತವಾಗಿ ಕೂಡ ನಾವು ಕನ್ವರ್ಟ್ ಮಾಡಿಕೊಂಡು ಮಣ್ಣು ತುಂಬಿ ಅಲ್ಲೊಂದು ಶೆಡ್ ನೆಟ್ ಮಾಡಿಕೊಂಡು ಬೇಕಾದ ಅನುಕೂಲಗಳನ್ನು ನಿರ್ಮಿಸಿಕೊಂಡು ಶೆಡ್ ನೆಟ್ನಲ್ಲಿ ನಾವು ಬೇಕಾದ ತರಕಾರಿಗಳನ್ನು ಹೂಗಳನ್ನು ಬೆಳ್ಕೋಬಹುದು.
1: ಈಗ ಒಬ್ಬ ರೈತ ಭಾಳಷ್ಟು ಕಡಿಮೆ ಭೂಮಿ ಇರುತ್ತೆ, ಒಂದು ಎಕರೆ ಭೂಮಿ ಇರುತ್ತೆ.
2: ಹೌದು,
1: ನೀವು ಹೇಳಿದ್ರಲ್ಲ ಈಗ ಒಂದು ಎಕರೆದಲ್ಲಿ ಬೆಳೀತಕ್ಕಂಥ ತರಕಾರಿ ಅಂದರೆ ಹತ್ತೇ ಗುಂಟೆದಲ್ಲಿ ಬೆಳಿಬೋದು ಅಂತ ಶೆಡ್ ನೆಟ್ಟಲ್ಲಿ, ಅಷ್ಟು ಇಳುವರಿನ ಪಡ್ಕೋದು ಅಂತಕ್ಕಂಥ
2: ನಾಲ್ಕು ಪಟ್ಟು ಹೆಚ್ಚಿಗೆ,
1: ನಾಲ್ಕು ಪಟ್ಟು ಹೆಚ್ಚಿಗೆ ಅಂದರೆ ಕಡಿಮೆ ಭೂಮಿ ಇರ್ತಕ್ಕಂಥವ್ರು ಶೆಡ್ ನೆಟ್ ಹಾಕೊಂಡು ಒಳ್ಳೆ ತರಕಾರಿ ಬೆಳೆದು ಒಳ್ಳೇದಂತ ಇರ್ತಾವೆ.
2: ಹೌದು, ಅತ್ಯಂತ ಸೂಕ್ತವಾದಂಥ ಒಂದು ವಿಚಾರ ಅದು. ಯಾಕಂದರೆ ಈಗ ಓಪನ್ ಕಂಡೀಷನ್ನಾಗ ನಾವು ಯಾವುದೇ ಬೆಳೆಗಳನ್ನು ಬೆಳೆದ್ರೆ ವಿಶಾಲವಾದ ಜಾಗ ಬೇಕು.
1: ಹೌದು,
2: ಅದಕ್ಕೆ ವಿಶಾಲ ಈಗ ಪ್ರೊಟೆಕ್ಟೆಡ್ ಅಂದ್ರೆ ಸಂರಕ್ಷಿತ ಬೇಸಾಯ ಪದ್ಧತಿ ಅಥವಾ ನೆರಳು ಪರದೆ ಒಳಗೆ ಬೆಳೆದಿತ್ತಂದ್ರೆ ನಾವು ಕಡಿಮೆ ಭೂಮಿ ಅಂತಂದ್ರೆ ಈ ವರ್ಟಿಕಲ್ ಲ್ಯಾಂಡ್ ವರ್ಟಿಕಲ್ ಏರಿಯಾ ಅದನ್ನು ನಾವು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋತೀವಿ. ಈ ಹೊರಗಡೆ ಇದ್ದಂಥ ಬೆಳೆ ಎರಡು ಫೂಟದ ಬೆಳೆ ಇತ್ತಂದ್ರೆ ನಾವು ಇಲ್ಲಿ 6-8 ಫೂಟ್ ತನನು ಬೆಳೆಯನ್ನು ಬೆಳ್ಕೋಬಹುದು ಎಲ್ಲಿ ಶೆಡ್ ನೆಟ್ನಲ್ಲಿ. 2 ಫೂಟ್ದಿಂದ ಹಾರ್ವೆಸ್ಟ್ ಮಾಡ್ತಕ್ಕಂಥ ಮಾಲನ್ನು ನಾವು 8 ಫೂಟಿನವರೆಗೂ ಇಲ್ಲಿ ಹಾರ್ವೆಸ್ಟ್ ಮಾಡ್ತೀವಿ ಅಂದ್ರೆ 4 ಪಟ್ಟು ಜಾಸ್ತಿ ಆಗೇ ಆಗ್ತದೆ. ಅದರ ಒಂದು ಗಿಡಕ್ಕೆ ಹೊರಗಡೆ ಕಂಡೀಷನ್ನೊಳಗೆ ಒಂದು ಕೆಜಿ ಬರ್ತಿತ್ತು ಅಂತೀವ್ರಿ, ಇಲ್ಲಿ ಒಳಗಡೆ ಕಂಡೀಷನ್ ಒಳಗೆ ನಾವು ಅದರ 4 ಪಟ್ಟು ತೆಗೆಯುವ ಸಾಧ್ಯತೆ ಇದೆ.
1: ಇದೆ
2: ಪರ್ ಗಿಡಕ್ಕೆ,
1: ಒಂದು ಗಿಡಕ್ಕೆ. ಇಲ್ಲಿ ಶೆಡ್ ನೆಟ್ ಅನ್ನು ಹಾಕಬೇಕಾದಾಗ ಈಗ ಒಂದು ತರಕಾರಿಗೆ ವೈಸ್ನು ಬೇರೆ ಬೇರೆ ಟೈಪ್ ಶೆಡ್ ನೆಟ್ ಹಾಕೋಬೇಕು, ಅಥವಾ ನಾನು ಈಗ ಬೀನ್ಸ್ ಬೆಳಿಬೇಕಂತ ಮಾಡಿದ್ದೀನಿ ಅದಕ್ಕೆ ಒಂಥರ ಮಾದರಿಯ ಶೆಡ್ ನೆಟ್ ಬೇಕು, ಅಥವಾ ಇನ್ನೊಂದು ಟೊಮ್ಯಾಟೊ ಬೆಳಿಬೇಕಂತ ಮಾಡಿದ್ದೀನಿ ಅದಕ್ಕೆ ಶೆಡ್ ನೆಟ್ ಬೇರೆ ಬೇರೆ ಆಗಿರ್ಬೇಕಾ ಹೇಗೆ?
2: ಹೌದು, ಯೂಶ್ವಲಿ ಏನು ಮಾಡ್ತಾರೆ ಈ ಟೆಂಪ್ರೇಟ್ ಕ್ರಾಪ್ಸ್ ಅಂದ್ರೆ ಶೀತವಲಯದ ಬೆಳೆಗಳಂತ ಹೇಳ್ತೀವಲ್ಲ, ಈಗ ನಮ್ಮಲ್ಲಿ ಶೀತವಲಯದ ಬೆಳೆಗಳಂದ್ರೆ ಕ್ಯಾಬೇಜು, ಕಾಲಿಫ್ಲವರ್ಸ್ ಇಂಥವೆಲ್ಲ, ಇವುಗಳನ್ನ ಹೆಚ್ಚಾಗಿ ಈ ಬಿಳಿ ಬಣ್ಣದ ಶೆಡ್ ನೆಟ್ನಲ್ಲಿ ಬೆಳೆದ್ರೆ ಸೂಕ್ತ ಅಂತ ಒಂದು ಫಲಿತಾಂಶ. ಅದು ಅಲ್ಲದೇ ಈ ಉಳಿದ ನಮ್ಮ ಸಬ್ ಟ್ರಾಪಿಕಲ್ ಅಥವಾ ಟ್ರಾಪಿಕಲ್
1: ಟೊಮ್ಯಾಟೊ
2: ಆಮೇಲೆ ದೊಣ್ಣೆ ಮೆಣಸಿನಕಾಯಿ ಇಂಥವೆಲ್ಲ ಬೆಳ್ಕೋಬೇಕು ಅಂತಂದ್ರೆ ಗ್ರೀನ್ನಲ್ಲಿ ಓಕೆ ಅನ್ನಿಸ್ತದೆ.
1: ನೀವು ತಜ್ಞರಾಗಿ ಏನು ಹೇಳ್ತೀರಿ, ಯಾವ್ಯಾವ ತರಕಾರಿಗಳನ್ನು ಶೆಡ್ ನೆಟ್ಟಲ್ಲಿ ಬೆಳೆಯೋದಕ್ಕೆ ಯೋಗ್ಯ ಅಂತ ಹೇಳ್ತಿರ್ತಾವೆ?
2: ಸದ್ಯದ ಮಾಹಿತಿ ಪ್ರಕಾರ ಟೊಮ್ಯಾಟೊ ಆಮೇಲೆ ದೊಣ್ಣೆ ಮೆಣಸಿನಕಾಯಿ ಮತ್ತೇನಂದ್ರೆ ಹೂಗಳಲ್ಲಿ ಇವು ಜರ್ಬೆರ ಆಗಲಿ ಕಾರ್ನೇಷನ್ ಆಗಲಿ ಗುಲಾಬಿ ಆಗಲಿ ಇಂಥವುಗಳನ್ನು ನಾವು ಬೆಳ್ಕೋಬೋದು. ಈವನ್ ಎಂಥೂರಿಯಂ ಅಂತ ಕೂಡ ಅಗದಿ ಯಶಸ್ವಿಯಾಗಿ ಆ ಹೂವನ್ನು ಕೂಡ ಈ ಶೆಡ್ ನೆಟ್ನಲ್ಲಿ ಬೆಳೆಯುವ ಒಬ್ಬ ರೈತರಿದ್ದಾರೆ. ಅಷ್ಟೇ ಅಲ್ಲದೇ ತರಕಾರಿಯೊಳಗೆ ನಾವು ಈ ಬೀನ್ಸ್ ಅಂತ ಹೇಳಿದ್ರಲ್ಲ ನೀವು, ಬೀನ್ಸು ಹೊರಗಡೆ ಬಳ್ಳಿ ಟೈಪು ಹೊರಗಡೆ ಅಷ್ಟೊಂದು ಸರಿಯಾಗಿ ಬರಲ್ಲ, ಅವೇ ಬೀನ್ಸ್ನ ಏನು ಬುಷ್ ಟೈಪು ಮತ್ತು ಪೋಲ್ ಟೈಪ್ ಅಂತ ಎರಡು ಟೈಪ್ ಅದಾವು. ಪೋಲ್ ಟೈಪ್ ಇದ್ದಿದ್ದನ್ನ ಶೆಡ್ ನೆಟ್ನಲ್ಲೇ ಬೆಳಿಬೇಕು, ಹೊರಗಡೆ ಬರಂಗಿಲ್ಲ ಅಂತಲ್ಲ ಬರ್ತಾವು, ಬರ್ತಾವೆ, ಗುಣಮಟ್ಟ ಆಗಲಿ ಇಳುವರಿ ಭಾಳ ಕಡಿಮೆ. ಸೊ ಅದನ್ನು ನಾವು ಶೆಡ್ ನೆಟ್ನಲ್ಲಿ ಬೆಳೆದಾಗ ಡೆಫಿನೆಟ್ಲಿ 4 ಪಟ್ಟು ಇಳುವರಿ ಜಾಸ್ತಿ ಆಗ್ತದೆ.
1: ಅಂದ್ರೆ ಅದನ್ನ ಗಿಡವನ್ನ ಹಬ್ಬಿಸ್ತೀರಿ ನೀವು, ಎತ್ತರಕ್ಕೆ ಹಬ್ಬಿ?
2: ಹೌದು ಹೌದು, ನಾಲ್ಕು ಅಂದ್ರೆ 1-2 ಫೂಟ್ನಾಗ ಹೊರಗೆ ಬೆಳಿತೀವಿ ಎತ್ತರಕ್ಕೆ, ಇಲ್ಲಿ 8 ಫೂಟ್ ತನೂ ಅದು ಹೋಗ್ತದೆ ಅಂದ್ರೆ ಅಷ್ಟು ತನ ಅಷ್ಟು ಗಿಡದಿಂದನೂ ಆ ಗಿಡದ ಅಷ್ಟು ಭಾಗದಿಂದನೂ ನಾವು ಹಾರ್ವೆಸ್ಟ್ ಮಾಡ್ಕೋಬಹುದು.
1: ಇನ್ನು ಶೆಡ್ ನೆಟ್ಟು ತಾವು ಹೇಳಿದ್ರೆ ಈಗ ಒಂದು 10 ಸ್ಕ್ವೇರ್ ಮೀಟರ್ ಏರಿಯಾ ಒಂದು ಶೆಡ್ ನೆಟ್ಟನ್ನು ಹಾಕಬೇಕಾದ್ರೆ ಎಷ್ಟು ಖರ್ಚು ವೆಚ್ಚಗಳಾಗ್ತವೆ?
2: 10 ಸ್ಕ್ವೇರ್ ಮೀಟರ್ ಅನ್ನೋದಕ್ಕಿಂತನೂ
1: 10,000 ಸ್ಕ್ವೇರ್ ಮೀಟರ್ ಹೇಗೆ?
2: ಅದೇ ಒಂದು ಮಿನಿಮಮ್ ಒಬ್ಬ ರೈತ ಸಾಮಾನ್ಯವಾಗಿ ಎಷ್ಟು ಎಂಥ ಕಡಿಮೆ ಸೈಜ್ ಅದಪ್ಪ ಅಂತಂದ್ರೂ 500 ಸ್ಕ್ವೇರ್ ಮೀಟರ್ ಅಂತೂ
1: 500 ಸ್ಕ್ವೇರ್ ಮೀಟರ್
2: ಬೇಕು
1: ಮಿನಿಮಮ್. ಅಂದ್ರೆ
2: ಮಿನಿಮಮ್ 500 ಸ್ಕ್ವೇರ್
1: ಐಡಿಯಲ್ ಸೈಜ್ ಅಂತೀರಿ?
2: ಐಡಿಯಲ್ ಸೈಜು, ಅವರವರ ಶಕ್ತಿ ಅನುಸಾರವಾಗಿ ಭೂಮಿಯ ಲಭ್ಯತೆ ಮತ್ತು ಹಣಕಾಸಿನ ವ್ಯವಸ್ಥೆ ನೋಡಿಕೊಂಡು ಅವರು 2-500
1: ಮಾಡ್ಕೋಬಹುದು.
2: 10,000 ಗಟ್ಟಲೆ ಅದನ್ನ ಹಾಕೋದು ಬಹಳ ಇದು
1: ಕಾಸ್ಟ್ಲಿ ಆಗುತ್ತೆ,
2: ಕಾಸ್ಟ್ಲಿ ಆಗುತ್ತೆ ಮತ್ತು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ದೊಡ್ಡದೇ ಒಂದೇ ಹಾಕೋದು ಬದಲಿ 1,000 ಎರಡು ಈ ಥರನೂ ಮಾಡ್ಕೋಬಹುದು. ಮ್ಯಾನೇಜ್ಮೆಂಟ್ನು ಸರಳ ಆಗ್ತತಿ. ಆಮೇಲೆ ಒಂದರ ಒಂದು ಕ್ರಾಪ್ ಹಾಕಿದ್ರೆ ಇನ್ನೊಂದರ ಮತ್ತೊಂದು ಕ್ರಾಪ್ ಡೈವರ್ಸಿಫಿಕೇಶನ್ ಕೂಡ ನಾವು ಮಾಡ್ಕೋಬಹುದು.
1: ಅಂದ್ರೆ ನಿಮ್ಮ ವಿಚಾರದಲ್ಲಿ 1,000 ಸ್ಕ್ವೇರ್ ಮೀಟರ್ದು ಬಹಳ ಐಡಿಯಲ್ ಸೈಜ್ ಅಂತ.
2: ಐಡಿಯಲ್ ಸೈಜ್
1: ಎಷ್ಟಾಗುತ್ತೆ ಖರ್ಚು 1,000 ಸ್ಕ್ವೇರ್ ಮೀಟರ್?
2: ಅದು ಮೂರು ಪ್ರಕಾರದ ಶೇಡ್ ನೆಟ್ಗಳಿದೆ ಸರ್. ಅದರಲ್ಲಿ ಒಂದು ಮಧ್ಯಮ ಮತ್ತು ಕಡಿಮೆ ಖರ್ಚಿನ ಮತ್ತು ಅಧಿಕ ಖರ್ಚಿನ ಅಂತ ಮೂರು ಟೈಪ್ ಅದಾವು. ಅದರಲ್ಲಿ ಯೂಶ್ವಲಿ ನಾವು ತರಕಾರಿಗಳಿಗೆ ಮಧ್ಯಮ ಅಥವಾ ಕಡಿಮೆ ಖರ್ಚಿನ ಶೇಡ್ ನೆಟ್ಗಳನ್ನು ನಾವು ಉಪಯೋಗಿಸ್ಬೇಕಾಗ್ತತಿ. ಈ ಇದು ಕಡಿಮೆ ಖರ್ಚಿನ ಶೇಡ್ ನೆಟ್ಗಳಿಗೆ ಒಂದು ಸ್ಕ್ವೇರ್ ಮೀಟರ್ ಶೇಡ್ ನೆಟ್ಗೆ ಸುಮಾರು 450-600 ರೂಪಾಯಿ ತನ
1: ಖರ್ಚು ಬರ್ತದೆ.
2: ಮೀಡಿಯಂ ಕಾಸ್ಟ್ದು ಹೋದ್ರೆ 200-200 ರೂಪಾಯಿ ಹೆಚ್ಚಿಗೆ ಆಗ್ತದೆ ಪರ್ ಸ್ಕ್ವೇರ್ ಮೀಟರ್ಗೆ. ಮತ್ತು ಅಧಿಕ ವೆಚ್ಚದ ಸ್ಕ್ವೇರ್ ಇದು ಏನೋ ಶೇಡ್ ನೆಟ್ ಅಂತಂದ್ರೆ ಅದರಲ್ಲಿ 1,500-2,000 ತನೂ ಹೋಗ್ತದೆ. ಅಂಥ ಒಂದು ಇದರಲ್ಲಿ ಅತ್ಯಂತ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ ನಾವು, ವ್ಯವಸ್ಥಿತ ಹತೋಟಿ ಪ್ರಮಾಣದ
1: ವಾತಾವರಣ
2: ಹತೋಟಿ. ನಮಗೆ ಇಷ್ಟು ಟೆಂಪರೇಚರ್ ಬೇಕು ಅಂದ್ರೆ ಅಷ್ಟೇ ಮೇಂಟೈನ್ ಮಾಡಬಹುದು, ಇಷ್ಟು ರಿಲೇಟಿವ್ ಹ್ಯೂಮಿಡಿಟಿ ಬೇಕು ಅಷ್ಟೇ ಮೇಂಟೈನ್ ಮಾಡಬಹುದು, ಇಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂದ್ರೆ ಆ ಕ್ರಾಪ್ಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಷ್ಟನ್ನೇ ನಾವು ಪಂಪಿನ್ ಮಾಡಬಹುದು. ಆ ತರ ಒಂದು ವ್ಯವಸ್ಥೆ ಇರ್ತದೆ, ಅದು ಕಾಸ್ಟ್ಲಿ ಆಗ್ತದೆ. ಅದು ಅಲ್ಲದೇನೆ ಅದಕ್ಕೆ ಒಂದು ಸ್ವಲ್ಪ ಕಂಪ್ಯೂಟರ್ ವ್ಯವಸ್ಥೆ ಆಗಲಿ ಇವೆಲ್ಲ ಅಳವಡಿಸ್ಕೊಳ್ಬೇಕಾಗ್ತದೆ. ಅದು ಹೈಲಿ ಸೊಫಿಸ್ಟಿಕೇಟೆಡ್ ಒಂದು ವ್ಯವಸ್ಥೆ ಅದು.
1: ಈಗ ಇಲ್ಲಿ ತಾವು ಹೇಳಿದಾಗ ತರಕಾರಿಯನ್ನ ಬೆಳೆ ಬೇಸಾಯಕ್ಕೆ ಬರೋಮ, ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯಕ್ಕೆ. ಈಗ ಒಂದು ಯುವಕ ನೆರಳು ಪರದೆಯನ್ನು ಹಾಕೊಂಡು ಒಂದು ಉದ್ಯೋಗವನ್ನಾಗಿ ಮಾಡ್ಕೊಂಡು ತರಕಾರಿ ಬೇಸಾಯ ಮಾಡಬಹುದು ನೆರಳು ಪರದೆಯಲ್ಲಿ? ಅವ್ಗೆ ಸ್ವಲ್ಪ ಭೂಮಿ ಇರುತ್ತೆ
2: ಖಂಡಿತವಾಗಿ,
1: ಒಂದು 4 ಗುಂಟೆನೋ 5 ಗುಂಟೆನೋ ಭೂಮಿ ಇರುತ್ತೆ
2: ಖಂಡಿತವಾಗಿ.
1: ಯಾವ ತರ ಮುಂದುವರಿಬೇಕಾತ ಯುವಕ?
2: ಯಾಕಂದ್ರೆ ಅವನು ತನ್ನ ಹತ್ರ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ಒಂದು ಇಚ್ಛಾಶಕ್ತಿ ಇತ್ತು ಅಂದ್ರೆ ಅವನು ಇದೇ ಕ್ರಾಪನ್ನು ಬೆಳಿತೀನಿ ಅಥವಾ ನಾನು ಈ ಕ್ರಾಪ್ ಬೆಳೆದಿದ್ದನ್ನು ನೋಡಿನಿ ಅದ್ರಾಗ ನನಗೆ ಆತ್ಮವಿಶ್ವಾಸ ಬಂದಿದೆ ಅಂತ ಹೇಳಿ ಅವನಿಗೆ ಒಂದು ಸ್ವಲ್ಪ ತಂತ್ರಜ್ಞಾನ
1: ಗೊತ್ತಿರಬೇಕು. ಅದ್ರ ಬಗ್ಗೆ
2: ಆ ಬೆಳೆಯ ಬಗ್ಗೆ ತಂತ್ರಜ್ಞಾನ ಮುಖ್ಯವಾಗಿ ಬೇಕೇ ಬೇಕು.
1: ಹೌದು,
2: ಆ ತಂತ್ರಜ್ಞಾನವನ್ನು ಹೊಂದಿ ಅವನಿಗೆ ಒಂದು ಸ್ವಲ್ಪ ಆತ್ಮವಿಶ್ವಾಸ ಇತ್ತು ಅಂದ್ರೆ ಅವನ ಹತ್ರ ದುಡ್ಡು ಇರಲಿಲ್ಲ ಅಂದ್ರೂ ಕೂಡ ಅವನು ಸ್ವ ಉದ್ಯೋಗಿ ಆಗ್ಬಹುದು. ಹೆಂಗಂದ್ರೆ ಸರ್ಕಾರದ ವತಿಯಿಂದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಆಗಲಿ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆಗಲಿ ಈ ಒಂದು ಮೂಲಗಳಿಂದ ಅವ ಧನ ಸಹಾಯವನ್ನು ಕೂಡ ಪಡೆದು ಕ್ರಾಪ್ಗಳನ್ನು ಬೆಳ್ಕೊಳಕ್ಕೆ ಅತ್ಯಂತ ಒಂದು ಸೂಕ್ತವಾದ ವ್ಯವಸ್ಥೆ ಇದೆ. ಅದರ ಧನ ಸಹಾಯದ ಯಾವುದೇ
1: ಸಹಾಯಧನ ಸಿಗ್ತದೆ.
2: ಸಹಾಯಧನ
1: ಅಂದ್ರೆ ಆತ ಯೋಗ ಅಥವಾ ರೈತರು ಏನಾದರೂ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡಿಸಿ ಬ್ಯಾಂಕಿಗೆ ಕೊಡಬೇಕಾಗುತ್ತೆ ಸಾಲವನ್ನು.
2: ಹೌದು, ಯಾರೇ ಆಗಲಿ ಬ್ಯಾಂಕಿನವರು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕೇಳ್ತಾರೆ. ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಯಾವ ಬೆಳೆಗಳನ್ನು ಬೆಳಿತೀವಿ, ಯಾವ ಸೀಸನ್ನಲ್ಲಿ ಬೆಳಿತೀವಿ, ಯಾವಾಗ ಅದರ ಇಳುವರಿ ಚಲೋ ಆಗ್ತತಿ, ಅದಕ್ಕೆ ಬೇಕಾದ ಒಂದು ಸೀಸನ್ಗೆ ಬೇಕಾದ ಒಟ್ಟು ಖರ್ಚು, ನೆರಳು ಮನೆ ನಿರ್ಮಾಣದ ಒಟ್ಟು ಖರ್ಚು ಎಲ್ಲವುಗಳನ್ನು ಸೇರಿ ಒಂದು ಪ್ರಾಜೆಕ್ಟ್ ಮಾಡಬೇಕಾಗತ್ತಿ. ಆಮೇಲೆ ಆ ಪ್ರಾಜೆಕ್ಟ್ ಎಷ್ಟು ದಿವಸಕ್ಕೆ ಅದರಲ್ಲಿ ಎಷ್ಟು ದಿವಸಕ್ಕೆ ನಮಗೆ ಇಳುವರಿ ಚಾಲು ಆಗುತ್ತೆ ಅನ್ನೋದನ್ನು ಎಲ್ಲ ಮಾಹಿತಿಗಳನ್ನು ನಾವು ಅದರಲ್ಲಿ ಕೊಡಬೇಕಾಗ್ತದೆ.
1: ಅಂದ್ರೆ ಬ್ಯಾಂಕಿಂದ ಸಹಾಯಧನ ಸಿಗ್ತದೆ, ಬ್ಯಾಂಕಿಂದ ಸಾಲನೂ ಸಿಗ್ತದೆ, ಮತ್ತು ಇಲಾಖೆಯಿಂದ ಸಹಾಯಧನ ಸಿಗ್ತದೆ.
2: ಮತ್ತು ಕೃಷಿ ವಿಶ್ವವಿದ್ಯಾನಿಲಯ ಆಗಲಿ ಮತ್ತು ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ಕೂಡ ತಜ್ಞರಿಂದ ಇದರ ತಾಂತ್ರಿಕ ಮಾಹಿತಿಯನ್ನು ಕೂಡ ಪಡಿಬಹುದು ರೈತರು.
1: ಈಗ ನೋಡಿ, ಕೆಲವೊಂದು ತರಕಾರಿಗಳನ್ನು ವಿಪರೀತವಾದಂಥ ಚಳಿಯಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ, ಕೆಲವೊಂದು ತರಕಾರಿಗಳನ್ನು ಈಗ ಬೇಸಿಗೆಯಲ್ಲಿ ವಿಪರೀತವಾದಂಥ ಬೇಸಿಗೆಯಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ.
2: ಹೌದು,
1: ಅಂಥ ಒಂದು ಸಂದರ್ಭದಲ್ಲಿ ಶೇಡ್ ನೆಟ್ಟಲ್ಲಿ ಎಲ್ಲ ಸೀಸನ್ನಲ್ಲಿ ಬೆಳಿಬೋದಾ ಹೇಗೆ?
2: ಎಸ್, ಶೇಡ್ ನೆಟ್ನಲ್ಲಿ ಎಲ್ಲ ಸೀಸನ್ನಲ್ಲಿ ಬೆಳೆಯಕ್ಕಾಗಲಿಲ್ಲ ಅಂದ್ರೂ ನಾ ಹೇಳಿದ್ನಲ್ಲ ಈ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಅಂತ ಇರ್ತಾವಲ್ಲ, ಅಂತ ಹೈ ಕಾಸ್ಟ್ ಶೇಡ್ ನೆಟ್ಸ್, ಹೈ ಕಾಸ್ಟ್ ಏನು ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ಸ್, ಅದರಲ್ಲಿ ಅತ್ಯಂತ ಸಾಫಿಸ್ಟಿಕೇಟೆಡ್ ಆದಂತ ಒಂದು ವ್ಯವಸ್ಥೆ ಇರ್ತದೆ. ನಾ ಹೇಳಿದ್ನಲ್ಲ ಈಗ ನಮ್ಮ ಶೇಡ್ ನೆಟ್ನಲ್ಲಿ ಅಥವಾ ನಮ್ಮ ಪ್ರೊಟೆಕ್ಟೆಡ್ ಸ್ಟ್ರಕ್ಚರ್ನಲ್ಲಿ 30 ಡಿಗ್ರಿ ಟೆಂಪರೇಚರ್ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ ಆ ಕ್ರಾಪಿಗೆ ಸ್ಪೆಸಿಫಿಕ್ ಆಗಿ ಟೆಂಪರೇಚರ್ ಇತ್ತಂದ್ರೆ ಅಷ್ಟನ್ನೇ ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಇರ್ತದೆ. ಅದರಲ್ಲಿ 31 ಡಿಗ್ರಿ ಆಯಿತು, 32 ಡಿಗ್ರಿ ಆಯಿತು ಅಂದ್ರೆ ಆಟೋಮೆಟಿಕಲಿ ಫಾಗರ್ಸ್ ಚಾಲು ಆಗ್ತವೆ, ಅಂದ್ರೆ ಮಿಸ್ಟಿಂಗ್ ಆಗ್ತದೆ. ಮಿಸ್ಟಿಂಗ್ ಆದ ಕೂಡಲೇ ಕಡಿಮೆ ಟೆಂಪರೇಚರ್ ಕಡಿಮೆ ಆಗ್ತದೆ, ಅಗೇನ್ 30 ಡಿಗ್ರಿಗೆ ಬಂದ ತಕ್ಷಣ ಆಟೋಮೆಟಿಕಲಿ ಆ ಫಾಗಿಂಗ್ ಬಂದಾಗ್ಬಿಡ್ತದೆ. ಸೊ ಈ ಒಂದು ವ್ಯವಸ್ಥೆಯನ್ನ ಕಂಪ್ಯೂಟರ್ ಚಾಲಿತ ಒಂದು ವ್ಯವಸ್ಥೆಯನ್ನ ನಾವು ಅಂತ ಒಂದು ಮಾಡಿಕೊಂಡಾಗ ಅದನ್ನ ನೀವು ರಣರಣ ಬಿಸಿಗಳಿಗೂ ಕೂಡ ಚಳಿ ಬರುವಂತ ಒಂದು ವಾತಾವರಣವನ್ನ ಒಳಗಿನ ಈ ರಚನೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡು ಬೆಳೆಗೆ ಬೇಕಾದಂತ ಸೂಕ್ತವಾದ ವಾತಾವರಣವನ್ನ ಸೂಕ್ತವಲ್ಲದ ಸಮಯದಲ್ಲಿ ನಾವು ಕ್ರಿಯೇಟ್ ಮಾಡಿ ಬೆಳ್ಕೋಬಹುದು.
1: ಈಗ ರಾಯಚೂರಿನಂತ ಒಂದು ಪ್ರದೇಶದಲ್ಲಿ ತಾವು ತಜ್ಞರಾಗಿ ಏನು ಹೇಳ್ತೀರಿ, ಶೇಡ್ ನೆಟ್ ಅನ್ನ ಮಾಡೋದಾದ್ರೆ ಒಳ್ಳೆ ರೀತಿಯಿಂದ ಪ್ರಾಫಿಟ್ ಆಗಿ ಬೆಳಿಬಹುದು ಶೇಡ್ ನೆಟ್ ಅನ್ನ ಮಾಡ್ಕೊಂಡು ರೈತರು ಅಥವಾ ಯುವಕರು ಮುಂದೆ ಬಂದು ಅಂತಕ್ಕಂತ ಒಂದು ಮಾತನ್ನ ಹೇಳ್ತೀರ ತಾವು?
2: ಹೌದು, ನಮ್ಮ ಈ ರಾಯಚೂರು ವಿಭಾಗದ ಯುವ ಜನತೆಗೆ ಒಂದು ಏನಂತಂದ್ರೆ, ಯಾರೇ ಎಸ್ಪೆಷಲಿ ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸ್ ಅವ್ರಿಗೆ ಫೈನಲ್ ಇಯರ್ನಾಗ ಒಂದು ಕೋರ್ಸೂ ಇದೆ. ಅವರು ಆ ಕೋರ್ಸನ್ನ ಮೂಲಕ ಅವ್ರಿಗೆ ಎಷ್ಟೋ ಮಂದಿ ಹುಡುಗರಿಗೆ ತಾವು ಸ್ವಲ್ಪ ಎಂಪ್ಲಾಯ್ಮೆಂಟನ್ನೇ ಒಂದು ಮನಸ್ಸು ಮಾಡ್ಕೋತಾರೆ. ಯಾಕಂದ್ರೆ ಕಲಿತ ಎಲ್ಲರಿಗೂ ನೌಕರಿ ಸಿಗೋದು
1: ಕಷ್ಟ ಅದ. ಹೌದು,
2: ಸ್ವ ಉದ್ಯೋಗಿ ಆಗೋದ್ರಿಂದ ನಮ್ಮ ಹುಡುಗರು ಕೆಲವೊಂದಿಷ್ಟು ಮಂದಿ ತಾವೇ ಸೀಡ್ ಪ್ರೊಡಕ್ಷನ್ ಮಾಡಿ ವೆಜಿಟೇಬಲ್ ಪ್ರೊಡಕ್ಷನ್ ಮಾಡಿ ಅಥವಾ ಈಗ ನಾವು ಇವತ್ತಿನ ದಿವಸದೊಳಗೆ ಏನಾಗಿದೆ, ಉತ್ತಮ ಗುಣಮಟ್ಟದ ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗ್ತಾ ಇಲ್ಲ, ಸಿಕ್ಕರೂ ಕೂಡ ಬೇಕಾದ ಸಂಖ್ಯೆಯಲ್ಲಿ ಗಿಡ ಮರಗಳು ಸಿಗ್ತಾ ಇಲ್ಲ. ಸೊ ಅಂತ ಒಂದು ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಂಡು ನಮ್ಮ ಅಗ್ರಿಕಲ್ಚರಲ್ ಗ್ರಾಜ್ಯುಯೇಟ್ಸ್ ಅವ್ರು ಏನು ಮಾಡ್ತಿದ್ದಾರೆ, ಕೆಲವೊಂದಿಷ್ಟು ಮಂದಿ ನರ್ಸರಿಯನ್ನೇ ಮಾಡಿಕೊಂಡು ಆ ನರ್ಸರಿಗೆ ಈ ಶೆಡ್ ನೆಟ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ಅದು ಅಂತ ಒಂದು ಅನುಕೂಲತೆಯನ್ನು ಈ ಶೆಡ್ ನೆಟ್ನಿಂದ ಇದೆ.
1: ಇಲ್ಲಿ ನಮ್ಮ ರಾಯಚೂರು ಒಂದು ವಾತಾವರಣದಲ್ಲಿ ಯಾವ ತರಕಾರಿಗಳನ್ನ ನೆರಳು ಪರದೆಯಲ್ಲಿ ಶೆಡ್ ನೆಟ್ಟಲ್ಲಿ
2: ನೆರಳು ಪರದೆಯಲ್ಲಿ ರಾಯಚೂರಿನಲ್ಲಿ ಟೊಮ್ಯಾಟೊ ಮತ್ತೇನಂದ್ರೆ ದೊಣ್ಣೆ ಮೆಣಸಿನಕಾಯಿ ಬೀನ್ಸು ಆಮೇಲೆ ಒಂದು ಈಗ ಇನ್ನೊಂದು ಟೈಪದ್ದು ಪಾರ್ಥಿನೋ ಕಾರ್ಪಿಕ್ ಕುಕುಂಬರ್ ಅಂತ ಬಂದಿದೆ, ಏನು ಸೌತೆಕಾಯಿ ಬೀಜವಿಲ್ಲದ ಸೌತೆಕಾಯಿ ಅದನ್ನು ಕೂಡ ಅದು ಈ ನಾಲ್ಕು ಬೆಳೆಗಳನ್ನು ಮಾತ್ರ ಅತ್ಯಂತ ಯಶಸ್ವಿಯಾಗಿ ಬೆಳಿಬಹುದು. ಅದರಲ್ಲಿ ಏನೂ ಇದಿಲ್ಲ, ಬೀನ್ಸ್ ಹಿಡ್ಕೊಂಡು ಬೀನ್ಸ್ ಅಂದ್ರೆ ಪೋಲ್ ಟೈಪ್ ಇರ್ತವೆ, ಬಳ್ಳಿ ಟೈಪ್
1: ಅಂದ್ರೆ ಹಬ್ಬಿಸ್ತಕ್ಕಂಥ ಕೋಲಿಗೆ ಹಬ್ಬಿಸೋದನ್ನ
2: ಕೋಲಿಗೆ ಆಗ್ಲಿ ಅಥವಾ ದಾರ ಕಟ್ಟಿ ಆಗಿ
1: ದಾರ ಕಟ್ಟಿ
2: ಹಬ್ಬಿಸಿ ಬೆಳ್ಕೋಬಹುದು. ಅದರಲ್ಲಿ ಮಾತ್ರ
1: ಈಗ ತಾವು ಇದಕ್ಕೆ ಶಿಫಾರಸು ಮಾಡಿದಂತ ಬೇರೆ ತಳಿಗಳಿದಾವ ಸ್ಪೆಷಲ್ ಆಗಿ ನೆರಳು ಪರದೆಯಲ್ಲಿ ಬೆಳಿತಕ್ಕಂತ ತರಕಾರಿಗಳಿಗೆ ವಿಶೇಷವಾದಂತ ತಳಿಗಳದಾವ?
2: ಹೌದು ಹೌದು, ತಳಿಗಳು ಅಂತಂದ್ರೆ ಅದೇ ಈಗ ಇಂಡಿಟರ್ಮಿನೇಟ್ ಟೈಪ್ ಅಂತ ಹೇಳ್ತೀವಿ, ಯಾವುದೇ ತಳಿ ಇರಲಿ, ಅದು 2 ಫೂಟ್ ಈಗ ಹೊರಗಡೆ ಏನು ಬೆಳಿತೀವಲ್ಲ ಅದನ್ನು ಆಲ್ಮೋಸ್ಟ್ 2 ಫೂಟ್ಗೆ ನಿಂತು ಬಿಡ್ತದೆ ಬೆಳೆ,
1: ಬೆಳವಣಿಗೆ ನಿಂತು
2: ಬಿಡ್ತದೆ. ಈಗ ಒಳಗಡೆ ಬೆಳೆಯುವಂಥದ್ದು ಇಂಡಿಟರ್ಮಿನೇಟ್ ಟೈಪ್ಸ್, ಅವು ಅಂದ್ರೆ ಅವುಗಳ ಒಂದು ವೆಜಿಟೇಟಿವ್ ಗ್ರೋತ್, ಅವುಗಳ ಒಂದು ಕಂಟಿನ್ಯೂಸ್ ಗ್ರೋತ್ ಇದ್ದೇ ಇರ್ತದೆ. ನೀವು ಹೂ ಹೊರಗಡೆ ಬೆಳೆ ಹೂ ಒಂದ್ಸರ್ತಿ ಹೂ ಬಂತಂದ್ರೆ ಬೆಳವಣಿಗೆ ನಿಂತು ಬಿಡ್ತದೆ. ಇಲ್ಲಿ ಒಳಗಡೆ ಬೆಳೀತಕ್ಕಂಥ ತರಕಾರಿಗಳು ಏನಿರ್ತಾವಲ್ಲ ಅವು ಹೂ ಬಂದರೂ ಕೂಡ ಅವು ಬೆಳೆಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತವೆ. ಸೊ ಅಂಥ ತಳಿಗಳು ಯಾವುದೇ ಇರಲಿ, ಅದು ಈಗ ಬಾಂಬೆ ಅಂತಿದೆ, ಓರೋಬೆಲೆ ಅಂತಿದೆ ಟೊಮ್ಯಾಟೊನಲ್ಲಿ ಆಗಲಿ ಅಥವಾ ಈ ದೊಣ್ಣೆ ಮೆಣಸಿನಕಾಯಿನಲ್ಲಿ ಆಗಲಿ, ಅಂಥವು ವಿಶಿಷ್ಟವಾದಂಥ ತಳಿಗಳು ಇವೆ. ನಮ್ಮ IIHR ಬೆಂಗಳೂರು ವತಿ ಅವರಿಂದ ಅರ್ಕಾ ಸಿರೀಸಸ್ ಬೇಕಾದಷ್ಟು ವೆರೈಟಿಗಳು ಬಿಡುಗಡೆ ಆಗಿದೆ, ಎಸ್ಪೆಷಲಿ ಫಾರ್ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ಗೆ.
1: ಈಗ ಒಂದು ನೆರಳು ಪರದೆಯನ್ನು ನಿರ್ಮಾಣ ಮಾಡಿದ ಮೇಲೆ ಬೇಸಾಯ ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಕಲ್ಟಿವೇಷನ್ನು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮಾಡಬೇಕಾಗತ್ತೆ, ಹೇಗೆ ಅಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕಾಗತ್ತಾ, ಬೀಜವನ್ನು ನೇರವಾಗಿ ಹಾಕಬೇಕಾಗತ್ತಾ, ಒಂದು ಉದಾಹರಣೆಯಿಂದ ಬೀನ್ಸನ್ನು ತೊಗೊಳ್ಳಿ ಅಥವಾ ಟೊಮ್ಯಾಟೊನ ತೊಗೊಳ್ಳಿ, ಹೇಗೆ ಪ್ರಾರಂಭ ಮಾಡಬೇಕು?
2: ನೀವು ಕೇಳಿದ ಪ್ರಶ್ನೆಗೆ ಒಂದು ನಾನು ಈಗ ಒಂದು ಪ್ರಶ್ನೆಗೆ ಬೇಕಾದಷ್ಟು ಉತ್ತರಗಳನ್ನು ಈಗ ನಾನು ಕೊಟ್ಬಿಡ್ತೀನಿ ನಿಮ್ಗೆ. ಇದು ಈ ನಾನೇನು ಹೇಳ್ತೀನಿಲ್ಲ ಇವು ಅತ್ಯಂತ ಪ್ರಮುಖವಾಗಿ ಪಾಲಿಸಲೇಬೇಕಾದಂಥ
1: ನಿರ್ವಹಣಾ ಕ್ರಮಗಳು.
2: ಮೊದಲೇದೇನಪ್ಪಾ ಅಂತಂದ್ರೆ ನೀವು ಹೆಚ್ಚಿಗೆ ಇಳುವರಿ ಕೊಡ್ತಕ್ಕಂಥ ಹೈಬ್ರಿಡ್ ತಳಿಗಳನ್ನು ಸೆಲೆಕ್ಟ್ ಮಾಡಬೇಕು.
1: ಹೌದು,
2: ಫಸ್ಟ್ ಪಾಯಿಂಟ್. ಎರಡನೇದೇನಪ್ಪಾ ಅಂತಂದ್ರೆ ನೀವು ಏನೇ ಬೆಳೀರಿ ಏರುಮಡಿಯೊಳಗೆ ಬೆಳಿಬೇಕು,
1: ಏರುಮಡಿ
2: ಮಾಡ್ಕೋಬೇಕು, ಎಲ್ಲೇ ಶೆಡ್ ನೆಟ್ ಒಳಗೆ ಏರುಮಡಿಯೊಳಗೆ ಬೆಳ್ಕೋಬೇಕು. ಮುಂದೇನು ಮಾಡ್ಬೇಕಪ್ಪ ಅಂದ್ರೆ ಸಸ್ಯ ಬೆಳವಣಿಗೆಯನ್ನು ಅವಲಂಬಿಸಿ ಅಂದ್ರೆ ಸೂಕ್ತ ಹಂತದ ಅಂತರದೊಳಗೆ ನಾಟಿ ಮಾಡಬೇಕು. ಅದಕ್ಕೆ ರೆಕಮೆಂಡೆಡ್ ಸ್ಪೇಸಿಂಗ್ ಅಂತ ಏನಿರ್ತೈತಲ್ಲ ಅದನ್ನೇ ಫಾಲೋ
1: ಮಾಡಬೇಕು.
2: ಆಮೇಲೆ ನೆಕ್ಸ್ಟ್ ಮುಂದಿಂದ ಏನಪ್ಪಾ ಅಂತಂದ್ರೆ ಹನಿ ನೀರಾವರಿ ಪದ್ಧತಿಯೊಳಗೆ ಸಸ್ಯಗಳಿಗೆ ಕೊಡಬೇಕು,
1: ನೀರಾವರಿ ಮಾಡಿ
2: ಹನಿ ನೀರಾವರಿಯನ್ನು ಒದಗಿಸ್ಬೇಕು. ಯಾಕಂದ್ರೆ ಅಲ್ಲಿ ಟೆಂಪರೇಚರ್ ಕಡಿಮೆ ಇರ್ತದೆ,
1: ಹೌದು,
2: ನೀರಾವರಿ ನೀವು ನೀರು ಜಾಸ್ತಿ ಕೊಟ್ಟರೆ ಅಂದ್ರೆ ಆವಿಯಾಗಿ ಹೋಗ್ತಿ, ಹೋದ್ರೂ ಕೂಡ ಹೊರಗೆ ಬರಲ್ಲ, ಒಳಗೆ
1: ಇರುತ್ತೆ ಜಾಸ್ತಿ.
2: ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂದ್ರೆ ರೋಗಗಳು ಕೀಟಗಳು ಬಂದೇ ಬರ್ತವೆ. ಸೊ ಅದೊಂದು ಮುಖ್ಯವಾದಂತ ಅಂಶ ಅಂದ್ರೆ ಹನಿ ನೀರಾವರಿ ಪದ್ಧತಿಯನ್ನು ನಾವು ಅಲ್ಲಿ ಫಾಲೋ ಮಾಡ್ಕೋಬೇಕು. ಆಮೇಲೆ ಮುಂದಿನದೇನ ನಿಯಮಿತ ಕ್ರಮದೊಳಗೆ ಸೂಕ್ತ ಪೋಷಕಾಂಶಗಳನ್ನು ಒದಗಿಸ್ಬೇಕು. ಈಗ ಹೊರಗಿನ ಕಂಡೀಷನ್ ಒಳಗೆ ನಾವೇನು ಮಾಡ್ತೀವಿ, ಒಮ್ಮೆ ರೆಕಮೆಂಡೆಡ್ ಡೋಸ್ ಆಫ್ ಫರ್ಟಿಲೈಸರ್ನ 2 ಸರ್ತಿ ಹಾಕ್ಬಿಡ್ತೀವಿ, ಒಮ್ಮೆ ಪ್ಲಾಂಟಿಂಗ್ ಮಾಡೋದಕ್ಕಿಂತ ಮೊದಲು ಆಮೇಲೆ ಉಳಿದ ಡೋಸನ್ನು ಪ್ಲಾಂಟಿಂಗ್ ಮಾಡಿದ ನಂತರ. ಇಲ್ಲಿ ಹಂಗೆ ಮಾಡಬಾರ್ದು. ಫೋಲಿಯರ್ ಸ್ಪ್ರೇ ಅಂತ ಹೊಸ ಟೆಕ್ನಾಲಜಿ ಬಂದಿದೆ, ಫರ್ಟಿಗೇಷನ್ ಅಂತ ಹೊಸ ಟೆಕ್ನಾಲಜಿ ಬಂದಿದೆ, ರಸಾವರಿ ನೀರಾವರಿ ಅಂತ ಹಿಂಗೆಲ್ಲ ಪದ್ಧತಿಗಳು ಬಂದವಲ್ಲ. ರೆಕಮೆಂಡೆಡ್ ಡೋಸನ್ನು 2 ಸರ್ತಿ ಕೊಡೋದು ಬದಲಿ ಬೆಳೆಯ ಬೆಳವಣಿಗೆಯ ಹಂತಕ್ಕನುಸಾರವಾಗಿ ಕೊಟ್ಕೋತಾ ಹೋಗ್ಬೇಕು, ಅಂದ್ರೆ ಇಳುವರಿ ಕಂಟಿನ್ಯೂಸ್ ಆಗಿ ನಾವು ಹಾರ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದಿಂದು ಮತ್ತೊಂದೇನಪ್ಪ ಅಂದ್ರೆ ಸಸ್ಯ ಸರಿಯಾಗಿ ಬೆಳೀತಕ್ಕಂಥ ಒಂದು ಸಪೋರ್ಟ್ ಕೊಡ್ಬೇಕು. ನಾವು ನಾವು ಟ್ರೈನಿಂಗ್ ಅಂತ ಹೇಳ್ತೀವಿ. ಅದು ಈಗ ಬಳ್ಳಿ ಇತ್ತು, ಬಳ್ಳಿನ ವರ್ಟಿಕಲ್ ಆಗಿ ಹಬ್ಬಿಸ್ಲಿಕ್ಕೆ ನಾವು ಆಧಾರ ಕೊಡ್ಲಿಲ್ಲ ಅಂದ್ರೆ ಬಳ್ಳಿ ನೆಲದ ಮೇಲೆ ಹಬ್ಬ ಬಿಡ್ತದ, ಅದ್ರ ಇಳುವರಿನೂ ಕಡಿಮೆ ಆಗ್ತದ, ಮಣ್ಣಿನ ಕೂಡ ಅದ್ರ ಕಾಂಟ್ಯಾಕ್ಟ್ ಬರ್ತೈತಿ, ರೋಗ ಬರ್ತದ, ಕೊಳತ್ ಹೋಗ್ತೈತಿ, ಹಿಂಗೆಲ್ಲ ಸಮಸ್ಯೆಗಳು ಆಗ್ತವೆ. ಸೊ ಅದನ್ನ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಕಂಪಲ್ಸರಿ ಪಾಲಿಸಲೇಬೇಕಾದ ತತ್ವಗಳಿವು.
1: ಅಲ್ಲೇನು ವೈರಿಂದ ಕಟ್ಟಬೇಕಾಗತ್ತ, ದಾರಗಳಿಂದ ಹೇಗೆ? ಅಲ್ಲಿ
2: ವೈರಿಂದ ಕಟ್ಟಿದ್ರೆ ತೊಂದರೆ ಇಲ್ಲ, ಕಮರ್ಷಿಯಲ್ ಆಗಿ ಮಾರ್ಕೆಟ್ ನಲ್ಲಿ ಸಿಕ್ಕೇ
1: ಸಿಗ್ತಾವ.
2: ಈವನ್ ಬ್ಯಾಟ್ ಒಂದ ಸೀಸನ್ಗೆ ಅಥವಾ ಒಂದ ವರ್ಷಕ್ಕೆ ಸಾಕು ಅಂದ್ರೆ ನಾವು ಸಣಬನ್ನು ಕೂಡ ಕಟ್ಟಬಹುದು. ಬೇಡ ಅಂತಂದ್ರೆ ಅದು ಗಿಡದ ಬೆಳವಣಿಗೆ ಅಥವಾ ಅದ್ರದ ಸ್ಟಾಮಿನಾ ನೋಡ್ಕೊಂಡು ಕಟ್ಟಿಗೆ ನಮಗೆ ಅವೈಲೇಬಿಲಿಟಿ ಇತ್ತಂದ್ರೆ ಕಟ್ಟಿಗೆಗೆ ಒಂದು ಆಧಾರನು ಕೊಡ್ಬೋದು ನಾವು, ಆ ತರನು ಇರ್ತದೆ. ಆಮೇಲೆ ಸೂಕ್ತ ಸಮಯದೊಳಗ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕು. ಸೂಕ್ತ ಸಮಯ ಅಂದ್ರೇನು, ರೋಗ ಬಂದ ಮೇಲೆ ಅಥವಾ ಕೀಟ ಬಂದ ಮೇಲೆ ಅಲ್ಲ, ಬರಲಾರದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಸ್ಪ್ರೇನೋ ಎರಡು ಸಿಂಪರಣೆನೋ ತಗೊಳ್ಕೊಳ್ಳೇಬೇಕು ತಜ್ಞರನ್ನು ಕೇಳಿ ಇಂತ ಈ ಕ್ರಾಪ್ಗೆ. ಸೊ ಈಗ ಚಿಲ್ಲಿ ಹಾಕಿದ್ರು ಅಂತ ಕೊರಿ, ಮುರುಡಾ ಕಾಂಪ್ಲೆಕ್ಸ್ ಇಸ್ ಕಂಪಲ್ಸರಿ,
1: ಕ್ಯಾಪ್ಸಿಕಮ್ಗೆ ಜಾಸ್ತಿ ಬರ್ತದೆ,
2: ಜಾಸ್ತಿ ಬಂದೇ ಬರ್ತದೆ. ಸೊ ಅದು ಬರಲಾರ್ದಂಗ ಕೆಲವೊಂದಿಷ್ಟು ಕ್ರಮಗಳನ್ನು ವಹಿಸಿದ್ರ
1: ಮುನ್ನೆಚ್ಚರಿಕೆಯಾಗಿ ಸಿಂಪರಣೆ
2: ಮಾಡಲೇಬೇಕು. ನಂತರ ಏನು, ಅತಿ ಹೆಚ್ಚಿನ ಉಷ್ಣಾಂಶ ಅಥವಾ ಕಡಿಮೆ ಆರ್ದ್ರತೆ ಇದ್ದಾಗ ಸೂಕ್ತ ವಾತಾವರಣ ಕಾಪಾಡಲು ನೆರಳು ಮನೆಯೊಳಗೆ ಒಂದು ಏನು ಫಾಗರ್ಸ್ ಅನ್ನು ಕೂಡ ಬಳಸಬೇಕಾಗ್ತದೆ. ಅದು ಮೀಡಿಯಂ ಕಾಸ್ಟ್ನಲ್ಲಿ ಅಥವಾ ಲೋ ಕಾಸ್ಟ್ನಲ್ಲಿ ಸಾಧ್ಯವಿರಲಿಕ್ಕಿಲ್ಲ, ಬಟ್ ಹೈ ಕಾಸ್ಟ್ನಲ್ಲಿ ಫಾಗರ್ಸ್ ಅಂತೂ ಕಂಪಲ್ಸರಿ ನಾವು ಆ ಒಂದು ಪದ್ಧತಿಗೆ ಹೋದಾಗ ನಾವು ಅದರಲ್ಲಿ ಆ ವ್ಯವಸ್ಥೆ ಮಾಡಿಕೊಳ್ಳೇಬೇಕು, ಇದ್ದೇ ಇರ್ತದೆ ಅದು. ಆಮೇಲೆ ಸೂಕ್ತ ಹಂತದೊಳಗೆ ಕೊಯ್ಲು ಮಾಡಬೇಕು ತರಕಾರಿಗಳನ್ನು.
1: ಹೌದು,
2: ಅತ್ಯಂತ ಸೂಕ್ತವಾದ ಹಂತದೊಳಗೆ ಒಂದೇ ದಿನ ಎರಡೇ ದಿನ ಲೇಟ್ ಮಾಡಿದ್ರಿ ಅಥವಾ ಮೊದಲೇ ಒಂದು ದಿನ ಎರಡು ದಿನ ಮೊದಲ ಕಟಾವು ಮಾಡಿದ್ರಿ ಅಂದ್ರೆ ಅದು ಇಟ್ ರಿಜೆಕ್ಟೆಡ್ ಬೈ ದಿ ಕಸ್ಟಮರ್.
1: ಹೌದು, ಬಲ್ತಿರಬಾರ್ದು, ಬಹಳ ಎಳಸಾಗಿರಬಾರ್ದು, ಬಹಳ ಬಲ್ತಿನೂ ಬಾರ್ದು.
2: ಅಷ್ಟೇ ಅಲ್ಲ, ನಾವು ಮುಂಜಾನೆ ಅದೇ ಒಳ್ಳೆ ಕಾಯಿಪಲ್ಲೆನ ಮುಂಜಾನೆ ಅದ್ರ ಬೆಲೆ ಬೇರೆ ಇರ್ತದ, ಸಂಜೆ ಮುಂದೆ ಅದ್ರ
1: ಬೆಲೆ
2: ಬೇರೆ ಇರ್ತದ. ಅಂದ್ರೆ ತರಕಾರಿಗಳನ್ನ ನಾವು ನಮ್ಮ ಎಸ್ಪೆಷಲಿ ನಮ್ಮ ದೇಶದೊಳಗೆ ಬಹಳ ಸಿಲೆಕ್ಟಿವ್ ಆಗಿ ಖರೀದಿ ಮಾಡ್ತೀವಿ. ಅದರದ ತಾಜಾತನ, ಅದರ ಕಲರು, ಅದರ ಫ್ರೆಶ್ನೆಸ್ಸು ಅವನ್ನೆಲ್ಲ ನೋಡ್ತೀವಿ. ಸೊ ಹಂಗೆಲ್ಲ ಅದು ಎಲ್ಲ ಇರಬೇಕು ಅಂತಂದ್ರೆ ಸೂಕ್ತ ಟೈಮ್ನೊಳಗೆ ಕಟಾವು ಮಾಡಿರಬೇಕು. ಸೊ ಈ ಎಲ್ಲ ಅಂಶಗಳನ್ನು ನೆರಳು ಪರದೆಯಲ್ಲಿ ಯಾರು ಬೆಳೆಗಳನ್ನು ಬೆಳೀತಾರ ಅವರು ಇವುಗಳನ್ನು ಪರಿಗಣನೆಗೆ ತಗೊಳ್ಳಲೇಬೇಕು.
1: ಈಗ ನೆರಳು ಪರದೆ ನಮ್ಮ ಹಾಕಿದ್ಮೇಲೆ ಎಷ್ಟು ವರ್ಷವರೆಗೆ ಅದು ಬರುತ್ತೆ ತಾಳಿಕೆ ಅಂತಿರ್ತಾವೆ
2: ಸರ್? ಅದು ನಮ್ಮ ಮ್ಯಾನೇಜ್ಮೆಂಟ್ ಕೆಪ್ಯಾಸಿಟಿ ಮೇಲೆ ಇರ್ತದೆ. ವರ್ಷ ವರ್ಷ ನಾವು ಅದನ್ನು ಎಲ್ಲೋ ಒಂದು ಹರಿತು, ಸ್ವಲ್ಪ ಒಂದು ತೂತು ಬಿತ್ತು ಅಂದ್ರೆ ಇಮಿಡಿಯೇಟ್ಲಿ ಹೊಲ್ಕೊಂಡು ಅದನ್ನ ನಾವು ಮ್ಯಾನೇಜ್
1: ಮಾಡ್ತಾ ಇರ್ಬೇಕು,
2: ಮಾಡ್ಕೋಬೇಕು. ಏ ಹರಿದಿದ್ದನ್ನ ಹಂಗ ಬಿಟ್ಟು ಇವತ್ತು ಬಿಟ್ರೆ ನಾಳೆ ಇನ್ನೊಂದು ಸ್ವಲ್ಪ
1: ಅಗಲಾಗಿ ಮತ್ತೆ ಹರಿದು ಜಾಸ್ತಿ
2: ಅದು ಆ ಅಗಲಾದ ಜಾಗದ ಮೂಲಕ ಏನೋ ಬೇಡವಾದ ಗಾಳಿ, ಬೇಡವಾದ ಹುಳ ಈ ತರ ಒಂದು ಎಂಟ್ರಿ ಚಾಲೂ ಆಗ್ತೈತೆ. ಸೊ ಅದ ನಾವು ಏನು ನಾವು ಇವತ್ತು ಕನ್ಸ್ಟ್ರಕ್ಷನ್ ಮಾಡಿದ್ದು ಮೇಂಟೈನ್ ಅದೇ ಥರನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸುಮಾರು 7-8 ವರ್ಷದ ತನಕ ಅಂತೂ ಬಂದೇ ಬರ್ತದೆ.
1: ಅಂದ್ರೆ ಇಲ್ಲಿ ನೆರಳು ಪರದೆಯಲ್ಲಿ ತರಕಾರಿಗಳನ್ನ ಬೆಳೆಯುವಂತವ್ರಿಗೆ ಏನಾದರೂ ತರಬೇತಿಗಳು ಬೇಕಾಗ್ತವೆ? ಸುಮ್ಮನೆ ಹಂಗೆ ಅವರು ಹಾಕ್ಯಾರ ನಾನು ಬೆಳಿತೀನಿ ಅಂತ ಹೇಳಿ ಹಾಕೊಂಡು ಮಾಡಿದ್ರೆ ಸಕ್ಸಸ್ ಆಗೋದಿಲ್ಲ.
2: ತರಬೇತಿ ತಗೊಳ್ಳೇಬೇಕು ಅವರು,
1: ಒಂದು ಸ್ವಲ್ಪ ಅನುಭವ ಬೇಕು.
2: ಹೌದು ಹೌದು, ತರಬೇತಿ ತಗೊಳ್ಬೇಕು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಒಂದು ಇದರಲ್ಲಿ ಆಗಾಗ ತರಬೇತಿಗಳನ್ನು ಕೊಡ್ತಿರ್ತಾರೆ. ಅಂಥವುಗಳನ್ನು ಅವರು ನಿಮ್ಮ ರೇಡಿಯೋದ ಮೂಲಕವೂ ಆಗಲಿ ಅಥವಾ ಮಾಧ್ಯಮಗಳ ಮೂಲಕವೂ ಆಗಲಿ ಪ್ರಸಾರ ಮಾಡ್ತಾರೆ. ಇಂಥ ದಿವಸ ಇಂಥ ಟಾಪಿಕ್ ಮೇಲೆ ಇಂಥ ಒಂದು ಪರಿಕರದ ಮೇಲೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಯುವಕರಾಗಲಿ ಯುವತಿಯರಾಗಲಿ ಬಂದು ಅದರ ಲಾಭ ಪಡ್ಕೊಂಡು ಹೋಗಬೇಕಂತ ಹೇಳ್ತಿರ್ತಾರೆ. ಅದನ್ನು ನಾವು ನೋಡ್ತಾ ಇರಬೇಕು. ಅಥವಾ ಕೃಷಿ ವಿಶ್ವವಿದ್ಯಾಲಯದಾಗ ಆಗಲಿ ಅಥವಾ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ಆಗಾಗ ಬಂದು ಕೇಳ್ತಿರ್ಬೇಕು ಇಂಥ ಬಗ್ಗೆ ಟ್ರೈನಿಂಗ್ ಯಾವಾಗ ಕೊಡ್ತೀರಿ ಅಂತ. ಆವಾಗ ಅವರು ಹೇಳಿ ಇದು ಮಾಡ್ತಾರೆ, ಅವ್ರದ್ದೊಂದು ಫೋನ್ ನಂಬರ್ ಇಸ್ಕೊಂಡು ಇಟ್ಕೊಂಡ್ರೆ ಅವ್ರು ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಅಥವಾ ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಹೋದ್ರೆ ಅಂಥ ಟ್ರೈನಿಂಗ್ ಇದು ಹೊತ್ತಿನಾಗ. ಆದರೆ ನೆರಳು ಪರದೆಯಲ್ಲಿ ಆಗಲಿ ಅಥವಾ ಯಾವುದೇ ಸಂರಕ್ಷಿತ ಬೇಸಾಯ ಪದ್ಧತಿ ಮಾಡಬೇಕಂದ್ರೆ ತರಬೇತಿ ತಗೊಳ್ಳೋದಂತೂ ಕಂಪಲ್ಸರಿ. ಅಥವಾ ಯಾರು ಬೆಳೆದಾರಲ್ಲ ಯಶಸ್ವಿಯಾಗಿ ಅವರಲ್ಲಿ ಹೋಗಿ ಸಂಪೂರ್ಣ ಮಾಹಿತಿ
1: ತಿಳ್ಕೊಬೇಕು,
2: ತಗೊಂಡೇ ಚಾಲೂ ಮಾಡಬೇಕು.
1: ಅಂದ್ರೆ ಈಗ ಪಟ್ಟಣಗಳಲ್ಲಿ ರೈತರು ಅಥವಾ ಯುವಕರು ಮನೆ ಮುಂದೆಲ್ಲ 4 ಗುಂಟೆ 2 ಗುಂಟೆ 3 ಗುಂಟೆ ಜಾಗ ಇರುತ್ತೆ, ಆ ಗುಂಟೆಯನ್ನು ಸದುಪಯೋಗ ಮಾಡ್ಕೋಬಹುದು.
2: ಅವಶ್ಯವಾಗಿ ಮನೆಯ ಜಾಗ ಇದ್ರೆ ಮನೆ ಹಿತ್ತಲದಾಗ ಮಾಡಬಹುದು, ಮುಂದೂ ಮಾಡಬಹುದು. ಈವನ್ ಸಿಟಿಯೊಳಗೆ ಇವತ್ತಿನ ದಿವಸ ಟೆರೇಸ್ ಗಾರ್ಡನಿಂಗ್ ಅಂತ ಒಂದು ಹೊಸ ಪರಿಕಲ್ಪನೆ ಬಂದದೆ. ಅಲ್ಲಿ ಕೂಡ ನೀವು ಅಷ್ಟೇ ಸೈಜಿನ ಒಂದು ಶೇಡ್ ನೆಟ್ ಅನ್ನು ಕೂಡ ಹಾಕೊಂಡು ನೀವು ಅಲ್ಲಿ ಬೇಕಾದಂತ ಒಂದೇ ತರಕಾರಿ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟೇ ಎಲ್ಲ ತರಕಾರಿಗಳನ್ನು ನಿಮ್ಮ ಮನೆಯ ಒಂದು ಏನು ಮೆಂಬರ್ ನಿಮ್ಮ ಮನೆಗೆ ಎಷ್ಟು ಮೆಂಬರ್ಸ್ ಇರ್ತೀರಿ ಅವ್ರ ಸೈಜ್ ಅದ್ರ ನೋಡ್ಕೊಂಡು ನಿಮ್ಮ ಅವಶ್ಯಕತೆ ನೋಡ್ಕೊಂಡು ಬೇಕಾದ ತರಕಾರಿ
1: ಒಂದು ಶೇಡ್ ನೆಟ್ ಅಲ್ಲಿ ಒಂದು 3-4 ತರಕಾರಿಗಳನ್ನ ಹಾಕೋಬಹುದಾ ಒಮ್ಮೆಗೆ? ಅಥವಾ ಒಂದೇ ತರಕಾರಿ ಹಾಕೋದು
2: ಇಲ್ಲ ಇಲ್ಲ ಹಂಗೆ ಮಾಡೋದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನಾಗ ಅದು ಅಷ್ಟು ಸೂಕ್ತ ಅಲ್ಲ
1: ಅಲ್ಲ
2: ಅಲ್ಲ ಯಾಕಂದ್ರೆ ಒಂದು ತರಕಾರಿಗೆ ರೆಕಮೆಂಡೇಶನ್ ಒಂಥರ ಇರ್ತದೆ, ಟೆಂಪರೇಚರ್ ರೆಕಮೆಂಡೇಶನ್ನು, ವಾಟರ್ ರಿಕ್ವೈರ್ಮೆಂಟು ಎಲ್ಲ ಬೇರೆ ಬೇರೆ ಇರ್ತಾವೆ. ಒಂದೇ ಥರ ಇರ್ತವೆ, ಒಂದೇ ಥರ ಇದ್ದಿದ್ವು ಅಂದ್ರೆ ಬೆಳಿಬೋದು ಬೆಳಿಬೋದು ಬೇರೆ ಬೇರೆ ಇರ್ತವೆ. ಒಂದೇ ಫ್ಯಾಮಿಲಿ ಇವು ಇದ್ವು ಅಂದ್ರೆ ಬೆಳಿಬೋದು, ಸೂಕ್ತ ಅಲ್ಲ. ಏನಾಗ್ತದೆ, ಇದು ರೆಜಿಸ್ಟೆಂಟ್ ಇರ್ತದೆ, ಇನ್ನೊಂದು ಪೆಸ್ಟ್ಗೆ ಇನ್ವೈಟ್ ಮಾಡ್ತದೆ.
1: ಹೌದೌದು,
2: ಅಂಥ ಟೈಮ್ನಾಗ ಇದು ಕೂಡ ಹೋಗ್ಬೋದು.
1: ಅಂದ್ರೆ ಇಲ್ಲಿ ನೆರಳು ಪರದೆಯಲ್ಲಿ ಕಂಟ್ರೋಲ್ ಕಂಡೀಷನ್ ಇರೋದ್ರಿಂದ ರೋಗ ಮತ್ತು ಕೀಟ ಬಾಧೆ ಬಹಳಷ್ಟು ಕಡಿಮೆ ಇರ್ತವೆ. ಅಂತ ಏನು ಖರ್ಚು ವೆಚ್ಚಗಳು ಬರೋದಿಲ್ಲ ಕೀಟ ನಿರ್ವಹಣೆ, ರೋಗ ನಿರ್ವಹಣೆಗೆ
2: ಬರ್ತದೆ. ಒಂದು ರೋಗ ಬರೋದಕ್ಕಿಂತ ಮೊದಲು ಹೊಡ್ಕೋಬೇಕು. ಒಂದ್ಸರ್ತಿ ರೋಗ ಬಂತು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಒಳಗ ಅಂದ್ರೆ ಕಂಟ್ರೋಲ್ ಮಾಡೋದು ಕಷ್ಟ
1: ಕಷ್ಟ ಆಗ್ಬಿಡ್ತದೆ.
2: ಕಷ್ಟ ಬರಲಾರದಂತೆ ತಡಿಬೇಕು, ಬರಲಾರದಂತೆ ತಡೆಯೋದು ಅದೇ ಸೂಕ್ತವಾದಂತ ಒಂದು ಮಾರ್ಗ.
1: ಏನು ಹೇಳ್ತೀರಿ ಡಾಕ್ಟರ್ ಶೇಖರಗೌಡರು ಕೊನೆಯದಾಗಿ, ನೆರಳು ಪರದೆಯಲ್ಲಿ ಭಾಳಷ್ಟು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲ ಹಿಂದಕ್ಕೆ ಭಾಳಷ್ಟು ನೆರಳು ಪರದೆಯನ್ನು ಹಾಕಿದ್ರು, ಸರಿಯಾಗಿ ನೆರಳು ಪರದೆಗಳು ಏನೇನೋ ಸಮಸ್ಯೆಗಳು ಬಂತು, ನೆರಳು ಪರದೆಗಳು ಕಾಣಿಸ್ತಾ ಇಲ್ಲ.
2: ಹೌದು,
1: ಕಾರಣಗಳನ್ನೇನು ಹೇಳ್ತೀರಿ ತಾವು ನೆರಳು ಪರದೆಯನ್ನು ಯಾವ ರೀತಿ?
2: ನನಗನ್ಸಿದ ಮಟ್ಟಿಗೆ ನೆರಳು ಪರದೆಯನ್ನು ನಮ್ಮ ರೈತರು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಬೇಕು ಒಂದೇದ್ದು. ಎರಡನೇದೇನಪ್ಪ ಅಂತಂದ್ರೆ ಅದನ್ನ ಅತಿ ದೊಡ್ಡ ಪ್ರಮಾಣದಾಗ ಹಾಕಕ್ ಹೋಗ್ಬಾರ್ದು. ದೊಡ್ಡ ಪ್ರಮಾಣದಾಗ ಹಾಕಿದ್ರೆ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ
1: ಆಗ್ಬಿಡುತ್ತೆ.
2: ಕಷ್ಟ, ನೀವು ಹತ್ತು ಸೈಜ್ ಹತ್ತು ಏನು ಶೇಡ್ ನೆಟ್ ಹಾಕೋದು ಒಂದು ಅದೊಂದು, ಅದ್ರ ಬದಲಿ ಹತ್ತು ಸೈಜದ್ದು ಒಂದೇ ಶೇಡ್ ನೆಟ್ ಮಾಡಿದ್ರೆ ಅದು ಸೂಕ್ತ
1: ಅಲ್ಲ.
2: ಅಲ್ಲ, ಮ್ಯಾನೇಜ್ಮೆಂಟ್ ಬಹಳ ಕಷ್ಟ ಆಗ್ತದೆ. ಆಮೇಲೆ ಒಂದು ಮೂಲೆಯಾಗ ಅದಕ್ಕೆ ಡಿಸೀಸ್ ಬಂತಂದ್ರೆ ಇಮಿಡಿಯೇಟ್ಲಿ ವಿದಿನ್ ಟೂ ಅಥವಾ ಎರಡು ಮೂರು ದಿವಸದಾಗ ಹಬ್ಬಿ ಬಿಡ್ತೈತಿ. ಅಷ್ಟೊಂದು ಇದಾಗ್ತೈತಿ. ಬಟ್ ನೀವು ಅದನ್ನೇ ಅಷ್ಟೇ ಏರಿಯಾನ ಒಂದು ಬೇರೆ ಬೇರೆ ಶೆಡ್ ನೆಟ್ಗಳಿಗೆ ನೀವು ಅದನ್ನು ವಿಭಜಿಸಿದರೆ ಒಂದ್ರಾಗ ಬಂತರ ಇನ್ನೊಂದ್ರಾಗ ಕಂಟ್ರೋಲ್ ಮಾಡ್ಬೋದು ಆ ಥರ.
1: ಒಳ್ಳೇದು ಡಾಕ್ಟರ್ ಶೇಖರಗೌಡರು, ಇದುವರೆಗೂ ನೆರಳು ಪರದೆ ಅಂದರೆ ಏನು, ಯಾವ ರೀತಿ ಇದನ್ನು ಬೆಳೆಗಳನ್ನು ಬೆಳಿಬೋದು ಇಲ್ಲಿ, ಜೊತೆಗೆ ಮಹತ್ವ ಏನು, ಹೇಗೆ ನಿರ್ವಹಣೆ ಮಾಡಬೇಕು ಬೆಳೆಗಳನ್ನು ಅಂತಕ್ಕಂಥ ವಿಚಾರ ಹೇಳಿದ್ರಿ. ನಮ್ಮ ಯುವಕರು ಸಾಕಷ್ಟು ಕೃಷಿಯನ್ನು ಓದಿದಂಥವ್ರು ಇರ್ಬೋದು, ಅಥವಾ ಹಾಗೆ ನಿರುದ್ಯೋಗಿ ಯುವಕರು ಸಾಕಷ್ಟು ಜನ ಇರ್ತಾರೆ, ತರಬೇತಿಯನ್ನು ಪಡ್ಕೊಂಡ್ಬಿಟ್ಟು ತಮ್ಮ ಮನೆ ಮುಂದೆ ಅಥವಾ ಹಿಂದೆ ಸಾಕಷ್ಟು ಜಾಗ ಇರುತ್ತೆ. ಅಂಥ ಪ್ರದೇಶದಲ್ಲಿ ನೆರಳು ಪರದೆಯನ್ನು ಹಾಕ್ಕೊಂಡು ಒಳ್ಳೊಳ್ಳೆ ರೀತಿಯ ಹಂಗಾಮಿಗೆ ಕೆಲವೊಂದು ಹಂಗಾಮಿನಲ್ಲಿ ಕೆಲವೊಂದು ತರಕಾರಿಗಳು ಸಿಗೋದಿಲ್ಲ, ಭಾಳಷ್ಟು ತುಟ್ಟಿ ಇರ್ತವೆ. ಅಂಥ ತರಕಾರಿಗಳನ್ನ ಬೆಳೆದ್ರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೋದು, ಒಂದು ಉದ್ಯೋಗವನ್ನಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ.
2: ಇನ್ನೊಂದು ಆತ್ಮವಿಶ್ವಾಸ ಏನಂದ್ರೆ ನಿಮ್ಮ ಮನೆಯಲ್ಲಿ ನೀವು ಬೆಳೆದ ತರಕಾರಿಗಳನ್ನು ಉಪಯೋಗಿಸಬಹುದು, ವಿಷಮುಕ್ತವಾಗಿರ್ತವೆ. ಅಷ್ಟು ಮಾತ್ರ ಪಕ್ಕ.
1: ಒಳ್ಳೆಯದು, ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದ ಸರ್. ನಮಸ್ಕಾರ.
2: ಧನ್ಯವಾದಗಳು ಸರ್. ಈ ಮಾಹಿತಿಯನ್ನು ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೂ ಹಾಗೂ ನನ್ನ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರು ವತಿಯಿಂದ ಕಲ್ಯಾಣ ಕರ್ನಾಟಕ ವಿಭಾಗದ ಸಮಸ್ತ ರೈತ ಸಂಕುಲಕ್ಕೆ ನನ್ನ ಶರಣ ಶರಣಾರ್ಥಿಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು.
0: ಇದುವರೆಗೆ ನೆರಳು ಪರದೆಯಲ್ಲಿ ತರಕಾರಿ ಬೇಸಾಯದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೇಖರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರೈತ ಬಾಂಧವರೇ, ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಸಜ್ಜೆ ಸ್ಥಳೀಯ 2,772 ರೂಪಾಯಿಯಿಂದ 2,772 ರೂಪಾಯಿ. ಕಡಲೆಕಾಳು ಜವಾರಿ ಸ್ಥಳೀಯ 4,379 ರೂಪಾಯಿಯಿಂದ 5,966 ರೂಪಾಯಿ. ಹತ್ತಿ ಹೈಬ್ರಿಡ್ 44, 6,700 ರೂಪಾಯಿಯಿಂದ 9,500 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 5,369 ರೂಪಾಯಿಯಿಂದ 7,015 ರೂಪಾಯಿ. ಭತ್ತ ಸೋನಾ ಮಸೂರಿ 2,500 ರೂಪಾಯಿಯಿಂದ 3,619 ರೂಪಾಯಿ. ತೊಗರಿ ಕೆಂಪು 6,909 ರೂಪಾಯಿಯಿಂದ 8,149 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ತರಣೆ. ಸಜ್ಜೆ ಹೈಬ್ರಿಡ್ 2,500 ರೂಪಾಯಿಯಿಂದ 2,900 ರೂಪಾಯಿ. ಇದುವರೆಗೆ ರಾಯಚೂರು ಮತ್ತು ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ತರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಪೇಟೆ ಧಾರಣೆ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಜನಪದ ಸಂಗೀತದಲ್ಲಿ ಕೇಳಿ ಪ್ರತಿಭಾ ಗುಮನಾಳ್ ಅವರಿಂದ ಜನಪದ ಮತ್ತು ತತ್ವಪದಗಳನ್ನು

ಇದುವರೆಗೆ ಜನಪದ ಸಂಗೀತದಲ್ಲಿ ಪ್ರತಿಭಾ ಗೋನಾಳ್ ಅವರಿಂದ ಜನಪದ ಮತ್ತು ತತ್ವಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
1: ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು.
2: 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ವಾರ್ತೆಗಳ ವಿವರ. ವಿರೋಧ ಪಕ್ಷಗಳ ಭಾರೀ ಗದ್ದಲ ಹಾಗೂ ಧರಣಿಯ ನಡುವೆಯೂ ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಉದ್ದೇಶಿಸಿದ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆ ತಿದ್ದುಪಡಿ ವಿಧೇಯಕ 2026 ಲೋಕಸಭೆಯಲ್ಲಿಂದು ಅಂಗೀಕಾರಗೊಂಡಿದೆ. ಮೇ ತಿಂಗಳಿನಲ್ಲಿ ರಾಷ್ಟ್ರಪತಿಗಳು ಇದೇ ವಿಷಯದ ಕುರಿತು ಸುಗ್ರೀವಾಜ್ಞೆ ಹೊರಡಿಸಿದ್ದರು. ಇಂದು ಈ ವಿಧೇಯಕವನ್ನು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಡಿಸಿದ್ದು, ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸೇರಿ ಪ್ರಸ್ತುತ ಇರುವ 34ರಿಂದ 38ಕ್ಕೆ ಹೆಚ್ಚಿಸಲು ಇದು ಅವಕಾಶ ಕಲ್ಪಿಸುತ್ತದೆ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಬಲಪ್ರಯೋಗ ಖಂಡಿಸಿ ವಿಪಕ್ಷಗಳು ತೀವ್ರ ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಮುಂದೂಡಲಾಯಿತು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಡಿಜಿಟಲ್ ಬ್ಯಾಂಕಿಂಗ್ಗೆ ಸೂಕ್ತ ಕಾನೂನು ಚೌಕಟ್ಟು ಒದಗಿಸುವ ಬ್ಯಾಂಕರ್ಗಳ ಪುಸ್ತಕಗಳ ಸಾಕ್ಷ್ಯ ಮಸೂದೆ 2026 ಹಾಗೂ ರಾಜ್ಯ ಸಚಿವ ರಾವ್ ಇಂದ್ರಜಿತ್ ಸಿಂಗ್ ಅವರು ಭಾರತೀಯ ಸಾಂಖ್ಯಿಕ ಸಂಸ್ಥೆ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಇನ್ನು ರಾಜ್ಯಸಭೆಯಲ್ಲೂ ವಿಪಕ್ಷಗಳ ತೀವ್ರ ನಿಲುವು ಹಾಗೂ ಸಭಾತ್ಯಾಗದ ನಡುವೆಯೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಲಾಯಿತು. ಕೇಂದ್ರ ಎಂಎಸ್ಎಂಇ ಸಚಿವ ಜಿತನ್ ರಾಮ್ ಮಾಂಝಿ ಮಂಡಿಸಿದ ಈ ಮಸೂದೆಯು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬಾಕಿ ಇರುವ ಹಣ ಪಾವತಿಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸುವ ಉದ್ದೇಶ ಹೊಂದಿದ್ದು, ಸರಬರಾಜುದಾರರಿಗೆ ನೀಡಲಾದ ಪರಿಹಾರದ ಆದೇಶದ ಮೇಲಿನ ಮೇಲ್ಮನವಿಯು 6 ತಿಂಗಳಿಂದ ಹೆಚ್ಚು ಕಾಲ ನ್ಯಾಯಾಲಯದಲ್ಲಿ ಬಾಕಿ ಉಳಿದರೆ ಮೂಲ ಮೊತ್ತದ ಕನಿಷ್ಠ ಶೇಕಡ 50ರಷ್ಟನ್ನು ಪಾವತಿಸಲು ನ್ಯಾಯಾಲಯಗಳಿಗೆ ಅಧಿಕಾರ ನೀಡುತ್ತದೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊದಲು ಮಾತನಾಡಲು ಅವಕಾಶ ನೀಡಬೇಕು ಮತ್ತು ಗೃಹ ಸಚಿವರು ಸದನಕ್ಕೆ ಬರಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರಿಂದ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಒಡಿಶಾದ ಕಟಕ್ನಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜಗದ್ಗುರು ಕೃಪಾಳು ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಸತ್ಯ, ನಿಷ್ಠೆ, ಶಿಸ್ತು, ಸಂವೇದನಶೀಲತೆ ಹಾಗೂ ರಾಷ್ಟಹಿತ ಮನೋಭಾವ ಹೊಂದಿರುವ ನಾಗರಿಕರನ್ನು ಸೃಷ್ಟಿಸುವ ಜವಾಬ್ದಾರಿ ವಿಶ್ವವಿದ್ಯಾಲಯಗಳಿಗೆ ಇರುತ್ತದೆ. ಯುವಜನತೆಯ ಜ್ಞಾನ, ಮಾನವ ಸೇವೆ, ಸಮಾಜ ಕಲ್ಯಾಣ

0: ಹಾಗೂ ರಾಷ್ಟ್ರದ ಉನ್ನತಿಯ ಮಾಧ್ಯಮವಾದಾಗ ಮಾತ್ರ ಅದು ಸಾರ್ಥಕತೆ ಪಡೆಯುತ್ತದೆ ಎಂದು ತಿಳಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ ಹಾಗೂ ದೇಶಾದ್ಯಂತ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಂಬಂಧಿಸಿದ ಎಫ್ಐಆರ್ಗಳನ್ನು ಹಿಂಪಡೆಯಲು ಅಥವಾ ಅಂತಿಮ ವರದಿ ಸಲ್ಲಿಸಲು ದೆಹಲಿ ಸೇರಿದಂತೆ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂಕೋರ್ಟ್ ಇಂದು ಮುಕ್ತ ಅವಕಾಶ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಗಂಭೀರ ಅಪರಾಧ ಹಿನ್ನೆಲೆ ಇದ್ದವರ ವಿರುದ್ದದ ಕ್ರಮಕ್ಕೆ ಮಾತ್ರ ಜುಲೈ 28ರ ಆದೇಶ ಸೀಮಿತವಾಗಿತ್ತು ಎಂದು ಸ್ಪಷ್ಟಪಡಿಸಿದೆ. ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕಾನೂನು ಪ್ರಕ್ರಿಯೆಯಂತೆ ವಿದ್ಯಾರ್ಥಿಗಳ ಮೇಲಿನ ಪ್ರಕರಣ ರದ್ದುಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದರು. ಪ್ರತಿಭಟನೆ ವೇಳೆ ಪೆಲೆಟ್ ಗನ್ ಬಳಕೆಯ ಕುರಿತು ಪ್ರತ್ಯೇಕ ಮಾರ್ಗದರ್ಶಿ ಸೂತ್ರ ರೂಪಿಸುವುದಾಗಿ ತಿಳಿಸಿದ ಪೀಠ ಪೊಲೀಸ್ ದೌರ್ಜನ್ಯದ ಆರೋಪಗಳ ತನಿಖೆಗೆ ಎಸ್ಐಟಿ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆಯ ಕುರಿತು ಪರಿಶೀಲಿಸುತ್ತಿರುವುದಾಗಿ ತಿಳಿಸಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 18ಕ್ಕೆ ಮುಂದೂಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಆರ್ಥಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಹೂಡಿಕೆ, ವ್ಯಾಪಾರ ಹಾಗೂ ಆರೋಗ್ಯ ಮತ್ತು ಔಷಧೀಯ ಕ್ಷೇತ್ರ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರ ಹೆಚ್ಚಿಸುವ ಮೂಲಕ ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವಾಣಿಜ್ಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತ ಉಜ್ಬೇಕಿಸ್ತಾನ ಉದ್ಯಮ ವೇದಿಕೆಯಲ್ಲಿ ಮಾತನಾಡಿದ ಸಚಿವರು, ಭಾರತ ಮತ್ತು ಉಜ್ಬೇಕಿಸ್ತಾನದ ಉದ್ಯಮಗಳು ಪರಸ್ಪರ ದೇಶಗಳಲ್ಲಿರುವ ಹೂಡಿಕೆ ಅವಕಾಶಗಳನ್ನು ಬಳಸಿಕೊಳ್ಳುವತ್ತ ಗಮನ ಹರಿಸಬೇಕು ಎಂದು ಹೇಳಿದರು. ಸಚಿವ ಪಿಯೂಷ್ ಗೋಯಲ್ ಇಂದು ಉಜ್ಬೇಕಿಸ್ತಾನದ ಹೂಡಿಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವ ಲಜೀಜ್ ಕುಡ್ರತೋವ್ ಅವರನ್ನು ಭೇಟಿಯಾದರು. ಈ ವೇಳೆ ಭಾರತ ಉಜ್ಬೇಕಿಸ್ತಾನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಫಲಪ್ರದ ಚರ್ಚೆ ನಡೆಸಲಾಗಿದೆ. ತುರ್ತು ವೈದ್ಯಕೀಯ ಸೇವೆಗೆ ದ್ವಿಚಕ್ರ ವಾಹನ ಆಂಬ್ಯುಲೆನ್ಸ್ಗಳನ್ನು ಪರಿಚಯಿಸಲು ಹಾಗೂ ವಾಹನಗಳ ನಡುವೆ ನೇರ ಸಂವಹನ ಕಲ್ಪಿಸುವ ವೆಹಿಕಲ್ ಟು ವೆಹಿಕಲ್ ತಂತ್ರಜ್ಞಾನವನ್ನು ಹಂತ ಹಂತವಾಗಿ ಜಾರಿಗೆ ತರಲು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೇಂದ್ರ ಮೋಟಾರು ವಾಹನಗಳ ನಿಯಮಗಳು 1989ಕ್ಕೆ ತಿದ್ದುಪಡಿ ತರಲು ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ದಟ್ಟಣೆಯ ರಸ್ತೆಗಳು ಹಾಗೂ ಗ್ರಾಮೀಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಕಿರಿದಾದ ರಸ್ತೆಗಳ ಮೂಲಕ ವೇಗವಾಗಿ ತಲುಪಿ ತುರ್ತು ವೈದ್ಯಕೀಯ ನೆರವು ಒದಗಿಸಲು ದ್ವಿಚಕ್ರ ರಸ್ತೆ ಆಂಬ್ಯುಲೆನ್ಸ್ಗಳು ಅತ್ಯಂತ ಪರಿಣಾಮಕಾರಿಯಾಗಿರಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಾಹನ ಸುರಕ್ಷತೆಯನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ವೆಹಿಕಲ್ ಟು ವೆಹಿಕಲ್ ಸಂವಹನ ವ್ಯವಸ್ಥೆಯ ತಿದ್ದುಪಡಿಯನ್ನು ಪ್ರಸ್ತಾಪಿಸಲಾಗಿದೆ. ಈ ತಂತ್ರಜ್ಞಾನ ಮುಂಭಾಗದ ವಾಹನ ದಿಢೀರ್ ಬ್ರೇಕ್ ಹಾಕುವುದು, ಎದುರಾಗಬಹುದಾದ ಅಪಘಾತಗಳ ಅಪಾಯ, ಅಸುರಕ್ಷಿತ ಲೇನ್ ಬದಲಾವಣೆ ಹಾಗೂ ತುರ್ತು ಸೇವಾ ವಾಹನಗಳಾದ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನಗಳು ಆಗಮಿಸುತ್ತಿರುವ ಕುರಿತು ಚಾಲಕರಿಗೆ ಅಥವಾ ವಾಹನ ವ್ಯವಸ್ಥೆಗೆ ಮುಂಚಿತವಾಗಿಯೇ ಎಚ್ಚರಿಕೆ ನೀಡಲು ನೆರವಾಗಲಿದೆ. ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ರಕ್ಷಣಾ ಸಚಿವಾಲಯದ ಮಿಲಿಟರಿ ಹಾಗೂ ನಾಗರಿಕ ವಿಭಾಗಗಳ ನಡುವೆ ಹೆಚ್ಚಿನ ಸಮನ್ವಯ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಶಸ್ತ್ರ ಪಡೆಗಳ ಪ್ರಧಾನ ಕಚೇರಿ AFHQ ನಾಗರಿಕ ಸೇವೆಗಳ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, AFHQ ಕೇಡರ್ ರಕ್ಷಣಾ ಸಚಿವಾಲಯಕ್ಕೆ ನಿರಂತರತೆ, ಕ್ಷೇತ್ರ ಪರಿಣತಿ ಮತ್ತು ನೀತಿ ಸ್ಥಿರತೆಯನ್ನು ಒದಗಿಸುವ ಸಂಸ್ಥೆಯಾಗಿದೆ ಎಂದರು. ದೇಶದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಜುಲೈ 30ರಂದು ನಡೆದಿದ್ದ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯವಾಗಿದ್ದು, ಗುಜರಾತ್ನ ಮಂಜಲ್ಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸತ್ಯೇಂದ್ರ ಭಾಯ್ ಪಟೇಲ್, ಮಧ್ಯಪ್ರದೇಶದ ದತಿಯಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಘನಶ್ಯಾಮ್ ಸಿಂಗ್ ಹಾಗೂ ಬಿಹಾರದ ಬಂಕಿಪುರ ಕ್ಷೇತ್ರದಲ್ಲಿ ಜನ್ ಸುರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಗೆಲುವು ಸಾಧಿಸಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತದ ವೇಟ್ ಲಿಫ್ಟರ್ಗಳನ್ನು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಇಂದು ಸನ್ಮಾನಿಸಿದರು. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಗುರುತಿಸಿ ಸಚಿವರು ಚಿನ್ನದ ಪದಕ ವಿಜೇತರಿಗೆ 30 ಲಕ್ಷ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 20 ಲಕ್ಷ ರೂಪಾಯಿ ಹಾಗೂ ಕಂಚಿನ ಪದಕ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ವಿತರಿಸಿದರು. ಬಳಿಕ ತರಬೇತುದಾರರಿಗೆ ಗೌರವ ಸಲ್ಲಿಸಿದರು. 2026 ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. 13 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 39 ಪದಕಗಳನ್ನು ಗೆದ್ದಿರುವುದು ದೇಶದ ಕ್ರೀಡಾಪಟುಗಳ ದೃಢ ಸಂಕಲ್ಪ ಮತ್ತು ಅಚಲ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಉಭಯ ಸದನಗಳಲ್ಲಿ ವಿಪಕ್ಷಗಳ ಗದ್ದಲದ ನಡುವೆ ಪ್ರಮುಖ ವಿಧೇಯಕಗಳಿಗೆ ಅಂಗೀಕಾರ. ಜಂತರ್ ಮಂತರ್ ಪ್ರತಿಭಟನೆ, ಎಫ್ಐಆರ್ ಹಿಂಪಡೆಯಲು ರಾಜ್ಯ ಸರ್ಕಾರಗಳಿಗೆ ಸ್ವಾತಂತ್ರ್ಯ, ಸುಪ್ರೀಂ ಕೋರ್ಟ್ ಸ್ಪಷ್ಟನೆ. ಭಾರತ ಉಜ್ಬೇಕಿಸ್ತಾನ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ದ್ವಿಚಕ್ರ ತುರ್ತು ಆಂಬ್ಯುಲೆನ್ಸ್ ಪರಿಚಯಿಸಲು ಕರಡು ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಸಾಧಕರಿಗೆ ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಸನ್ಮಾನ, ಪದಕ ವಿಜೇತರಿಗೆ ನಗದು ಬಹುಮಾನ ವಿತರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 7:45. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ CBI ಶಂಕರ್ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖಾ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಕೇಳಿ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ. ಮನೆ ಮನೆಯಲ್ಲಿ
2: ರಮ.
3: ಏ ಬಾ ಬಸಣ.
2: ಏನಮ್ಮ ಕೈಯಾಗ ಏನೋ ಕ್ಯಾರಿ ಬ್ಯಾಗ್ ಇಟ್ಕೊಂಡು ಹೋಗಕತ್ತಿದ್ದಿ, ಯಾಕ ಮುಖ ಸಪ್ಪಗ ಮಾಡ್ಕೊಂಡಿದ್ದಿ, ಏನಮ್ಮ ಏನಾಗ್ಯದ?
3: ಬಾ ಬಾ ಬಾ ಬಸಣ. ಈಗ ನಮ್ಮ ಮನೆ ಬಗ್ಲನವ್ರಿಗೆ ನೋಡಪ್ಪ, ಕಾಲ್ಬೇಲಿ ಅಂತಿದ್ದ. ಅಲ್ಲೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಪಾಪ ಗಂಡ ಹೆಂಡತಿ ಅಲ್ಲೇ ದವಾಖಾನೆಗಿದ್ರು. ಅದಕ್ಕೆ ಒಂದಿಷ್ಟು ಮನೆಗಿಂದು ಬುತ್ತಿ ಕಟ್ಕೊಂಡು ಹೋಗಿದ್ದೆ ನೋಡು ಬಸಣ್ಣ.
2: ಹೌದಾ? ಏನಮ್ಮ ನಿನ್ನೆ ಕಾಲ್ಬೇನ ಅಂತ ಹೇಳ್ತಾ ಇದ್ದೆ. ನಾನು ದಿನನಿತ್ಯ ನೋಡಕತ್ತಿರ್ತೇನೆ, ರಾಯಚೂರಿನಲ್ಲಿ ಬರೀ ಆಕ್ಸಿಡೆಂಟ್ಗಳು ಆಗತ್ತವ, ಅಪಘಾತಗಳು ಆಗತ್ತವ. ಎಲ್ಲಿ ಬೇಕಲ್ಲಿ ಹುಡುಗರು ಬೆಳಕತ್ತಾರ, ಅವ್ರ ಮೇಲೆ ಗಾಡಿ ಹೋಗತ್ತವ.
3: ನಮ್ಮ ಸಣ್ಣ ಸಣ್ಣ ಹುಡುಗರು ಅಂದ್ರೆ ಏನಂದ್ರೆ ಈ 30-35
2: ವರ್ಷದ
3: ಅವ್ರಿಗೆ ನಾವ ತರಂಡ್ರು ಅನ್ಬೇಕು. ಮತ್ತೆ ಅವ್ರಿಗೆ ಅಂತವ್ರಿಗೆ ಏನಾದ್ರು ಆದ್ರೆ ಮನೆಯವರಿಗೆ ಎಷ್ಟು ಆಘಾತ
2: ಆಗ್ತದೆ.
3: ಅವ್ರನ್ನ ಡಿಪೆಂಡೆಂಟ್ ಇದ್ದವ್ರು ಇರ್ತಾರ ಮನೆಯೊಳಗ, ಹೆಂಡತಿ ಮಕ್ಕಳು ತಂದೆ ತಾಯಿ. ಹೌದಾ? ಇಲ್ಲ
2: ಆಕ್ಸಿಡೆಂಟ್ ಆಯ್ತಂತ ರಾಯಚೂರಲ್ಲಿ ಆ ವಿಡಿಯೋಗಳು ಫೋಟೋ ನೋಡಿ
3: ಜಾಲತಾಣಗಳು
2: ತಲೆ ನನಗೆ ತಿರುಗೋಗ್ಬಿಡ್ತು. ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆಗೆ ಅಪಘಾತಗಳಾಗ್ತಾರೆ, ಪ್ರಾಣ ಕಳ್ಕೊಳಕತ್ತಾರ. ಅವರು ಏನೋ ಹೋಗ್ತಾರ, ಆಮೇಲೆ ಅವ್ರ ಕುಟುಂಬಗಳ ಪಾಲೇನು, ಅವ್ರ ಪರಿಸ್ಥಿತಿ ಏನು, ಇವೆಲ್ಲ ನೋಡಿ ನನಗೆ ಅನಿಸ್ತು ಯಾಕೆ ಸಿಸ್ಟಮ್ ಸರಿಯಾಗಿಲ್ಲ ಅಂತ ಅನಿಸ್ತದ.
3: ಯಾಕಂದ್ರೆ
2: ರಸ್ತೆ ಅಪಘಾತ ಆಗಲಿಕ್ಕೆ ಮುಖ್ಯ ಕಾರಣ
3: ನೀನು. ಅದನ್ನು ಕರೆಕ್ಟ್, ನಾವಿಲ್ಲ ಅನ್ನಂಗಿಲ್ಲ, ಅದನ್ನು ಕರೆಕ್ಟ್. ಆದ್ರೆ ನಮ್ಮದೇ ಆದ ಜವಾಬ್ದಾರಿ ಬೇಕಲ್ಲ.
2: ಒಳ್ಳೆ ಮಾತು ಹೇಳಿದೆ. ಈಗ ರಸ್ತೆ ಅಪಘಾತಗಳು ಏನೇ ಅಪಘಾತಗಳು ಆಕ್ಸಿಡೆಂಟ್ಗಳು ಆಗ್ಬೇಕಂದ್ರೆ ಮುಖ್ಯ ಕಾರಣ ವೇಗ, ಸ್ಪೀಡ್.
3: ವೇಗ
2: ಮುಖ್ಯ, ಫಸ್ಟ್ ಸ್ಪೀಡು ಅದೇ ಕಾರಣ ಅಂತ ಹೇಳ್ತಾರ. ನೋಡು ಯುವಕರು ಏನ್ ಮಾಡ್ತಾರ, ಮೋಜು ಮಸ್ತಿ.
3: ಬಸಣ್ಣ ಈಗ ಏನ್ ಹೇಳ್ತಾರ, ನೀನ್ 2-wheeler ಓಡಿಸ್ಬೇಕಾದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೊಳಪ್ಪ ಅಂತ ಹೇಳ್ತಾರ. 4-wheeler ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಳಪ್ಪ ಅಂತ ಹೇಳ್ತಾರ. ವೇಗದ ಮಿತಿ ಇರ್ಲಪ್ಪ ಎಲ್ಲ ಜನಸಂದಣಿ ಓಡಾಡುವಲ್ಲಿ ಅಂತ ಹೇಳ್ತಾರ. ಅವೆಲ್ಲವುಗಳನ್ನ ಏನ್ ಪಾಲನೆ ಮಾಡ್ತಾರ ಏನ್ ಬಸಣ್ಣ? ನಾವು ಬರೀ ನಮ್ಮದೇ ಆದ ಜವಾಬ್ದಾರಿ
2: ಜವಾಬ್ದಾರಿಯಿಂದ ಮೆರಿಬೇಕಂತ ನಮ್ಮ ಜವಾಬ್ದಾರಿ ಬಹಳ ಐತೆ. ಮರ್ತು ನಾವು ರಸ್ತೆಗೆ ಹೋಗ್ತಾ
3: ಇದ್ದೀವಿ. ಈಗ ಎಲ್ಲ ಉಪಕರಣಗಳು ನಮಗೆ ಲಭ್ಯವ, ಆ ಉಪಕರಣಗಳನ್ನ ಬಳಕೆಯೊಳಗೂ ನಮಗೆ ಒಂದು ಮಿತಿ ಬೇಕಲ್ಲ.
2: ಹೌದು. ಈಗ ರಸ್ತೆಗೆ ಹೋಗುವಾಗ ಯಾರಾದ್ರೂ ಕುಡಿದು ಹೋಗಂತ ಹೇಳ್ತಾರ?
3: ಇಲ್ಲ
2: ಇಲ್ಲ. ರಸ್ತೆಗೆ ಹೋಗುವಾಗ ಯಾರಾದ್ರೂ ಸ್ಪೀಡ್ ನಡೆಸ್ ಅಂತ ಹೇಳ್ತಾರ?
3: ಇಲ್ಲ.
2: ಮತ್ತೆ ರಸ್ತೆ ಮೇಲೆ ಹೋಗುವಾಗ ಯಾರಾದ್ರೂ ಸೊಟ್ಟ ಪುಟ್ಟ ನಡೆಸಿಕೊಂಡು ಇವೆಲ್ಲ ಯಾರು ಹೇಳಿರ್ತಾರ? ಇವರು ಮೋಜಿಗಾಗಿ ಮಾಡ್ಕೊಂಡಿರ್ತಾರ, ಏನೋ ಒಂದು ತಮ್ಮ ಖುಷಿಗಾಗಿ ಮಾಡ್ಕೊಂಡಿರ್ತಾರ, ರಸ್ತೆ ಅಪಘಾತಕ್ಕೆ ಒಳಗಾಗ್ತಾರ. ಈ ರಸ್ತೆ ಅಪಘಾತಕ್ಕೆ ಮುಖ್ಯವಾದಂಥದ್ದು ಮನುಷ್ಯನ ಒಂದು ನಿರ್ಲಕ್ಷ್ಯ ಅಂತ ನನ್ನ ಹೇಳದಲ್ಲಿ. ಬೆಲ್ಟು ಹಾಕಂಗಿಲ್ಲ, ಹೆಲ್ಮೆಟ್ನು ಹಾಕಂಗಿಲ್ಲ, ಆಮೇಲೆ ಸ್ಪೀಡು
3: ಸ್ಪೀಡನ್ನು ಕಡಿಮೆ ಮಾಡಲ್ಲ. ಆಮೇಲೆ ಇಬ್ಬರು ಕೂಡಲೇ 3-4 ಜನ ಕೂತ್ಕೊಂಡ್ರೆ ಹೆಂಗ ಬಸಣ?
2: ಹೌದು, ಮೊನ್ನೆ 3 ಜನ ಓದೋದಕ್ಕೆ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆಡ್ ಡೆತ್. ಆಕ್ಸಿಡೆಂಟ್ ಆದ ತಕ್ಷಣ ಇನ್ನೊಂದು ಗಾಡಿ ಬಂದು ಒಡೆದೋಗ್ಬಿಡ್ತಂತ.
3: ಯಾಕಂದ್ರೆ ಅವನು ಹಿಂದೆ ಅದೇ ವೇಗದೊಳಗೆ ಬರ್ತಿರ್ತಾನ.
2: ಸ್ಪೀಡ್ ಹೋದ್ರೆ ಗ್ಯಾರಂಟಿ ಸ್ಕಿಡ್ ಆಗ್ಬೋದು ಗಾಡಿಗಳು, ಮುಂದಿನ ಗಾಡಿಗಳು. ವೈದ್ಯರು ಹೇಳ್ತಿದ್ರು ನಮ್ಮ ಭಾರತದಲ್ಲಿ ರಸ್ತೆ ಅಪಘಾತದಲ್ಲಿ

0: ಸುಮಾರು ವರ್ಷದಲ್ಲಿ 5 ಲಕ್ಷ ಜನ ರಸ್ತೆಗಳು ಅಪಘಾತಗೊಳಗಾಗ್ತಾರಂತ, ಪ್ರಾಣ ಕಳ್ಕೊಳ್ತಾರಂತ. ಅಂದರೆ ಎಷ್ಟು ಪ್ರತಿದಿನ ಸುಮಾರಾಗಿ 500 ಜನ. ನೀವು ಲೆಕ್ಕ ಹಾಕ್ತು ಅಂದರೆ ಎಷ್ಟೋ ನಿಮಿಷಕ್ಕೂ ಒಬ್ಬರು ರಸ್ತೆ ಅಪಘಾತಗೊಳಗಾಗ್ತಾರಂತ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ಜಿ ಡಿ ಪಿಯಲ್ಲಿ 3% ಲಾಸ್ ಆಗ್ತದೆ ರಸ್ತೆ ಅಪಘಾತಗಳು ಒಳಗಾಗಿರುತ್ತೆ. ನಮ್ಮ ದೇಶದ ಒಂದು ಉತ್ಪಾದನೆ ಸಾಮರ್ಥ್ಯ ದೇಶದ್ದು ಇದೆಯಲ್ಲ, ಜಿ ಡಿ ಪಿ ದೇಶದ್ದು 40 ಲಕ್ಷ ಕೋಟಿ ಬಜೆಟ್ ಇದೆ. ಅದರ 3% ಅಂದ್ರೆ ಎಷ್ಟು ಎಷ್ಟು ಲಕ್ಷ ಕೋಟಿ ಆಯ್ತು, ಅಷ್ಟು ಲಾಸ್ ಆಗ್ತದ ನಮ್ಮ
1: ದೇಶಕ್ಕೆ.
0: ಇಷ್ಟೆಲ್ಲ ಲಾಸ್ ಆಗೋದ್ರಿಂದ ನೋಡ್ರಿ ನಮ್ಮ ದೇಶ ಮತ್ತೆ ಯಾವಾಗ ಅಭಿವೃದ್ಧಿ ಆಗಬೇಕು? ರಸ್ತೆ ಅಪಘಾತಗಳು ಕಡಿಮೆ ಮಾಡ್ಕೋಬೇಕು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತದಂತ, ರಸ್ತೆ ಅಪಘಾತಗಳ ಸಂಖ್ಯೆ 50% ಕಡಿಮೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ದೇಶದ ಆರ್ಥಿಕ ಪರಿಸ್ಥಿತಿಗಳು ಮತ್ತೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಪ್ರಾರಂಭ ಆಗ್ತವ ಅಂತೇಳಿ ಎಚ್ಚರಿಕೆ ಕೊಟ್ಟದ. ಅಭಿವೃದ್ಧಿ ಹೊಂದುವಂತ ದೇಶಗಳಲ್ಲಿ ದಿನನಿತ್ಯ ಈ ರಸ್ತೆ ಅಪಘಾತಗಳಿಂದ ಪ್ರಾಣ ಕಳ್ಕೊಂತ ಹೋಗುವಂತ ಸಂಖ್ಯೆ ದಿನನಿತ್ಯ ಜಾಸ್ತಿ ಆಗತ್ತದ. ವಿಶೇಷವಾಗಿ ನಮ್ಮ ರಾಯಚೂರು ತಾಲೂಕು, ರಾಯಚೂರು ಜಿಲ್ಲೆಯಲ್ಲಿ, ಈ ಪ್ರದೇಶದಲ್ಲಿ ಅಂತೂ ಹಿಂದೆ ಒಂದೇ ವಾರದಲ್ಲಿ 4-5 ಜನ ಸತ್ತೋಗ್ಬಿಟ್ರು. ರಸ್ತೆ ಅಪಘಾತಕ್ಕೆ ಎಷ್ಟು ನಾವು ವ್ಯಕ್ತಿಗಳು ಕಾರಣ ಆಗ್ತೀವೋ ಅಷ್ಟೇ ಸರ್ಕಾರ ಕೂಡ ಕಾರಣ ಆಗ್ತದ ಅಂತ ಅನ್ಸೋದು.
1: ಬೆಳಗಿನ ಜಾವ ಏನಿರ್ತದಲ್ಲ ಬಸಣ್ಣ, ಈ 2 ಗಂಟೆಯಿಂದ 4 ಗಂಟೆ ಒಳಗಿದೆಲ್ಲ
0: ದೊಡ್ಡ ದೊಡ್ಡ ಗಾಡಿಗಳು ಹೊರಗೆ ಹೋಗಿ,
1: ಈ ಹೆವಿ ವೆಹಿಕಲ್ಸ್ ಅಂತ ಏನ್ ಹೇಳ್ತೀವಿ ನಾವು, ಅವು ಸಹಿತ ನಮ್ಮ ನಗರದ ಒಳಗಿನಿಂದನೇ ಹೋಗ್ಬೇಕಾದ ಪ್ರಸಂಗಗಳು ಇದಾವ.
0: ಎಲ್ಲ ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಇದಾವ, ನಮ್ಮ ನಗರ ಪ್ರದೇಶದಲ್ಲಿ ಇದಾವ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ವ್ಯವಸ್ಥೆ ಆಗ್ತಾನೆ ಇಲ್ಲ.
1: ಈಗ ನೋಡು, ಇದ್ರ ಜೊತೆಗೆ ಇನ್ನೂ ಒಂದು ವಿಶೇಷ ದಿನ ಅದ ಬರ್ಸಣ, August 1 to 7 ವರೆಗೆ ವಿಶ್ವ ಸ್ತನ್ಯಪಾನ ವಾರ. ಏನು ಅಂತ ಹೇಳಿದ್ರೆ, ಈಗ ಮಕ್ಕಳಿಗೆ ಎದೆ ಹಾಲಿನ ಮಹತ್ವದ ಬಗ್ಗೆ ಮತ್ತೆ ಅದರ ಪೋಷಣೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಲ್ಲ, ಮತ್ತೆ ಯುನಿಸೆಫ್, ಇವೆರಡರ ಬೆಂಬಲದೊಂದಿಗೆ ಕಾರ್ಯಕ್ರಮ ನಡೆಸ್ತಾರೆ. ಮಗು ಹುಟ್ಟಿದ ಮೊದಲ 6 ತಿಂಗಳು ಕೇವಲ ತಾಯಿ ಎದೆ ಹಾಲು ಮಾತ್ರ ಉಣಿಸ್ಬೇಕು. ತಾಯಿ ಆದಕ್ಕೆ ಒಂದು ಪ್ರೇರಣೆ ಕೊಡುವಂತ ಒಂದು ಕೆಲಸವನ್ನ ಹಾಸ್ಪಿಟಲ್ ಅಲ್ಲೇ ಮಾಡ್ಬಿಡ್ತಾರೆ ಬಸವಣ್ಣ. ಹೆಂಗೆ ಹೆಚ್ಚಿನ ಹೆರಿಗೆಗಳು
0: ಹಾಸ್ಪಿಟಲ್
1: ಆಗೋದ್ರಿಂದ ಅಲ್ಲೇ ಅವರು ಎಲ್ಲಾ ವಿಷಯಗಳನ್ನ ಇವ್ರು ಹೇಳ್ತಾರೆ. ಇನ್ನು ಈ ಪ್ರೆಗ್ನೆಂಟ್ ಇದಾರೆ ಅನ್ನುವಂತ ಸಂದರ್ಭದಿಂದನೇ ಅವಾಗಿಂದಾನೇ ಶುರು ಮಾಡ್ತಾರೆ. ಹೆಂಗೆ ಏನು ಎತ್ತ ಅಂತ ಎಲ್ಲಾ ಮಾಹಿತಿಯನ್ನ ತಾಯಿಯಂದರಿಗೆ ಕೊಟ್ಟಿರ್ತಾರೆ ಬಸವಣ್ಣ.
0: ಹೌದೌದು ಅಲ್ಲಮ್ಮ, ಇಷ್ಟೆಲ್ಲ ಪ್ರಚಾರ ಕೊಡ್ತಾರೆ ಮಾಧ್ಯಮಗಳ ಮೂಲಕ ಪ್ರಚಾರ ಆಗ್ತದ. ಆಮೇಲೆ ವೈದ್ಯರು ಆಸ್ಪತ್ರೆಯಲ್ಲಿ ಹೆರಿಗೆ ಆದ ತಕ್ಷಣನೇ ತಾಯಿಯಂದರಿಗೆ ಹಾಲು ಕುಡಿಸೋದು ಹೇಗೆ, ಹಾಲಿನ ಮಹತ್ವ ಹೇಗೆ ಅಂತೇಳಿ ಪ್ರಚಾರ ಮಾಡ್ತಾರೆ, ಅವ್ರಿಗೂ ಮನವರಿಗೆ ಮಾಡ್ಕೊಡ್ತಾರೆ. ಆದರೂ ಕೂಡ ನಿನ್ಗೆ ಗೊತ್ತಿಲ್ಲ, 6 ತಿಂಗಳವರೆಗೂ ಮಗುವಿಗೆ ಅಂದ್ರೆ ನವಜಾತ ಶಿಶುವಿಗೆ ಕಂಪಲ್ಸರಿ ತಾಯಿಯ ಹಾಲು ಕೊಡಲೇಬೇಕು ಅನ್ನುವಂಥದ್ದು ನಿಯಮ. ನಿಯಮ ಅಂತ ಅನ್ನೋದಕ್ಕಿಂತ ಆರೋಗ್ಯಪೂರ್ಣವಾಗಿ ಮಗು ಚೆನ್ನಾಗಿರಬೇಕಂದ್ರೆ ಅದು 6 ತಿಂಗಳವರೆಗೂ ಬೇರೆ ಯಾವ ಹಾಲನ್ನು ಕೊಡದೆ ತಾಯಿ ಎದೆ ಹಾಲನ್ನು ಮಾತ್ರ ಕೊಡಬೇಕಂತ ಪ್ರಚಾರ ಮಾಡ್ತಾರೆ. ನಮ್ಮ ಮಹಿಳೆಯರು ಕೆಲವೊಂದು ಈಗ ಫ್ಯಾಷನ್ಗೆ ಬಿದ್ದಾರ, ತಮ್ಮ ಸೌಂದರ್ಯ ಉಳಿಸ್ಕೊಳ್ಳಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪೌಡರ್ ಹಾಲು ಹಾಕ್ತಾರೆ, ಇಲ್ಲಾಂದ್ರೆ ಹೊರಗಿನ ಹಾಲನ್ನು ತಂದಾಕ್ತಾರ. ಮಕ್ಕಳಲ್ಲಿ ಹೆಂಗ ಪೌಷ್ಟಿಕ ಆಹಾರ ಸಿಗ್ತದೆ ದೇಹಕ್ಕೆ? ಮೊನ್ನೆ ನಮ್ಮ ಮನೆಗೆ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ರಮ್ಮ, ಬಂದು ಹೇಳಕತ್ತಿದ್ರು ಆರೋಗ್ಯದ ಬಗ್ಗೆ ಹೆಂಗಿರ್ಬೇಕು, ಮಹಿಳೆಯರು ಪೌಷ್ಟಿಕ ಆಹಾರ ಹೆಂಗ್ ತಗೋಬೇಕು ಅಂತ. ಅದ್ರ ಜೊತೆಗೆ ನಮ್ಮ ಮನೆ ಪಕ್ಕದಲ್ಲೇ ಒಬ್ರಿಗೆ ಯಾರಿಗಾಗಿತ್ತು, ಅವರಿಗೆ ತಿಳಿಸಕ್ ಬಂದಿದ್ರು, ನೋಡಮ್ಮ ಹಾಲು ಹೆಂಗ್ ಕುಡಿಸ್ಬೇಕು, ಹಾಲು ಕುಡಿಸೋದ್ರಿಂದ ಮಗು ಹೆಂಗ ಆಗ್ತದ ಅಂತೇಳಿ ಮಾಹಿತಿಯನ್ನು ಕೊಡಕತ್ತಿದ್ರು. ಅವಾಗ ಕೇಳಿದೆ ನಾನು, ಡಾಕ್ಟ್ರೆ ಹಾಲೇ ಬರಂಗಿಲ್ಲಲ್ಲ ಅಂತ ಹೇಳ್ತಾರಲ್ಲ, ಮತ್ತ ಅವಾಗ ಹೆಂಗ ಅಂತ ನಾನು ಕೇಳಿದೆ ಅವರಿಗೆ. ಅವಾಗ ಅಂದ್ರು, ಯಾವುದೇ ಹೆಣ್ಮಗು ಹೆರಿಗೆ ಆದ ನಂತರ ಎಲ್ಲಾ ಹೆಣ್ಣು ಮಕ್ಕಳಿಗೆ ಹಾಲು ಬರದೇ ಬರ್ತಾವ, ದೇವ್ರು ಕೊಟ್ಟ ವರ, ನಿಸರ್ಗದ ನಿಯಮ ಅದು, ಎಲ್ಲರಿಗೂ ಬರ್ತದ, ಹಾಲು ಆಗಂಗಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಅವೆಲ್ಲ ತಪ್ಪು ಕಲ್ಪನೆ ಅಂತ ಹೇಳಕತ್ತಿದ್ರು. ಪೌಡರ್ ಹಾಲು ಕುಡಿಸ್ತಾ ಇದೀವಿ ಅಂತ ಹೇಳಕತ್ತಿದ್ರು.
1: ಪೌಡರ್ ಹಾಲು ಅಲ್ಲಪ್ಪ ಬಸಣ್ಣ, ಇನ್ನು ಕೆಲವರು ಏನ್ ಮಾಡ್ಬಿಡ್ತಾರ, ಈ ಜೇನುತುಪ್ಪ ನೆಕ್ಸು ಇದು ಏನೇನು ಹಳ್ಳಿ ಮಂದಿ
0: ಏನೆಲ್ಲ ಮಾಡ್ತಿರ್ತಾರೆ,
1: ಮಾಡ್ಬಿಡ್ತಾರ. ಅಂತವೆಲ್ಲ ಮಾಡಬಾರ್ದು, ಯಾಕೆ ಅಂತ ಹೇಳಿದ್ರೆ ನ್ಯೂಮೋನಿಯಾ ಅಂತ ಏನ್ ಹೇಳ್ತೀವಲ್ಲ, ಈ ತೊಂದರೆಯಿಂದ ಮಕ್ಕಳು ಆಮೇಲೆ ಬಳಲುಕಾದಂತ ಪರಿಸ್ಥಿತಿ ಬರ್ತದ, ಇದು ಪ್ರಾಣಾಂತಿಕ ಆಗ್ತದೆ ಆಮೇಲೆ ಮಕ್ಕಳಿಗೆ. ಹಂಗಾಗಿ ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. 6 ತಿಂಗಳ ತನಕ ಎದೆ ಹಾಲನ್ನ ಮಾತ್ರ ಕುಡಿಸ್ಬೇಕು ತಾಯಿ ಅದಕ್ಕೆ ಅಂತ ಹೇಳಂದು. ತಾಯಿ ಆತರ ಎದೆ ಹಾಲನ್ನ ಮಕ್ಕಳಿಗೆ ಕುಡಿಸಿದ್ರೆ ಆಕೆಗೆ ಸನ್ನೆ ಕ್ಯಾನ್ಸರ್ ಬರೋದಿಲ್ಲ ಮುಂದೆ ಅನ್ನುವಂತ ಒಂದು ಮಾಹಿತಿಯನ್ನು ಸಹಿತ ವೈದ್ಯರು
0: ಹೇಳಿದ್ರಲ್ಲ. ಕರೆಕ್ಟ್ ನೋಡಮ್ಮ, ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಸ್ತನ್ಯ ಕ್ಯಾನ್ಸರ್ ಜಾಸ್ತಿ ಕಂಡು ಬರಕತ್ತದ, ಅದಕ್ಕೆ ಕಾರಣ ಇದು ಇರ್ಬೋದು ಅಂತ ನನಗೆ ಅನ್ಸಕತ್ತದ. ಯಾಕಂದ್ರೆ ಸ್ವಲ್ಪ ಫ್ಯಾಷನ್ ಬಿದ್ದಾರ,
1: ಯಾಕಂದ್ರೆ ಎಲ್ಲರೂ ಹೆಚ್ಚು ಉದ್ಯೋಗಸ್ಥರಾಗ್ಲಿಕ್ಕತ್ತಾರೆ ಈಗ ಹೆಣ್ಮಕ್ಳು. ಉದ್ಯೋಗಕ್ಕೆ ಹೋದಾಗ ನಾನು ಹೆಂಗ್ ಕೊಡ್ಲಿ ಅನ್ನುವಂತ ಒಂದು ಕಾರಣ ಇರ್ಬೋದು. ಅಂತಿಲ್ಲ, ಈ ಕಾರಣನೂ ಇರಬಹುದು. ಬಟ್ ಏನಂದ್ರೆ ನಾವು ಎಷ್ಟೆಲ್ಲ ದುಡಿಯೋದಕ್ಕೆ ನಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚು
0: ಮಾಡ್ಕೊಳ್ಳೋದು,
1: ಹಿಂದೆ ಈ ತರದ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಇವರು ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತದಲ್ಲ.
0: ಹಿಂದಿನ ಕಾಲದಲ್ಲಿ ಮಹಿಳೆಯರು ಉದ್ಯೋಗಕ್ಕೆ ಹೋಗ್ತಿರ್ಲಿಲ್ಲ, ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಕೆಲಸಕ್ಕೆ ಹೋದ್ರೂ ಕೂಡ ಹೆರಿಗೆ ಆಗುವಂತ ಸಂದರ್ಭದಾಗ ಆರು ತಿಂಗಳು ಮತ್ತು ಒಂದು ವರ್ಷ ಎಲ್ಲಿಗೆ ಹೊರಗೆ ಹೋಗ್ತಿರ್ಲಿಲ್ಲ. ಆ ಒಂದು ವ್ಯವಸ್ಥೆ ಹಿಂದಿನ ಕಾಲದಾಗ ಚಿಕ್ಕ ಮಗು ಇದ್ದಾಗ ಅವರನ್ನು ನೋಡ್ಕೊಳ್ಳುವಂತ ವ್ಯವಸ್ಥೆ ಮಾಡಿರ್ತಾರ, ಆಯಾಮ ಇಟ್ಕೊಂಡಿರ್ತಾರ, ಅವರಿಗೆ ಹಾಲು ತಂದು ಕೊಡ್ತಾರ, ಅವ್ರು ಯಾವುದೋ ಒಂದು ಹಾಲು ತಂದು ಕೊಡ್ತಾರ, ಹೊರಗಿನ ಹಾಲನ್ನೇ ಅವರಿಗೆ ಕುಡಿಸೋದು, ಈ ತರ ಎಲ್ಲ ಮಾಡ್ತಾರ ಈಗಿನ ಒಂದು ಸಿಚುವೇಶನ್ ಅಲ್ಲಿ. ಹಂಗಾಗಿ ತಮ್ಮ ಬದುಕಿಗಾಗಿ ಮಹಿಳೆಯರು ಹೊರಗೆ ಹೋಗ್ತಾರ, ಹೆರಿಗೆ ಆದ್ಮೇಲೆ ಅವರಿಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು
1: ಬರ್ತವೆ ಅನ್ನುವಂಥದ್ದು ಇದೆಲ್ಲ ವಿಷಯ ಹೇಳಿದಿ. ಈ ಜೊತೆಗೆ ಆಗಸ್ಟ್ 8 ಏನು ವಿಶೇಷ ಹೇಳ ಮತ್ತೆ ನೋಡೋಣ.
0: ಭಾರತ ಬಿಟ್ಟು ತೊಲಗಿ
1: ಮೂಮೆಂಟ್ ಅಂತ ಹೇಳ್ತೀವಿ ನಾವು.
0: ಗಾಂಧೀಜಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರ, ಭಾರತ ಬಿಟ್ಟು ನೀವು ಹೋಗ್ತೀರಾ ಇಲ್ಲ ಅಂತೇಳಿ.
1: ಇದನ್ನ 1942 ಮುಂಬೈನೊಳಗ ಈ ಒಂದು ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು ನೋಡಪ್ಪ.
0: ಹೌದಲ್ಲ,
1: ಬ್ರಿಟಿಷ್ ಆಳ್ವಿಕೆಯಿಂದ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯೋದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಒಂಥರ ಒಂದು ಅಸಹಕಾರ ಚಳುವಳಿ ಆಗಿದ್ದು ಆಗಸ್ಟ್ 1942 ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದೊಳಗ ಇದು ಚಳುವಳಿ ನಡೀತು ನೋಡಪ್ಪ.
0: ಗಾಂಧೀಜಿಯವರ ಒಂದು ಹೋರಾಟ, ಅವರ ಒಂದು ತ್ಯಾಗ, ಗಾಂಧೀಜಿಯವರ ಒಂದು ನಿರಂತರವಾದ ಒಂದು ಅಹಿಂಸಾತ್ಮಕ ಹೋರಾಟ ಏನಿತ್ತಲ್ಲ ಅದು ಬ್ರಿಟಿಷರನ್ನು ತುಂಬಾನೇ ಗಾಬರಿಗೊಳಿಸ್ತು. ಹಾಗಾಗಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭ ಮಾಡುವುದಕ್ಕ ಒಂದು ಕಾರಣ ಇಷ್ಟೇ, ಭಾರತದಲ್ಲಿ ಬ್ರಿಟಿಷರು ನೆಲೆ ಊರಿದ್ರು, ಅವರು ಈ ದೇಶವನ್ನು ಬಿಟ್ಟು ಸ್ವತಂತ್ರರಾಗಿ ಸ್ವತಂತ್ರವನ್ನು ಕೊಟ್ಟು ಹೋಗ್ಬೇಕು ಅನ್ನುವಂಥದ್ದು ಈ ಚಳವಳಿ ಉದ್ದೇಶ. ಆಮೇಲೆ ಬ್ರಿಟಿಷರು ನಮ್ಮ ದೇಶನ ಹಿಂಗೆ ಲೂಟಿ ಹೊಡೆತಿದ್ರು, ಅದು ಅಹಿಂಸಾತ್ಮಕ ಸಂದೇಶ, ಒಂದು ದೊಡ್ಡ ಚಳವಳಿಯಾಗಿ ಮಾಡಿಬಿಟ್ರೆ ಅದನ್ನ.
1: ಮುಂಬೈಯ ಗೋವಾಳಿಯ ಮೈದಾನ ಅಥವಾ ಇವಾಗ ಏನ್ ಹೇಳ್ತಾರಂತ ಅದಕ್ಕೆ ಹೆಸರು ಆಗಸ್ಟ್ ಕ್ರಾಂತಿ ಮೈದಾನ ಅಂತಾನೇ ಅದಕ್ಕೆ ಹೆಸರಿಟ್ಬಿಟ್ರ. ಅಲ್ಲಿ ಮಾಡಿದ್ರು, ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೂ ಪ್ರಾರಂಭ ಮಾಡಿದ್ರು. ಆದ್ರೆ ಏನಾಯ್ತು, ಈ ಘೋಷಣೆ ಆಗಿ 24 ಗಂಟೆಯೊಳಗನೆ ಬಹುತೇಕ ಕಾಂಗ್ರೆಸ್ ನಾಯಕರನ್ನ ಬಂಧನದೊಳಗೆ
0: ಇರಿಸ್ತಾರೆ. ಮತ್ತೆ ಅವರು ಬ್ರಿಟಿಷರಿದ್ರು, ಅವ್ರ ವಿರುದ್ಧ ಘೋಷಣೆಗೆ ಹೋಗಿದಾಗ, ಅವ್ರ ವಿರುದ್ಧ ಹೋರಾಟ ಮಾಡಿದಾಗ ಅವ್ರು ಹೆಂಗ್ ಸುಮ್ಮನೆ ಇರ್ತಾರೆ, ಅವ್ರ ಎಲ್ಲರನ್ನ ಬಂಧನ ಒಳಗೆ ಪಡಿಸ್ತಾರ, ಒಳಗೆ ಹಾಕ್ತಾರ, ಆಮೇಲೆ ಅವ್ರಿಗೆ ತೊಂದರೆ ಕೊಡ್ತಾರ. ನಮ್ಮ ಸ್ವತಂತ್ರ ಹೋರಾಟಕ್ಕೆ ಮುಂಚಿನಿದ್ದವ್ರನ್ನ ಎಲ್ಲರನ್ನ ಒಳಗಾಕಿ ತೊಂದರೆ ಕೊಡ್ತಾರೆ. ಹಂಗಾಗಿ ನೋಡಮ್ಮ, ಅವ್ರನ್ನ ಇವತ್ತು ನಾವು ನೆನಪು ಮಾಡ್ಕೊಳ್ತೀವಿ. ಗಾಂಧೀಜಿ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಆಮೇಲೆ ಭಗತ್ ಸಿಂಗ್ ಆಗಿರ್ಬೋದು, ಈ ತರ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಟ್ಟಂತ ಸಾವಿರಾರು ಸಾವಿರಾರು ವೀರರಿದ್ದಾರಲ್ಲ, ಅವರನ್ನು ನಾವು ಅವಾಗವಾಗ ನೆನಪು ಮಾಡ್ಕೊಳ್ಳೇಬೇಕು. ಇಲ್ಲಾಂದ್ರೆ ನಮ್ಮ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇರಂಗಿಲ್ಲ. ಹೌದಲ್ಲ ರಾಮ, ನಮ್ಗೆ ಸ್ವಾತಂತ್ರ್ಯ ಬಂದಿದೆ, ನಾವು ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ, ನಮಗೆ ನಮ್ದೇ ಆದ ಹಕ್ಕುಗಳು ಇದಾವ, ನಾವ್ ಹೆಂಗ್ ಬೇಕಂಗ ಜೀವನ ಮಾಡ್ಲಿಕ್ಕೆ ಒಂದು ಸ್ವಾತಂತ್ರ್ಯ ನಮ್ಗೆ ಸಂವಿಧಾನ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಕಾರಣ ಬ್ರಿಟಿಷರು ದೇಶ ಬಿಟ್ಟು ಹೋದ್ರಲ್ಲ. ಬ್ರಿಟಿಷರು ದೇಶ ಬಿಟ್ಟು ಹೋಗಲಿಕ್ಕೆ ಕಾರಣ ಈ ಚಳವಳಿಗಳು, ಹೋರಾಟಗಳು, ಸಾವಿರಾರು ಜನರ ಬಲಿದಾನಗಳು, ಇವೆಲ್ಲ ಕಾರಣ ಆಗ್ತದ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಭಾರತ ಬಿಟ್ಟು ತೊಲಗಿ ಅನ್ನುವಂತ ಒಂದು ಘೋಷಣೆ ಇತ್ತಲ್ಲ, ಅದನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ.
1: ನಮ್ಮ ರಸ್ತೆ ಅಪಘಾತಗಳು ಜಾಸ್ತಿ ಆಗಿದಾವ ಅಂತ ಹೇಳಿದೆ, ನಶೆಯೊಳಗೆ ಏನಾಗ್ತದ, ಮತ್ತೆ ಅವನಿಗೆ ಸರಿಯಾದ ಇದು ಇರೋದಿಲ್ಲ, ಹಂಗಾಗಿ ಈ ತರದ ಆಕ್ಸಿಡೆಂಟ್ಗಳು ಆಗ್ಬಹುದು ಅನ್ನುವಂತ ವಿಷಯವನ್ನ ನಾನು ಹೇಳಿದೆ.
0: ಈಗ ಯಾವುದೇ ಒಂದು ಅಪಘಾತ ಆಗಲಿಕ್ಕೆ ಕಾರಣ ಒಂದು ವೇಗ, ಇನ್ನೊಂದು ಕುಡಿತ.
1: ಅವನ ಕಂಟ್ರೋಲ್ ಅಲ್ಲಿ
0: ಈಗ ವೇಗವಾಗಿ ಹೋಗ್ಲಿಕ್ಕೆ ಕಾರಣ ಏನಂದ್ರೆ, ಒಬ್ಬ ವ್ಯಕ್ತಿ ಏನಾದ್ರೂ ಮತ್ತು ಪದಾರ್ಥಗಳು ತಗೊಂಡಾಗ ಖುಷಿ ಆದಾಗ, ಆತನಿಗೆ ಫುಲ್ ಮತ್ತು ಪದಾರ್ಥ ತಗೊಂಡಾಗ ತಾನು ಏನ್ ಮಾಡ್ತಾನೆ ಅಂತ ಗೊತ್ತಾಗ,
1: ಆತನಿಗೆ
0: ತನ್ನ ಕಂಟ್ರೋಲ್ ತಾನು ಇರಂಗಿಲ್ಲ. ಹಂಗಾಗಿ ತುಂಬಾ ವೇಗವಾಗಿ ಹೋಗ್ತಾರೆ. ಆಗಿನ ಒಂದು ವೇಗದಲ್ಲಿ ಏನಾಗ್ತದ ಅಂತ ಹೇಳಕ್ಕಾಗಲ್ಲ. ಅಪಘಾತ ಆದಾಗ ಪ್ರಾಣ ಕಳ್ಕೊಳ್ತಾರೆ, ತಲೆ ಒಡೆದೋಗ್ತದೆ, ಕೈಕಾಲು ಮುರಿದೋಗ್ತವ, ಏನಾಗ್ತದ ಅಂತ ಹೇಳಕ್ಕೂ ಆಗ.
1: ಅದಕ್ಕೆ ಯುವಕರು ಏನಾಗ್ಬೇಕು, ಮಾದಕ ವ್ಯಸನ ಮುಕ್ತರಾಗ್ಬೇಕು ಅನ್ನುವಂತ ಒಂದು ಘೋಷಣೆ ನಮ್ಮ ಪ್ರಧಾನಿಯವರು ವಿಕಸಿತ ಭಾರತದ ಒಂದು ಅಭಿಯಾನದೊಳಗ ಏನ್ ಮಾಡಿದ್ರು, ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದ ಗುರಿ ಸಾಧಿಸೋದಕ್ಕೆ ದೇಶದ ಯುವಕರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಬೇಕು, ಅದಕ್ಕಾಗಿ ಯುವಕರು ಎಲ್ಲಾ ರೀತಿಯ ಮಾದಕ ವ್ಯಸನಗಳಿಂದ ದೂರ ಇರಬೇಕು ಅನ್ನುವಂತ
0: ಸಂದೇಶ ವಾಕ್ಯವನ್ನು ಇಟ್ಕೊಂಡು ವಿಕಸಿತ ಭಾರತ ಕರೆ ಕೊಟ್ಟರು. ವ್ಯಸನ ಮುಕ್ತ ಭಾರತ ಆಗ್ಬೇಕು, ನಶೆ ಮುಕ್ತ ಭಾರತ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ನಿಜವಾಗ್ಲೂ ಮೊನ್ನೆ ಒಂದು ಕಾರ್ಯಕ್ರಮ ಆಯ್ತು ರಮ್ಮ, ಕರ್ನಾಟಕದ ಎಲ್ಲ ಕಡೆ ವ್ಯಸನ ಮುಕ್ತ ಕರ್ನಾಟಕ, ವ್ಯಸನ ಮುಕ್ತ ದಿನಾಚರಣೆ ಅಂತ ಕಾರ್ಯಕ್ರಮ ಆಯ್ತು. August 1 ವ್ಯಸನ ಮುಕ್ತ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ, ಗೊತ್ತದಲ್ಲ. ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆವಾದ್ದು. ಮಹಾಂತ ಶಿವಯೋಗಿಗಳು ಏನ್ ಮಾಡ್ತಿದ್ರಂತ, ಕೆಟ್ಟ ಚಟಗಳಿಗೆ ಯಾರು ಬಲಿ ಆಗಿರ್ತಾರೆ, ಕುಡಿತಕ್ಕೆ ಆರೋಗ್ಯಕರವಾದಂತ ಒಂದು ಸಮಾಜ ಕಟ್ಟಬೇಕಂತ ಒಂದು ಕನಸು ಕಂಡವರು. ಲಕ್ಷಾಗಟ್ಟಲೆ ಜನನ ಈ ವ್ಯಸನಗಳಿಂದ ಬಿಡುಗಡೆ ಮಾಡಿರ್ತಕ್ಕಂತ ಮಹಾನ್ ಪುರುಷತ.
1: ಒಂದು ಜೋಳಿಗೆಯನ್ನು ಹಿಡ್ಕೊಂಡು ಹೋಗಿ ಈ ವ್ಯಸನ ಮುಕ್ತರಾಗೋದಕ್ಕೆ ಅವರು ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ರು ಅನ್ನುವಂಥದ್ದು. ಅಂದ್ರೆ ಅಲ್ಲಿ ಪ್ರಮಾಣ ಮಾಡಿಸೋದು ಅವ್ರನ್ನ, ಯಾರ್ಯಾರು ವ್ಯಸನರು ಯುಕ್ತರಾಗಿರ್ತಾರೆ ಅವರು ವ್ಯಸನ ಮುಕ್ತರಾಗುವಂತೆ ಅವರನ್ನ ಪ್ರೇರೇಪಣೆ ಮಾಡುವಂತ ಒಂದು ಕೆಲಸವನ್ನ ಅವರು ಸ್ವಾಮೀಜಿ ಅವರು ಮಾಡ್ಯಾರ ಅಂತ ನೀವು ಹೇಳಿದ್ರಿ. ಇಂಥ ಕೆಲಸಗಳನ್ನ ಅವ್ರು ಮಾಡೋದು ಬಹಳ ಸೂಕ್ತ ಅನಿಸ್ತು ನೋಡ್ ನನಗೆ.
0: ಹೌದು ರಮ, ವ್ಯಸನ ಮುಕ್ತ ಭಾರತ ಅಥವಾ ವ್ಯಸನ ಮುಕ್ತ ಕರ್ನಾಟಕ ಆಗ್ಬೇಕು ಅನ್ನೋ ಕನಸು ಕಂಡವರು ಡಾಕ್ಟರ್ ಮಹಾಂತ ಸ್ವಾಮಿಗಳು. ಅವರು ಹೇಳ್ದಂಗೆ ಲಕ್ಷಗಟ್ಟಲೆ ಜನರ ಒಂದು ಮದ್ಯಪಾನಕ್ಕೆ ಬಲಿಯಾದವರನ್ನ ಅಥವಾ ಚಟಗಳಿಗೆ ಬಲಿಯಾದವ್ರನ್ನ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಈ ಒಂದು ಶ್ರಮ ವಹಿಸಿ ಮನೆ ಮನೆಗೆ ಹೋಗಿ ಆ ಕೆಲಸ ಮಾಡಿದ್ರು ಅಂತ. ಹಂಗಾಗಿ ಅವರ ಒಂದು ಹುಟ್ಟಿದ ದಿನಾಚರಣೆ ಸಂದರ್ಭವನ್ನು ಕರ್ನಾಟಕ ಸರ್ಕಾರ ವ್ಯಸನ ಮುಕ್ತ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತದೆ. ಅದು ಪ್ರತಿ ವರ್ಷ August 1. ಹಂಗಾಗಿ ಇದು ಇಂಥ ದಿನಾಚರಣೆಗಳು ಯಾಕೆ ಆಚರಣೆ ಮಾಡ್ಬೇಕಂದ್ರೆ, ಈಗ ನೋಡ್ರಿ ನಮ್ಮ ಯುವಕರು ಕುಡಿತಕ್ಕೆ ಬಲಿಯಾಗಿದ್ದಾರೆ, ಡ್ರಗ್ಸ್ಗೆ ಬಲಿಯಾಗಿದ್ದಾರೆ, ಎಲ್ಲಾ ವ್ಯಸನಗಳಿಗೆ ಯುವಕರು ಬಲಿಯಾಗಿದ್ದಾರೆ. ಭಾರತದಲ್ಲಿ 30% ಯುವಕರು ಈ ಮದ್ಯ ವ್ಯಸನಕ್ಕೆ ಬಲಿಯಾಗಿದ್ದಾರೆ. 100 to 30 ಅಂದ್ರೆ ಎಷ್ಟು ದೊಡ್ಡ ಎಷ್ಟು ಸಂಸಾರಗಳ ಹಾಳಾಗ್ತದೆ, ದೇಶದ ಅಭಿವೃದ್ಧಿ ಅಭಿವೃದ್ಧಿ. ಯಾಕಂದ್ರೆ ಯುವಕರು ದುಡಿಯುವಂತ ಯುವಕರು ಈ ತರ ಚಟಗಳಿಗೆ ಬಲಿಯಾದ್ರೆ ಯಾವುದು ಉತ್ಪಾದನೆ ಇರಂಗಿಲ್ಲ, ದುಡಿಮೆ ಇರಂಗಿಲ್ಲ ಅವ್ರಿಗೆ. ಆಮೇಲೆ ಬೇರೆ ಬೇರೆ ಅನ್ಯ ಚಟುವಟಿಕೆಗಳಿಗೆ ಬೇರೆ ಬೇರೆ.
1: ಈಗ ಏನ್ ಹೇಳಿದ್ರು ಬಸಣ್ಣ ವಿವೇಕಾನಂದರು, ಒಂದಷ್ಟು ಜನರ ಯುವಕರ ಶಕ್ತಿ ನನಗೆ ಕೊಡ್ರಿ, ನನ್ನ ದೇಶನ ಅಭಿವೃದ್ಧಿ ಹೊಂದಿಸೋದ್ರೊಳಗೆ ನಾನು ಮುಖ್ಯ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ಯುವಕರೇ ಈ ತರ ವ್ಯಸನಯುಕ್ತರಾಗ್ಬಿಟ್ರಂದ್ರೆ ನಾವು ಹೆಂಗೆ ನೀನ್ ಹೇಳ್ದಂಗೆ ನಾವು ಅಭಿವೃದ್ಧಿಯೊಳಗೆ ಕುಂಠಿತ ಆಗ್ತದೆ ನಮ್ಮ ದೇಶ.
0: ಯಾಕಂದ್ರೆ ಯಾವತ್ತು ಯುವಕರು ಚಟಗಳಿಗೆ ಬಲಿಯಾಗ್ತಾರೆ ಅವತ್ತು ಆ ದೇಶದ ಅಭಿವೃದ್ಧಿ ಕುಂಠಿತ ಆಗ್ತದೆ ಅನ್ನುವಂಥದ್ದು. ಹಂಗಾಗಿ ಅವರನ್ನ ಹೊರಗೆ ತರಲುವಂತ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು, ಸಮಾಜ ಮಾಡಬೇಕು, ಮತ್ತು ಬುದ್ಧಿಜೀವಿಗಳು ಆಗಿರ್ತಕ್ಕಂತ ಎಲ್ಲ ಜನ ಮಾಡಿದಾಗ ಯುವಕರನ್ನು ಸ್ವಲ್ಪ ಸರಿದಾರಿಗೆ ತಂದ್ರೆ ದೇಶದ ಅಭಿವೃದ್ಧಿಯಲ್ಲಿ ಒಂದು ಒಳ್ಳೆ ಒಂದು ಕೆಲಸ ಆಗ್ತದೆ ಅಂತ. ಇಲ್ಲಾಂದ್ರೆ ಏನಾಗ್ತದ, ದುಡಿಯುವಂತ ಯುವಕರು ಕ್ಲಬ್ಗಳಲ್ಲಿ ಚಟಗಳಿಗೆ ಅಥವಾ ಕುಡಿತಕ್ಕೆ ಬಲಿ ಆದ್ರೆ ಯುವಕರೆಲ್ಲ ದೇಶದ ಒಂದು ಬೆನ್ನೆಲುಬು, ಯುವಕರೆಲ್ಲ ದೇಶದ ಅಭಿವೃದ್ಧಿಗೆ ಮುಖ್ಯ ಕಾರಣ, ಅವರೇ ದುಡಿಯಂಗಿಲ್ಲ ಅಂತಂದಾಗ ಮುಂದಿನ ನಮ್ಮ ಆರ್ಥಿಕ ಸಬಲೀಕರಣ ಆಗುವಂಥ ಸಂದರ್ಭಗಳು ಬಂದಾಗ ಹೆಂಗೆ ಸಬಲೀಕರಣ ಆಗ್ತದೆ, ದೇಶ ಅಭಿವೃದ್ಧಿ ಹೆಂಗಾಗ್ತದೆ, ಇವೆಲ್ಲವೂ ಆಲೋಚನೆ ಮಾಡಬೇಕು. ಹಂಗಾಗಿ ಸರ್ಕಾರ ಕೂಡ ಈ ಕಡೆ ಗಮನ ಕೊಟ್ಟು ಈ ಮದ್ಯಪಾನ ಆಗಿರ್ಬೋದು ಈ ಥರ ಚಟಗಳಿಗೆ ಬಲಿಯಾಗ್ತಕ್ಕಂಥ ಯುವಕರಿಗೆ ಒಳ್ಳೆ ಒಂದು ದಾರಿಯನ್ನು ತೋರಿಸುವಂತ ಕೆಲಸ ಆಗ್ಬೇಕು ನೋಡಮ್ಮ.
1: ನೋಡ್ ಬಸಣ್ಣ, ಈಗ ನೀನೇನು ಹೇಳಿದಲ್ಲ ಈ ಥರದ ಒಂದು ಯೋಜನೆ ಒಂದು ಮನೆ ಮನೆಯಿಂದ ಪ್ರಾರಂಭ ಆಗಿ ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕ ಆಗ್ಬೇಕಂತ ನಾ ಹೇಳ್ತೀನಿ ನೋಡು.
0: ಹೌದೌದು,
1: ಇದು ಬರೀ ಸರ್ಕಾರನೂ ಸರಿ ಇಲ್ಲ ಅನ್ನೋದಿಲ್ಲ, ಆದ್ರೆ ಮನೆ ಮನೆಯಿಂದನೇ ತಾಯಿ ಬೆಳೆಸುವಂತ ರೀತಿ ಹಂಗ ಆಗ್ಬೇಕಂತ ನಾನು ಅಂತೀನಿ.
0: ಅಂದ್ರೆ ಸಂಸ್ಕಾರ ಇರಬೇಕು, ಮಕ್ಕಳು ಸಂಸ್ಕಾರ ಬೆಳೆಸಬೇಕು, ಬೆಳೆಯುವ ಸಿರಿ ಮೊಳಕೆಯಲ್ಲ ಅಂತ ಕರಿತೀವಿ.
1: ಮತ್ತೆ ಶಿವಾಜಿಗೆ ತಾಯಿ ಎಂತ ಪ್ರೇರಣಾದಾಯಕ ಒಂದು ಕಥೆಯನ್ನ ಹೇಳಿ ತಯಾರು ಮಾಡಿದ್ಲು ಶಿವಾಜಿಯನ್ನಂತ ನಾವು ಕೇಳ್ತೀವಿ. ಇಲ್ಲ ಹಂಗೆ ಮನೆ ಮನೆಯಿಂದನೇ ಈ ಒಂದು ಪ್ರೇರಣೆ ಬರಬೇಕು ತಾಯಿಯಿಂದ ಅಂತ, ಒಳ್ಳೆ ಸಂಸ್ಕೃತಿ ಬರಬೇಕು ಅಂತ ಹೇಳ್ತೀನಿ. ಅಲ್ಲ ನೋಡ್ ಬಸಣ್ಣ, ನೀನು ಏನೋ ಹೊಲಕ್ಕೆ ಹೋಗ್ಬೇಕು, ಒಂದ್ ಸ್ವಲ್ಪ ಮಳೆ ಆಗ್ಲಿಕ್ಕೆ ಕೆಲಸ ಬಹಳ.
0: ಮಳೆ ಚಲೋ ಆಯ್ತು, ಸ್ವಲ್ಪ ಹಿಂಗ
1: ಹಸಿ ಹಸಿ
0: ಆಗ್ಯದ, ಬೆಳೆ ಕೂಡ ಚಲೋ ಬಂದದ, ಸ್ವಲ್ಪ ಹೊಲಕ್ಕೆ ಕೆಲಸಗಳಂತೂ ಬಹಳ ಇದಾವ, ಹೋಗ್ಬೇಕಾಗ್ತದ. ಈಗ ಸಮಾಜದ ಬಗ್ಗೆ ಮಾತಾಡ್ಕೋದ ಕುಂತ್ರೆ, ದೇಶದ ಬಗ್ಗೆ ಮಾತಾಡ್ಕೋ ಕುಂತ್ರೆ, ನಮ್ಮ ಹೊಲದ ಪರಿಸ್ಥಿತಿ
1: ಮಾಡ್ಬೇಕು,
0: ಅದನ್ನು ಮಾತಾಡ್ಬೇಕು, ಅದನ್ನು ಆಲೋಚನೆ ಮಾಡ್ಬೇಕು. ದೇಶ ಅಂದ್ರೆ ನಮ್ದೇ, ನಾವ್ ಅಂದ್ರೆ ದೇಶ, ಸಮಾಜ ಅಂದ್ರೆ ನಾವು, ನಾವ್ ಅಂದ್ರೆ ಸಮಾಜ. ನಮ್ಮ ಹೊಟ್ಟೆ ಪಾಡಿಗಾಗಿ ನಾವು ಇರ್ಬೇಕಲ್ಲ, ಏನನ್ನ ಮಾಡ್ಬೇಕು.
1: ಹೊಟ್ಟೆ ಅಂತಿದ್ವಿ, ನಮ್ಮ ಹೊಟ್ಟೆ ತುಂಬಸತ್ನ ನೀನೇ ಆಗಿದೆ.
0: ಹೌದು, ರೈತರು ಎರಡು ಉದ್ದೇಶಕ್ಕಾಗಿ ಮಾಡ್ತಾರೆ, ತಾವು ಉಳಿತಾರ, ಜಗತ್ತನ್ನು ಉಳಿಸ್ತಾರೆ. ಹಂಗಾಗಿ ನೋಡಮ್ಮ, ನಮ್ಮ ಬಗ್ಗೆ ಸ್ವಲ್ಪ ಗಮನ ಇರ್ರಿ.
1: ಬಸಣ್ಣ ಮತ್ತೆ ಬರೋಣ ಮತ್ತೆ.
0: ಆಯ್ತಾ. ಆಯ್ತಾಯ್ತು, ಹೊಲಕ್ಕೆ ಹೋಗಿ ಬರ್ತೇನೆ. ಮತ್ತೆ ಆಮೇಲೆ ಬೆಟ್ಟಾಗ್ತೇನೆ.
1: ಆಯ್ತಾಯ್ತು, ಬರೋಣ ಮತ್ತೆ.
0: ಹಾ ಆಯ್ತಾಯ್ತು.
2: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ.
3: ಈಗ ಕೇಳಿ ದೊಡ್ಡ ರಂಗೇಗೌಡ ವಿರಚಿತ ಭಾವಗೀತೆಗಳನ್ನು.

ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು. ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 8:30, ಜನಪದ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಅರ್ಜೆಂಟ್ ಆಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು, ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1-55-214 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕೋ ಕೆಲಸ ಶುರು ಆಗುತ್ತೆ. ಮಳೆ ಇರಲಿ ಚಳಿ ಇರಲಿ, ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
3: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
1: 16-70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತದಲ್ಲಿ ಕೇಳಿ ಅಮರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಮನಿ ಮತ್ತು ಸಂಗಡಿಗರಿಂದ ಹಲಗೆ ವಾದನ.

ಇದುವರೆಗೆ ಜನಪದ ಸಂಗೀತದಲ್ಲಿ ಅಮರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಮನಿ ಮತ್ತು ಸಂಗಡಿಗರಿಂದ ಹಲಗೆ ವಾದನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45 ಆಗುತ್ತಲಿದ್ದು, ಮೊದಲಿಗೆ ಸಮಾಚಾರ ಸಂಧ್ಯೆ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಅರ್ಜೆಂಟಾಗಿ ಫುಡ್ ಡೆಲಿವರಿ ಮಾಡಬೇಕು ಈ ಟ್ರಾಫಿಕ್ ಅಲ್ಲಿ. ಅಪಘಾತವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ?
1: ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ ತಂದಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ. ಅಪಘಾತ ವಿಮೆ, ಜೀವ ವಿಮೆ, ಆಸ್ಪತ್ರೆ ವೆಚ್ಚಕ್ಕೆ ನೆರವು ಇವೆಲ್ಲವೂ ಉಚಿತ. 18-60 ವರ್ಷದ ಫುಡ್ ಡೆಲಿವರಿ ಹಾಗೂ ಇ ಕಾಮರ್ಸ್ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುತ್ತಿರುವ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೋಂದಾಯಿಸಿದ ಅರ್ಹ ಗಿಗ್ ಕಾರ್ಮಿಕರಿಗೆ ಮಾತ್ರ ಈ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ 1552114 ಸಹಾಯವಾಣಿಗೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನಾಲ್ಕು ಗಂಟೆಗೆ ಪೇಪರ್ ಮಳೆ ಇರಲಿ ಚಳಿ ಇರಲಿ ರಸ್ತೆಯಲ್ಲಿ ಓಡಾಡೋದೇ ನಮ್ಮ ಜೀವನ ಆಗೋಯ್ತು.
1: ಬೇಸರ ಮಾಡ್ಕೋಬೇಡ, ಈಗ ನಮ್ಮ ತವರ ಸುರಕ್ಷತೆಗೆ ಕರ್ನಾಟಕ ಸರ್ಕಾರದ ವಿಶೇಷ ಯೋಜನೆ ಇದೆ. ದಿನಪತ್ರಿಕೆ ಮತ್ತು ಹಾಲು ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ.
2: 16 ರಿಂದ 70 ವರ್ಷದ ಅರ್ಹ ಕಾರ್ಮಿಕರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30. ಕೇಳಿ ಬಯಲಾಟ, ಗಿರಿಜಾ ಕಲ್ಯಾಣ. ಪ್ರಸ್ತುತಪಡಿಸುತ್ತಾರೆ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿಯ ಸದಸ್ಯರು.

ఏరో ఇంద్రలలోక ఎలా సారథి ఈ స్వర్గ లోకద విస్తారమం నోడిదియా ಎಲ್ಲಿ ನೋಡಿದರು ಅಲ್ಲಿ ರಮ್ಯತರ ಉದ್ಯಾನ ವನಗಳು, ಎತ್ತ ನೋಡಿದರು ಚಿತ್ತರದ ಸೋಪಾನ ಸರೋವರಾದಿಗಳು. ಸಾರಥಿ ಭರ್ಮ ವರ್ಣ ಜೈವ ಪುಷ್ಪಗಳಿಂದ ಶೋಭಿಸುವ ಮುತ್ತಿನ ಗೊಂಚಲಗಳಿಂದ ಕಸ್ತೂರಿ ವಾಸನ ಪರಿಮಳ ಹೀರುವ ಶತ ಕುಂಭಮಯ ಭುಜಮೂಲದಿಂದ ಒಪ್ಪುವ ವಜ್ರ ವೈಡುರ್ಯ ಗೋಮೇಧಿಕಾದಿ ಮಣಿಮಯ ಸ್ತಂಭ ಸ್ತಂಭಿಯರ ಹೇಮಾಚಯ. ಸಾರಥಿ ಸೋಪಾನ ಮಂಟಪಾಕ್ರಳಿಂದ ಕನಕ ಪುತ್ಥಳೆಯ ಸಾಲ್ಪಂಬೆ ವಿರಜದ ಚಿತ್ರ ಲಾಂಛದ ರತ್ನಮಣೆಯ ವತ್ತಿರುವ ಗೋಪುರದ ಅಲಲಲ ಚಿತ್ರಾಂಗಣೋ ಬಾಳ ಸೂರ್ಯನಂತೆ ಹೊಳೆಯುವ ಸಾರಥಿ ಇಂಥ ಭಾಗ್ಯ ಇಂದ್ರನೆಂಬ ಅಧಮ ಅಧಮನಿಗೆ ಆ ಶಂಭು ಇವನಿಗೇನು ಕಾರಣ ಕೊಟ್ಟಿದ್ದರಾಯಿತು? ಅಯ್ಯೋ, ಇವನಿಗಿಂತ ಉಗ್ರ ತಪಸ್ಸು ಮಾಡಿದವರು ನಾವಲ್ಲವೇ? ದೇವಾಧಿಪತಿಗಳಿಗೆಲ್ಲ ಚಕ್ರವರ್ತಿ ಶಂಭು ಎಂಬುವುದು ಜಗತ್ವರ್ತ ಸುಳ್ಳಾಗುವುದುಂಟು.

ಎರೇ ಹೆಣ್ಣೆ ಗಜನಿಂಬೆ ಹಣ್ಣೆ, ನಿನ್ನಂ ಬಿಟ್ಟು ಹೋದಾರೆಂದು ಇಂಥ ವಯ್ಯಾರದ

0: ಯೌವನದ ಮತವು ನಿನಗೆ ಸ್ಥಿರವೇ? ದೈತ್ಯೇಂದ್ರ, ಕರಗೊಂಡಿ ನಿನಗೆ ಬೇಡಿಕೊಮ್ಮೆ ನನ್ನನ್ನು ಬಿಟ್ಟು ಬಿಡು ಗಂಡಿಯ ಧರಣಿಪತಿ.
1: ಎಲೇ ತರುಣಿ ಮಣಿ, ಶರಯಂ ಬಿಡು ಎಂದು ಪರಿಪರಿಯಿಂದ ಬೇಡಿಕೊಂಬುವಿಯಲ್ಲ, ಅಯ್ಯೋ ನಿನ್ನ ಬಿಟ್ಟು ಹೋಗಲಿಕ್ಕೆ ಬಂದಿಹರೇ ಹಾಗೆ. ಧನಮದ ಯೌವನಮದ ಇಚ್ಛಾಮದ ಎಲ್ಲಗೆ ಸ್ಥಿರವಾಗಿರುವುದರಿಂದ ಈ 14 ಲೋಕಕ್ಕೆ ನಾನೇ ಗಂಡ, ನಿನ್ನ ಗಂಡನೆಂಬ ಬಂಡ ದೇವೇಂದ್ರ ಅದವನಿಗೆ ಗಂಡುಗಳ ಗಂಟಲ ಗಾಣ. ಎಲೇ ಸಚಿ, ತಾರಕಾಸುರನೆಂದರೆ ಇಡೀ ಜಗತ್ತೇ ತಲೆ ಕೆಳಗಾಗುವುದಲ್ಲದೆ ಸಕಲವು ಎನ್ನ ಸ್ವಾಧೀನವಲ್ಲವೇ ಸಚಿ. ಹೆಚ್ಚಿನ ನುಡಿಗಳನ್ನಾಡಿದರೆ ನಿನ್ನ ದಂತ ಪಂಕ್ತಿಗಳ ಮುಚ್ಚು ಬೆಳೆದು ಧರ ಧರನೆ ಎಳೆದು ನಿನ್ನ ಸ್ವೇಚ್ಛೆಯಿಂದ ನಿನ್ನಾಳುವುದಕ್ಕೆ ಇಚ್ಛಾದಿಪನು ಕಂಡಿಯಾ ಕಾಮಿನಿ?
0: ಅಣ್ಣಯ್ಯ ಹೇಳ್ತೀನಿ ಕೇಳು.
1: ಅದೇನು ಮಾತು, ಚೆನ್ನಾಗಿ ಹೇಳುವಂತಾಗಿ ಆಗು.

0: ಅಮ್ಮ ತಾಯಿಗಳಿರ, ಅಕ್ಕಗಳಿರ, ಕೋಮಿನ ಮುಖಿಯರಾದ ನಮ್ ನೀವೇ ನಮ್ ಕಾಯಬೇಕು ಅಪ್ಪ ಸಾರಥಿ. ಈ ದುರ್ಮಾರ್ಗರಿಗೆ ನೀತಿಯನ್ನು ಹೇಳಬಾರದೆ, ಎನ್ನಂ ಮುಕ್ತಿ ಮಾರ್ಗಕ್ಕೆ ಪಥವನ್ನು ತೋರಬಾರದೆ ಅಪ್ಪ ಸಾರಥಿ.
1: ಅಮ್ಮಯ್ಯ,
0: ಈ ಮೂಢಾತ್ಮನಿಗೆ ನೀನೇ ಎನ್ನ ಹೇಳಿ ಎನ್ನ ಶರೀರ ಬಿಡಿಸು ಕಂಡಿಯ ಸಾರಥಿ.
2: ಪ್ರಧಾನಿಗಳಿರ ಇಂದ್ರನೆಂಬುವನೊಮ್ಮ ಎಲ್ಲಿದ್ದರು ಹಿಡಿದು ಎಡಬಡಿಯಂ ಬಂಧಿಸಿ ತರುವಂತವರಾಗಿರಿ.
0: ಅಣ್ಣಯ್ಯ,
2: ಕೃಷ್ಣನೆಂಬುವನು ಎಷ್ಟು ಹುಡುಕಿದರೂ ಸಿಗದೋದ. ಭಂಡ ಕಳ್ಳ ಸುಳ್ಳ ಚೋರ ಚಾರ ಗೊಲ್ಲರ ಕೈ ಮುದ್ದೆ ಎಂಜಲ ಮುಂತಿಂದ ಕುಲಹೀನರು ಅಯ್ಯೋ ಎಣ್ಣೆದಿರಿಗೆ ನುಡಿಸಿ ಶಕ್ತಿಗೆ ಅದಕ್ಕೆ ತರಿಸುತ್ತೀಯೇ ಪ್ರಶ್ನೆ ಮಣ್ಣೆ. ಅವನು ನಿನ್ನ ಬಿಡಿಸಲಾಪರೆಯಾಗೆ ಭಳಿ ಭಳಿರಿಯಲೈ ಸಾರಥಿ. ಕಟ್ಟು ಇವಳ ರಕ್ತ ಎಂಬೇಗ ನೂಕಿನ್ನು ಮುಂದಕ್ಕೆ ಈಗ ಬಿಡಿಸು ಇವಳು ನಿಂತಿರುವಲ್ಲ ಭಳಿ ಭಳಿರಿಯಲೈ ಸಾರಥಿ. ಜಾಗ್ರತೆಯಿಂದ ನಮ್ಮ ರತ್ನಾವತಿ ಪುಟ ಭೇದರಕ್ಕೆ ಅರ್ಥಿಯಿಂದ ರಥಮ ಒಡೆಯುವಂತವನ ಕಂಡಿಯ ಸಾರಥಿ.
3: ಹೇ ಶ್ರೀಕೃಷ್ಣ ನಾರಾಯಣ.
4: ಬೃಹಸ್ಪತಿ ಆಚಾರ್ಯರೇ,
3: ನೀನು ಕೊಟ್ಟ ಮಹದೈಶ್ವರ್ಯದಿಂದ ದೇವೇಂದ್ರನು ದಿಕ್ಪಾಲಕರಿಗೆಲ್ಲ ಶ್ರೇಷ್ಠನಾಗಿ ಅಷ್ಟ ಸಿದ್ಧಿಗಳ ವಶ ಮಾಡಿಕೊಂಡು ರಂಭಾಧ್ಯಕ್ಷಳ ನಾಯಕಿಯರೊಡನೆ ಲೋಲುಪ್ತನಾಗಿರುತ್ತಿದ್ದ. ಶ್ರೀಹರಿ, ಇವತ್ತಿನ ದಿನ ಕೌಳ ತಾರಕಾಸುರನೆಂಬ ದೈತ್ಯನು ಬಂದು ಅಮರಾವತಿಗೆ ದಾಳಿಯಂನಿಟ್ಟು ಇಂದ್ರನಂ ಇಂದ್ರ ಪುರೇಂದ್ರಿಯರನ್ನಂ ಕಟ್ಟಿ ಎಡಮುಡಿಯಂಬಿಗಿದು. ಕಾಮಧೇನು ಕಲ್ಪವೃಕ್ಷ ಐರಾವತ ಉಚ್ಚೈಸ್ರವ ಅಮೃತ ಕೂಪ ದೇವಗಂಗಾ ಚಿಂತಾಮಣಿ ಪರುಷದ ಖಣಿ. ಶ್ರೀಹರಿ, ಅಣಿಮಾಧ್ಯ ಅಷ್ಟ ಸಿದ್ಧಿಗಳ ವಶ ಮಾಡಿಕೊಂಡು ತನ್ನ ಪುಟ ಭೇದನಕ್ಕೆ ಹೊರಿಸಿ ಇಂದ್ರನ ಭಟರರಂ ಓಡಿಸಿ ಇಂದ್ರ ಶಚಿಯರಂ ಸೆರೆಮನಿಯಲ್ಲಿಟ್ಟು ಅಮರಾವತಿಯ ಗೋಪುರದ ಬಾಗಿಲಿಗೆ ಹಿಡಿಗೋಡೆಯಂ ಕಟ್ಟಿ ಐಶ್ವರ್ಯವೆಲ್ಲ ತನ್ನ ಪಟ್ಟಣಮಂ ತುಂಬಿಕೊಂಡನೈ ದೇವಾ ಮಹಾನುಭಾವ.
4: ಅಪ್ಪ ಬೃಹಸ್ಪತಿ, ಆ ಕೂಳ ತಾರಕಾಸುರನು ಇಷ್ಟು ಬಗೆ ಉಪದ್ರ ಮಾಡುವಾಗ್ಗೆ 33 ಕೋಟಿ ದೇವಗಣ ದಿಕ್ಪಾಲಕರು ತತ್ ಸೇನಾ ಸಮುದಾಯವೆಲ್ಲ ಎತ್ತಲೋಯಿತು. ಆಚಾರ್ಯರೇ,
3: ನಾರಾಯಣ,
4: ತಮ್ಮ ವಿಕ್ರಮಗಳೆಲ್ಲ ಎತ್ತಲಡಗಿಸಿದಿರಿ, ನಿಮ್ಮ ರಕ್ಷೋದ್ಯ ಮಂತ್ರವೇನಾಯಿತು? ಯಾವನ್ ಮುನಿಗಳು ಮಾಡ್ಪ ತಪಸ್ಸಿದ್ಧಿಗಳೇನಾದವು? ಆಂಗೀರಸರೇ,
3: ನಾರಾಯಣ,
4: ಯಾವತ್ ಬ್ರಾಹ್ಮಣರು ಭಕ್ತಿಯಿಂದ ಒಂದು ಸಾರಿ ಸೂರ್ಯಾರ್ಘ್ಯ ಪ್ರಧಾನ ಮಾಡಿದರೆ ಒಂದೇ ದಿವಸದಲ್ಲಿ

0: ಲೋಕಾನುಲೋಕಗಳಲ್ಲಿರುವ ರಾಕ್ಷಸರೆಲ್ಲ ನಾಶವಾಗಿ ದೇವತೆಗಳು ಸುಖವಾಗಿರ್ಪದೆಂದು ಸಾರುವ. ಋಗ್ವೇದ, ಯಜುರ್ವೇದ, ಸಾಮುವೇದ, ಅಥರ್ವಣ ವೇದಾದಿ ಸ್ಮೃತಿಗಳನ್ನು ಸುಳ್ಳು ಮಾಡಿದ್ರ ಹೇಗೆ? ಏ ಸುರಾಚಾರರೇ,
1: ಶ್ರೀಹರಿ,
0: ಆ ಅಧಮ ರಕ್ಕಸರ ಪಾಡೇನೆಂದು ನಿಮಗೆ ಗರ್ವವಿತ್ತಲ್ಲ, ಅದು ಈಗ ಎತ್ತಲೋಯಿತು. ಅದೆಲ್ಲ ಆಗಿರಲಿ, ಮತ್ತೇನು ಸಂಗತಿ ಬಿತ್ತರಿಸ್ರೈ ಸುರಾಚಾರರೇ?
1: ಹೇಮ ವರ್ಣ ಚವಿಯ ವಸನ ಶುಭ ಗುಣ ವ್ಯಸನ ಪನ್ನಗಾಶಯನ ರೂಢ ಬಂತೆನ್ನಗೆ ಪೀಡ ಮೃಡ ನೀಲಕಂಠನಿಗಾದರೂ ಈ ಸುದ್ಯಂ ಹೇಳೇನೆಂದರೆ, ದಕ್ಷ ದೊರದಲ್ಲಿ ತನ್ನ ಹೆಂಡತಿ ಹೋದಳೆಂಬ ಚಿಂತೆಯಂ ತಾಳಿ ಎತ್ತಲಿರುವನು ಏನು? ಈ ಕಾರ್ಯ ನಿನ್ನ ಹೊರತು ಮತ್ತೊಬ್ಬರಿಂದಾಗದು, ಇದಕ್ಕೇನು ಗತಿ ಹೇಳುತ್ತೀ? ಹೇಳೈ ರಮಾವಲ್ಲಭ, ನಾವು ಬದುಕಿ ಉಳಿಯುವುದೇ ದುರ್ಲಭ.
0: ಬೃಹಸ್ಪತಿ
1: ನಾರಾಯಣ,
0: ಆ ರಾಕ್ಷಸನ ಸಂಹರಿಸಲಿಕ್ಕೆ ದಾರಿಂದಲೂ ಸಾಧ್ಯವಿಲ್ಲ, ನನ್ನಿಂದಾಗದು, ನಮ್ಮಪ್ಪ ವಸುದೇವನಿಂದಲಾಗದು. ಸುರಾಚಾರರೇ,
1: ಶ್ರೀಹರಿ,
0: ಐದು ಮುಖದ ರುದ್ರನಲ್ಲಿ ಆರು ಮುಖದ ಕುಮಾರನು ಹುಟ್ಟಿದರೆ ಅವನು ಸಂಹಾರವಾಗುವ, ಇಲ್ಲವೇ ಅವನ ಕೊಲ್ಲುವವರಾರಿಲ್ಲ. ಕಂಡಿರ ಸುರಾಚಾರರೇ?
1: ನಾರಾಯಣ,
0: ನನ್ನ ಕೈಲಿ ಆಗುವ ಕಾರ್ಯವಿದ್ದರೆ ಹೇಳಿರಿ, ನಾನು ಮಾಡೇನು? ಈ ಕಾರ್ಯ ನನ್ನಿಂದ ಆಗುವುದಿಲ್ಲ, ನೀವೇ ಹೋಗಿ ತನ್ನ ಮಹೇಶನ ಕೇಳಿಕೊಳ್ಳಿರೈ ಸುರಾಚಾರರೇ.
1: ಓ ಶಿವ ಶಿವ ಶಿವ ಶಂಕರ ಪರಮೇಶ್ವರ, ಎಲ್ಲ ಸಾರಥಿ, ದೊಡ್ಡವರು ಬಡವರ ಸಂಕಟ ನೋಡ್ಯಾರ ಆತಕ್ಕೆ? ಈತನ ಕೈಲಿ ಆಗುವ ಕಾರ್ಯವೆಂದು ಮನೋಚಿಂತೆಯನ್ನೆಲ್ಲ ಹೇಳಿಕೊಂಡರೆ ಮೇರೋ ಪರ್ವತಕ್ಕೆ ಕಲ್ಲು ಹೊತ್ತಂತಾಯಿತು, ಅರಣ್ಯಕ್ಕೆ ಹತ್ತಂತಾಯಿತು, ನೀರೊಳಗೆ ಕಲ್ಲು ಹಾಕಿದಂತಾಯಿತು ನಮ್ಮ ಗತಿ. ಕೈಲಾಸದಲ್ಲಿ ಮಾತ್ರ ರುದ್ರದೇವರು ಇಲ್ಲವೇ ಇಲ್ಲ, ಆತನಲ್ಲಿಗೆ ಹೋಗೆಂಬ ಮಾತನ್ನು ಈತನೇನು ಹೇಳಬೇಕು? ಅಯ್ಯೋ, ನಮ್ಮ ಸಂಕಟದ ದುಃಖ ದಾರ ಮುಂದೆ ಹೇಳಿದರೂ ತೀರದಪ್ಪ ಸಾರಥಿ. ನಮೋ ನಮೋ ದೇವಋಷೇಶ್ವರ.
2: ಐಶ್ವರ್ಯ ಮಸ್ತು, ಬನ್ನಿರಿ ಸುರಾಚಾರರೇ. ಅಹೇ ಬೃಹಸ್ಪತಿ ಆಚಾರ್ಯರೇ.
1: ನಾರದ ಮುನೇಂದ್ರ,
2: ತಾವು ಎತ್ತಲಿಂದ ಬಂದಿರಿ, ಸುರಲೋಕಮಂ ಬಿಟ್ಟು ದಾವಲ್ಲಿಗೆ ಹೋಗಿದ್ದೀರಿ, ಯಾವ ದೇವತೆಗಳನ್ನು ಎಲ್ಲಿಗೆ ಕಳುಹಿದಿರಿ? ಅಮರಾವತಿಯ ಗೋಪುರ ದ್ವಾರಕ್ಕೆ ದೊಡ್ಡ ಗುಂಡು ದಬ್ಬಿದಂತೆ ಕಾಣುತ್ತದೆ. ವೈಕುಂಠಪುರ ದಾರಿಯಿಂದ ಬಂದಿರ, ಶ್ರೀಕೃಷ್ಣನ ಕಂಡಿರ, ಇನ್ನೂ ಕಾಣಬೇಕೆ? ಮತ್ತೇನು ಸಂಗತಿ ಬಿತ್ತರಿಸರೈ ವಾಚಸ್ಪತಿಗಳೇ?
1: ನಾರದ ಮುನೇಂದ್ರ, ತಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಭಿನ್ನಪ ಮಮ್ಮಗೈವೆ.
2: ಸುರಾಚಾರರೇ,
1: ಈವತ್ತಿನ ದಿನ ಕೂಳ ಮಧೋನ್ಮತ್ತ ತಾರಕಾಸುರನೆಂಬ ದೈತ್ಯನು ಬಂದು ಅಮರಾವತಿಗೆ ದಾಳಿಯನ್ನಿಟ್ಟು ಇಂದ್ರನಂ ಇಂದ್ರ ಪುರೇಂದ್ರಿಯರನ್ನು ಕಟ್ಟಿ ಎಡಮುಡಿಯಂಬಿಗಿದು ಶಚಿಯಳಂ ದರದರನೆ ಎಳೆದು ತನ್ನ ಪುಟಭೇದನಕ್ಕೆ ಹೊರಿಸಿದ. ಅಯ್ಯೋ, ನಮ್ಮ ಗತಿಯೇನೆಂದು ಶ್ರೀಕೃಷ್ಣನನ್ನು ಕೇಳಲು ಅಲ್ಲೇ ಹುಡುಕಿ ನೋಡಿರೆಂದೆನ್ನಲು. ಇನ್ನು ಎತ್ತಲಾದರೂ ಅತ್ತುಕೋತ ಹೋಗುತ್ತೀನಿ ಚಿತ್ತ ಜಪಿತನೆ, ಹೊತ್ತಿಗೆ ಯತ್ನವೇನಿದೆ ಎಂದು ಇತ್ತ ಕಡೆ ಬಂದೆವು ನಾರದ ಮುನೀಂದ್ರ.
2: ನಾರಾಯಣ ನಾರಾಯಣ ಸುರಾಚಾರರೇ,
1: ಅತ್ಯದ್ಭುತ ರಕ್ಕಸನ ತುರ್ತಿಗೆ ಸಂಹರಿಸಿ ಚಿತ್ತರದ ಅಮರಾವತಿ ಪುರಸಿರಿ ಸಾಮ್ರಾಜ್ಯಮ ಮತ್ತೆ ನಿರ್ಮಾಣ ಮಾಡುವ ಮಹಾನುಭಾವರಾರೋ, ಅವರ ಪಾದಕ್ಕೆ ನಮೋ ನಮಃ. ಏನು ಮಾಡಲಿ, ನನ್ನ ಕೈಯಿಂದ ಏನಾದೀತು? ಈ ವಿಚಾರವನ್ನು ದಾರು ಹೇಳುವರು, ಅವರನ್ನು ಹುಡುಕಿಕೊಂಡು ಹೋಗುತ್ತಿರುವೆನು ಮುನೇಂದ್ರ.
2: ಸುರಾಚಾರರೇ,
1: ನಾರದರೇ,
2: ಸುರಾಚಾರರೇ,
1: ನಾರದರೇ,
2: ನೀವೇನು ಚಿಂತೆ ಮಾಡಬೇಡಿ. ಶ್ರೀಮದ ಅನಂತಕೋಟಿ ವಿಸ್ತೀರ್ಣ ಪ್ರಭಾಮಯ ಹೇಮಕೂಟ ಗುಹಾಂತರದಿ ಸ್ವಾಮಿಯಾದ ಶಂಭು ಮೂರ್ತಿಯು ಸತಿದೇವಿಯ ವಿಯೋಗಕ್ಕಾಗಿ ದೇಹ ಪರವಶನಾಗಿ ಆಸನಂ ಬಲಿ ಮಾಡಿಕೊಂಡು ಸಾಂಖ್ಯಯೋಗದಿಂದ ಮಹಾ ತಪಸ್ಸಿಗೆ ಕುಳಿತಿರುವ.
1: ಹಾ
2: ಸುರಾಚಾರರೇ,
1: ನಾರದ ಮುನೇಂದ್ರ,
2: ಇತ್ತ ಸಾಕ್ಷಾತ್ ಸತಿದೇವಿಯು ದಕ್ಷದ್ವರದಲ್ಲಿ ಪೊಕ್ಕು ಪುನಃ ಹಿಮಂತರಾಜನಲ್ಲಿ ಅವತಾರ ಮಾಡಿ ಜಗನ್ಮೋಹಿನಿಯಂತೆ ನೀಲಾಂಗಿನಿಯಾಗಿ ಅಷ್ಟವರ್ಷಗಳಾಗಿರುವವು. ನಾನು ಇಲ್ಲಿಂದ ಮುಂಚಿತವಾಗಿ ಹಿಮಂತರಾಜನ ಪಟ್ಟಣಕ್ಕೆ ತೆರಳಿ ಹಿಮಂತರಾಜನಿಗೆ ಈ ಸುದ್ದಿಯನ್ನೆಲ್ಲ ತಿಳಿಸಿ ಪಾರ್ವತಿಯಂ ಈಶನ ಪೂಜೆ ಮಾಡಲಿಕ್ಕೆ ನೇಮಿಸಿ ಗೌರಿಗೆ ಶಿವಮಂತ್ರೋಪದೇಶ ಮಾಡಿ ಬರುತ್ತೇನೆ. ಸುರಾಚಾರರೇ,
1: ನಾರದ ಮುನೀಂದ್ರ,
2: ನೀವು ಇಲ್ಲಿಂದ ತಾರಕನ ಪಟ್ಟಣಕ್ಕೆ ತೆರಳಿ ಸೆರೆಮನೆಯಲ್ಲಿದ್ದ ಇಂದ್ರನ ಬಿಡಿಸಿ ಚದುರಿ ಹೋದ ದೇವತೆಗಳನ್ನೆಲ್ಲ ಕಲಿಸಿ ಎಲ್ಲರೂ ಕಲೆತು ದ್ವಾರಕೆಗೆ ಬಂದು ಯೋಗಾನಂದಮಯರಾಗಿ ಶ್ರೀಕೃಷ್ಣನ ಸ್ತುತಿ ಮಾಡಿರಿ.
1: ಹಾ
2: ಸುರಾಚಾರರೇ,
1: ನಾರದರೇ,
2: ನಿಮ್ಮ ಸ್ತುತಿಗೆ ಶ್ರೀಕೃಷ್ಣನು ಮೆಚ್ಚಿ ನೀವು ಕೇಳಿದ ವರಮಂ ಕೊಡುತ್ತೇನೆ ಮಕ್ಕಳಿರ ಮೇಲೆ ಕೇಳಿ ಎಂದು ಆತನು ಸಿರಿಯಸ್ತಮಂ ನಿಮ್ಮೆಲ್ಲರ ತಲೆಯ ಮೇಲಿಡುತ್ತಾನೆ.
1: ಹಾ
2: ಸುರಾಚಾರರೇ,
1: ನಾರದ ಮುನೀಂದ್ರ,
2: ಆಗ ನೀವು ಆತನ ಕೇಳುವುದೇನೆಂದರೆ?
1: ಏನೆಂದು?
2: ಸುರಾಚಾರರೇ,
1: ನಾರದರೇ,
2: ಅಹೇ ಸ್ವಾಮಿ ಶ್ರೀಕೃಷ್ಣ, ಹೇಮಕೂಟಕ್ಕೂ ಅಂತರದಿ ಸ್ವಾಮಿಯಾದ ಶಂಭು ಮೂರ್ತಿಯು ಮಹಾತಪಸ್ಸಿಗೆ ಕುಳಿತಿರುವ ಪಾರ್ವತಿಯಂ ಕಂಠರದು ನೋಡಲಲ್ಲ. ಅದಕ್ಕಾಗಿ ಶಿವನ ತಪೋಭಂಗ ಮಾಡಲಿಕ್ಕೆ ನಿನ್ನ ಮಗನಾದ ಮನ್ಮಥನಂ ಹೇಮಕೂಟಾಚಲಕ್ಕೆ ಕಳುಹಿಸಿಕೊಡಬೇಕೆಂದು ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ಅದರಂತೆ ಶ್ರೀಕೃಷ್ಣನು ಮಗನಾದ ಮನ್ಮಥನಂ ಹೇಮಕೂಟಾಚಲಕ್ಕೆ ಕಳುಹಿಸಿದ ತಕ್ಷಣವೇ ಕಾಮನು ಬಂದು ಪಂಚಶರಮಂ ಹೂಡುವ ಕಾಮನ ಬಾಣದ ದೆಪ್ಪಿಗೆ ನಿತ್ತರಿಸದೆ ಪರಶಿವನು ಕಣ್ತೆರೆದಾಕ್ಷಣವೇ ಪಾರ್ವತಿಯಂ ರಮಿಸುವ ತಕ್ಷಣವೇ ಷಣ್ಮುಖನು ಹುಟ್ಟಿ ತಾರಕಾದಿ ರಾಕ್ಷಸರನ್ನಂ ಸಂಹಾರ ಮಾಡುವ ದೇವೇಂದ್ರನು ಪುನಃ ದೇವಲೋಕದ ಸಿಂಹಾಸನವನ್ನೇರುವ ಆ ಹೊತ್ತಿಗೆ ಯಾವತ್ತು ಲೋಕಗಳು ಸುರಕ್ಷಿತವಾಗಿರುವವು ಕಂಡಿರ ಸುರಾಚಾರ
1: ಎಲ್ಲಾ ಸಾರಥಿ ಮಹಾ ಹಸಿದು ಅನ್ನಮಂ ಕಾಣದ ಬಗೆ ದಿವ್ಯ ಮಂಡಿಗೆ ಹಾಲು ತುಪ್ಪ ಸಕ್ಕರೆ ದಿವ್ಯ ಪಾಕಾದಿ ಎಡಿಕೆಕೊಳ್ಳಿರಿಸಿದಂತಾಯಿತು ಎಲ್ಲಾ ಸಾರಥಿ ಆಹಾಹ ಈ ವ್ಯಾಳ್ಯದಲ್ಲಿ ಇಂಥ ಧೈರ್ಯವಂ ಹೇಳುವರು ದಾರಿದ್ದರು ಅಳಬೇಡೆಂದರೆ ಆನೆ ಎಷ್ಟು ಧೈರ್ಯ ಹೇ ಭಾಸ್ಕರ ಪ್ರಕಾಶಮಾನರಾದ ನಾರದರೆ ನೀವೇ ಪುನಃ ದೇವಲೋಕವನ್ನು ನಿರ್ಮಾಣ ಮಾಡಿದಂತಾಯಿತು ಇಂದ್ರಾದಿಗಳೇನೂ ನಿಮಗೆ ಕಡೆ ಬರಲ್ಲ ಬ್ರಹ್ಮನ ಮಗನೇ ಕಶ್ಯಪ ಕಶ್ಯಪನೇ ಮಗನೇ ದೇವೇಂದ್ರ ಇದು ನಿಮಗೆ ಹತ್ತಿದ ಭಾರ ನಮ್ಮದೇನಿದೆ ನೀವು ಹೇಗೆ ಹೇಳುತ್ತೀರೋ ಹಾಗೆ ಕೇಳುತ್ತೀವಿ ಕಂಡಿರಾ ಸುರಾಚಾರ್ಯರೇ
2: ಎಲ್ಲ ಸಾರಥಿ ಇದೇನು ಹಿಮಂತರಾಜನ ಪಟ್ಟಣ
3: ಹೌದು ಸ್ವಾಮಿ
2: ಎಷ್ಟು ಚಳಿಯಾಗುತ್ತದೆ ಹೇಗೆ ಮಾಡೋಣ ಅಪ್ಪ ಹಿಮಂತರಾಜ
3: ಸ್ವಾಮಿ ನಾರದರೇ
2: ಅಮ್ಮ ಮೇನಕಾದೇವಿ
3: ಸ್ವಾಮಿ ನಾರದರೇ
2: ಎಲ್ಲರೂ ಕ್ಷೇಮವೇ
3: ಎಲ್ಲರೂ ಕ್ಷೇಮ ನಾರದರೇ
2: ಓಹೋ ಜಗಜ್ಜನನಿ ನೀನೇ ಎನ್ನಂ ಸಂರಕ್ಷಣೆ ಮಾಡಬೇಕು ಅಮ್ಮಯ್ಯ ಜಗತ್ ಪಾವನ ತರಳಾದ ಉಮಾದೇವಿ ನೀಲಕಂಠನಾದ ನಿನ್ನ ಗಂಡನು ನಿನ್ನ ಮಹಿಮೆಯನ್ನರಿಯದೆ ಹೇಮಕೂಟ ಗುಹಾಂತರದಿ ಮಹಾತಪಸ್ಸಿಗೆ ಕುಳಿತಿರುವ ಆತನ ಮನಸ್ಸು ನೀನು ಸಂತೋಷ ಪಡಿಸಬೇಕಲ್ಲದೆ ನಿನಗೆ 8 ವರ್ಷದ ಕನ್ಯಾಮಣಿಯೆಂದೆನಿಸುವುದುಂಟೇ ಶಾಂಭವಿ ಅಮ್ಮಯ್ಯ ನೀನು ತ್ರಿಮೂರ್ತಿಗಳನ್ನು ಅಡೆದದ್ದು ದಾರಿಗೆ ಗೊತ್ತು ನಿನ್ನ ವಯಸ್ಸು ನಿನಗೇ ಗೊತ್ತು ಅಮ್ಮಯ್ಯ ನೀನು ಆಧಾರ ಸ್ವಾದಿಷ್ಟ ಮಣಿಪೂರಕ ಅನಾಥ ವಿಶುದ್ಧಿ ಆಗ್ನೇಯ ಈ ಷಟ್ ಚಕ್ರಗಳಿಗೆ ಆಧಾರಳಾಗಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಈ ಪಂಚತತ್ವ ದ್ವಿಷೇಂದ್ರಿಯಗಳಲ್ಲಿ ಪೃಥ್ವಿ ಅಪು ತೇಜು ವಾಯು ಆಕಾಶ ಈ ಪಂಚತತ್ವ ದ್ವಿಷೇಂದ್ರಿಯಗಳಲ್ಲಿ ನಿನ್ನ ವಿರಾಟ ರೂಪದಿಂದ ಆಡಿಸುತ್ತೀಯಲ್ಲದೆ ಅಮ್ಮಯ್ಯ ಖೇಚರಿ ಭೂಚರಿ ಸಾಚರಿ ಎಂಬ ಶಕ್ತಿ ತ್ರಿಲೋಕಮಯಳಾಗಿ ಚಂದ್ರ ಸೂರ್ಯರೇ ಕಣ್ಗಳೆನಿಸಿ ಸಾಂದ್ರತರ ಪಿಂಡಾಂಡಗಳು ನಲಿದಾಡುವ ಮಹಾಶಕ್ತಿ ದುರ್ಗಿ ನಾರಾಯಣಿ ಸದಾಶಿವಾಖ್ಯಳೆಂದೆನಿಸುವಿ ಅಮ್ಮಯ್ಯ ಆದಿಯಲ್ಲಿ ಪುಟ್ಟಿಸುವಿ ಮಧ್ಯದಲ್ಲಿ ರಕ್ಷಿಸುವಿ ಅಂತ್ಯದಲ್ಲಿ ಸಂಹರಿಸುವಿ ನಿನ್ನಂಥ ಅಧಿಕಾರ ಲಕ್ಷಣ ಇನ್ನೊಬ್ಬರಲ್ಲುಂಟೆ ಶಾಂಭವಿ ನಿನಗೆ ನಮೋ ನಮಃ
4: ನಾರದ ಮುನೀಶ್ವರ ದೊಡ್ಡವರ ನೀವು ನೀವು ಕುಳಿತು ಚಿಕ್ಕ ಗೌರಿಗೆ ನಮಸ್ಕಾರ ಮಾಡಿದಿರಿ ನೀವು ಕುಳಿತು ಮಹಾ ಕೋಪದಿಂದ ಶ್ಯಾಮ ಮೇಲೆ ಕೊಡಬೇಕೇನು ಕಾರಣ ನಮ್ಮ ಮಗಳಿಗೆ ನೀವು ದಾವಾಗ ನಮಸ್ಕಾರ ಮಾಡಿದರೂ ಆಗಲೇ ಆಯುಷ್ಯತ್ತು ಕ್ಷೀಣ ತಂದಿರೆಂದು ಮನದೋ ದಿಗಲ್ಪುಟ್ಟಿತು ಎಲ್ಲರಲ್ಲಿ ಕುಚೋದ್ಯ ಮಾಡಿದಂತೆ ನನ್ನಲ್ಲಿ ಕುಚೋದ್ಯ ಮಾಡಿ ಬಂದರೆ ನಿಮ್ಮ ಕುಚೋದ್ಯವೆಲ್ಲ ಎನ್ನ ಚಳಿ ಮಧ್ಯದಲ್ಲಿ ಸಡಗೊಂಡು ಹೋಗಿ ಬುದ್ಧಿ ಸತ್ಕಾರ ಸಿದ್ಧಿ
2: ಎಲ್ಲ ಸಾರಥಿ ಈ ಹಿಮಂತಗೂ ಈ ಹಿಮಂತನ ಹೆಂಡತಿ ಮೇನಕಿಗೂ ತಾವೇ ಹಡೆದಿವೆಂಬ ಮೋಹದ ಮೇಲೆ ನಮ್ಮ ಮೇಲೆ ಕೋಪೋದ್ಭರಿತರಾಗುತ್ತಾರೆ
5: ಹೌದು ಸ್ವಾಮಿ
2: ಎಲ್ಲ ಸಾರಥಿ
5: ಸ್ವಾಮಿ
2: ಈ ಪಾರ್ವತಿಯು ಇವರಿಗೆ ಮಗಳಾಗಬೇಕಂತೆ ಶಿವ ಶಿವ ಎಲ್ಲ ಹಿಮಂತ ಮೇನಕಾದೇವಿ
3: ಸ್ವಾಮಿ ನಾರದರೆ
2: ಈ ಪಾರ್ವತಿಯು ನಿಮಗೆ ಮಗಳಾಗಬೇಕೆ
3: ಹೌದು ಸ್ವಾಮಿ
2: ಇದು ನಿಜವೇ
3: ನಿಜ ಸ್ವಾಮಿ
2: ನಿನ್ನ ಜನ್ಮ ಸಫಲವಾಯಿತು ಮೇನಕಾದೇವಿ ನಿನ್ನ ಗಂಡನ ಜನ್ಮ ವಿಮೋಚನೆಯಾಯ್ತು ಈ ಜನನಿಯಂ ನೀವು ದಾರೆಂದು ತಿಳಿದಿರುವಿರಿ
3: ದಾರ ಸ್ವಾಮಿ
2: ಅಮ್ಮಯ್ಯ ಈ ಪುಟ್ಟ ಪಾರ್ವತಿಯೇ ಪೂರ್ವದಲ್ಲಿ ದಕ್ಷ ಬ್ರಹ್ಮನ ಮಗಳು ಸಾಕ್ಷಾತ್ ಸತಿದೇವಿಯು ಈ ಜನನಿಯೇ ದಾಕ್ಷಾಯಣಿಯು ಚಂದ್ರಶೇಖರನ ಹೆಂಡತಿಯು ಪಂಪಾಪತಿಯ ಕುಲೋದ್ಧಾರಕಳು ಹಿಮಂತರಾಜ
4: ನಾರದ ಪುರುಷ.

0: ಹಿಂದಕ್ಕೆ ದಕ್ಷದ್ವರದಲ್ಲಿ ಧುಮುಕಿ ಪುನಃ ನಿಮ್ಮಲ್ಲಿ ಅವತಾರ ಮಾಡಿರುವಳು. ಆ ಸಿಟ್ಟಿಗೆ ಶಿವನು ಹೇಮಕೂಟದಲ್ಲಿ ಈ ಭವಾನಿಯಂ ಒಲಿಸಿಕೊಳ್ಳುವ ಪ್ರಯುಕ್ತ ಮಹಾತಪಸ್ಸಿಗೆ ಕುಳಿತಿರುವ ಈ ಕ್ಷಣವೇ ಗೌರಿಯಂ ಮಹಾದೇವನಲ್ಲಿಗೆ ಬಿಟ್ಟು ಬನ್ನಿರಿ. ಆತನು ಒಂದು ವೇಳೆ ಕಣ್ತೆರೆದು ನೋಡಿದರೆ ಈ ಉಮಾದೇವಿಯಂ ವಿವಾಹ ಮಾಡಿಕೊಂಬುವ. ಎಲ ಹಿಮಂತರಾಜ, ಈ ಜಗಜ್ಜನನಿಯು ನಿಮಗೆ ಮಗಳಾಗಬೇಕೇ? ನಿಮಗೂ ನಿಮ್ಮಪ್ಪಗೂ ನಮಗೂ ನಮ್ಮಪ್ಪಗೂ ತಾತ ಮುತ್ತಾತಂದರಿಗೆಲ್ಲ ಈಕೆಯೇ ನಿಜವಾದ ಮಾತೆಯು, ತ್ರಿಮೂರ್ತಿಗಳನ್ನು ಹಡೆದ ಪರಮ ಮಂಗಳೆಯು. ಈ ಜನನಿಯಿಂದಲೇ ಜಗದೋತ್ಪತ್ಯ. ಹಿಮಂತರಾಜ, ಜಾಗೃತಿಯಿಂದ ಹೇಮಕೂಟಾಚಲಕ್ಕೆ ಹೋಗಿ ಶಿವನ ಸನ್ನಿಧಿಯಲ್ಲಿ ಬಿಟ್ಟು ಬಾರ ಈ ರಾಜ ನಟಕಲ್ಪ ಭೋಜ.
1: ಸ್ವಾಮಿ ನಾರದರೇ, ನಿಮ್ಮ ಅಪ್ಪಣೆ ಪ್ರಕಾರ ಪಾರ್ವತಿಯು ಹೇಮಕೂಟಕ್ಕೆ ಬಿಟ್ಟು ಬರುತ್ತೀನಿ. ನಾರದ ಗಾನವಿದ್ಯ ವಿಶಾರದ.
2: ಹೇ ಶ್ರೀಕೃಷ್ಣ ನಾರಾಯಣ, ಈಶ್ವರನು ಹೇಮಕೂಟ ಗುಹಾರಣ್ಯದಲ್ಲಿ ಮಹಾ ತಪಸ್ಸಿಗೆ ಕುಳಿತಿರುವ ಗಿರಿಜಯಂ ತತ್ ಶಿವನ ಸೇವಾ ಶಕ್ತಳನ್ನಾಗಿ ಮಾಡಿ ಬಂದೆವು. ಈಶ ತಾನು ಕಣ್ತೆರೆದು ನೋಡುವ ದೆಂದಿಗೋ ಮೋಹಿತನಾಗುವ ದೆಂದಿಗೋ, ತಕ್ಷಣವೇ ಷಣ್ಮುಖನು ಹುಟ್ಟಿ ತಾರಕಾದಿ ರಕ್ಕಸರ ನಂ ಸಂಹರಿಸುವ ದೆಂದಿಗೋ. ಇದರ ಭಾವಾರ್ಥವಂ ಪೇಳುವ ಪರ್ಯಾಂತರ ನಮ್ಮ ಶಿಷ್ಯ ಶಿರೋರತ್ತರಾದ ನಿರ್ಜರಾದಿಗಳ ಗತಿಯೇನು? ನಾರಾಯಣ ನಾರಾಯಣ, ನೀನು ಕೊಟ್ಟ ವರಗಳನ್ನು ತಪ್ಪುವಾತನಲ್ಲವೆಂದು ತಿಳಿದೆವು. ಇದರಲ್ಲಿ ನಮ್ಮ ತಪ್ಪೇನಿದೆ? ನೀನೇನು ಚಿಂತೆ ಮಾಡಬೇಡ ಕಂಡಿಯಾ ನಾರಾಯಣ.
3: ಬೃಹಸ್ಪತಿ ಆಚಾರ್ಯರೇ,
2: ನಾರಾಯಣ,
3: ಪಾರ್ವತಿಯಂ ದೂರ್ಜಟಿಯಲ್ಲಿ ಬಿಟ್ಟು ಬಂದೆವೆಂದು ಹೇಳಿದ್ರಿ ನಿಜ. ಷಣ್ಮುಖನು ಹುಟ್ಟುವ ಬಗೆ ಹೇಗೆಂದು ಎನ್ನಂ ಬಂದು ಕೇಳಿದರೆ ಇದಕ್ಕೆ ನಾನೇನು ಹೇಳಲಿ? ಸುರಾಚಾರ್ಯರೇ,
2: ನಾರಾಯಣ,
3: ಈಶನ ಅನುಗ್ರಹ ಪಾರ್ವತಿಯೋಳ ಆಗುವ ತನಕ ಇದೇ ಭಂಗಮಂ ಪಡುತ್ತಿರಬೇಕು. ಕಾಲಕ್ಕೆ ಬಂದ ಕಷ್ಟಾದಿಗಳಂ ಒಲ್ಲೆನೆಂದರೆ ಬಿಡಬಲ್ಲದೇನೈ ಬೃಹಸ್ಪತಿ ಆಚಾರ್ಯರೇ?
0: ಶ್ರೀಮನ್ ನಾರಾಯಣ ಭಕ್ತಪರಾಯಣ,
3: ದೇವೇಂದ್ರ,
0: ನಿನ್ನ ಕಂದನಾದ ಕಾಮನೆಂಬುವ ಸದ್ವಿಗ್ರಹನಂ ಶಿವನ ತಪೋಭಂಗ ಮಾಡಲಿಕ್ಕೆ ಹೇಮಕೂಟಕ್ಕೆ ಕಳುಹಿಸಿಕೊಡು. ನಾರಾಯಣ ನಾರಾಯಣ,
3: ದೇವೇಂದ್ರ,
0: ವಿರೂಪಾಕ್ಷನು ಗೈಯುವ ಪರಮ ತಪವಂ ಭಂಗಿಸಿ ಶಿವನ ಇಂದ್ರಾದಿಗಳನ್ನು ಸ್ಖಲಿತ ಮಾಡ ಬರುವ ತ್ರಾಣ ಇವನಲ್ಲಿ ಅಲ್ಲದೆ ಮಿಕ್ಕಾದವರಲ್ಲಿ ಆ ತ್ರಾಣವಿಲ್ಲ. ನಾರಾಯಣ, ಶಿವನ ತಪೋಭಂಗವಾಯಿತೆಂದರೆ ಪಾರ್ವತಿಯಂ ತಕ್ಷಣವೇ ಕೂಡುವ. ಷಣ್ಮುಖನ ಹುಟ್ಟಿದ ತರುವಾಯ ತಾರಕಾದಿ ರಾಕ್ಷಸರನ್ನು ಸಂವರಿಸಿ ನಮ್ಮ ಬಂಧನಗಳನ್ನು ಬಿಡಿಸುವ. ಇದಕ್ಕೆ ಕಾಮನಂ ಕಳುಹಿಸಿಕೊಡು ಬುದ್ಧಿ ಸತ್ಕಾರ್ಯ ಸಿದ್ಧಿ.
3: ಅಯ್ಯೋ ಶಿವ ಶಿವ ಶಂಭೋ ಶಂಕರ, ಏನು ಕಷ್ಟ ತಂದೊಟ್ಟಿದೆಯೋ ಸಾಂಬ ಶಿವ.
2: ಹೇ ನಾರಾಯಣ, ಇಂದರನೆಂದ ಮಾತಿಗೆ ಮನಸ್ಸಿನೋಳು ಕಂದಿ ಕುಂದಿ ಚಿಂತಾಗ್ನಿಯೋಳು ಮಗ್ನನಾಗಬೇಡ. ಕಾಮನ ವರೆತು ಶಿವನ ತಪಸ್ಸು ಭಂಗ ಮಾಡುವರಾರು? ಕಾಮನಂತ ಸಹಸ್ರ ಮಕ್ಕಳ ಮುಂದೆ ಕಂಡಿಯ ಈ ಒಬ್ಬ ಭಕ್ತನು ಹೋದರೆ ಮುಂದೆ ಕಂಡಿಯ ದೇವ? ಭಕ್ತರಂ ಪರಿಪಾಲಿಸುವೆಂದು ನೀನು ಕೊಟ್ಟ ವರಗಳನ್ನು ತಪ್ಪು ಆತನಲ್ಲವೆಂದು ತಿಳಿದೆವು. ಇದರಲ್ಲಿ ನಮ್ಮ ತಪ್ಪೇನಿದೆ? ನೀನೇನು ಚಿಂತೆ ಮಾಡಬೇಡ ಕಂಡಿಯಾ ನಾರಾಯಣ.
3: ಅಯ್ಯೋ ಶಿವ ಶಿವ, ಎಂಥ ನಿಷ್ಕಾರುಣ್ಯ ಭಕ್ತರು ಎನ್ನಗೆ ಮೂಲವಾದರು. ಅಯ್ಯೋ, ನೀವೇನು ಮಕ್ಕಳಿಲ್ಲದವರಂತೆ ಮಾತನಾಡುವಿರಲ್ಲ. ಜಗನ್ಮೋಹನ ಕಾಮನಂ ಶಿವನಲ್ಲಿಗೆ ಕಳುಹಿದರೆ ಅನೇಕ ಕಾಲದಿಂದ ತಪಸ್ಸಿಗೆ ಕುಳಿತು ಉರಿಗಣ್ಣು ಮುಚ್ಚಿ ಕೆಂಡಮಂ ತುಂಬಿಕೊಂಡಿರುವ ಕಣ್ಣು ತೆರೆದ ಆ ಕ್ಷಣವೇ ಕಂದನು ಉಳಿದಾನೆ. ಶಿವಶಿವ, ಅಗ್ನಿ ನೇತ್ರಕ್ಕೆ ಗುರಿಯಾಗಿ ಸುಟ್ಟು ಭಸ್ಮವಾಗಿ ಬಿಡುತ್ತಾನೆ. ಅಯ್ಯೋ, ನಿಮ್ಮ ಸಂಕಟಕ್ಕೆ ಎನ್ನನ್ನಾದರೂ ಕೊಲ್ಲಬಾರದೆ. ಇದ್ದ ಒಬ್ಬ ಮಗನಂ ಅಗ್ನಿಗೆ ಆಹುತಿ ಮಾಡಿ ಈ ಸಭಾಸಜ್ಜನರ ಸಂಗಡ ಬಯಸಿಕೊಳ್ಳುತ್ತಾ ಇರಬೇಕೆ? ಇಂಥ ವರಮಂ ಕೇಳುವುದು ತರವೇನಪ್ಪ ದೇವೇಂದ್ರ?
0: ಜಡಜ ಪೀಠಮಂ ಪಡೆದು ಪಡವಿ ಪಾಲನೆ ಸೃಷ್ಟಿಕರ್ತಗೋಸ್ಕರ ನಡು ಹೊಕ್ಕಳೋಳ್ ಬ್ರಹ್ಮನಂ ಪಡೆದ ಜಡಜಾಕ್ಷನಿ. ನಾರಾಯಣ, ಜಡಜಾಸ್ತ್ರನಾದ ಮನ್ಮಥನಂ ಋಣನಲ್ಲಿಗೆ ಕಳುಹಿಸಿಕೊಡುವ ಮನಸ್ಸು ಮಾಡಬೇಕಲ್ಲದೆ ಈ ವಚನಕ್ಕೆ ತಪ್ಪಬೇಡವ ಈ ಮುರಾಸುರ ಮರ್ದನ ಶಾಂತಗುಣವರ್ಧನ.
3: ಅಪ್ಪ ದೇವೇಂದ್ರ, ಬಂಗಾರ ಬೆಳ್ಳಿ ಧನ ಧಾನ್ಯಮಂ ಕೊಡಲಿಕ್ಕೆ ಎರವು ತರಲುಂಟು. ಅಗ್ನಿಗೆ ದಬ್ಬಲಿಕ್ಕೆ ಹಸು ಮಗನಂ ವರ ರೂಪದಿ ಕೇಳುವಿರಲ್ಲ, ಇದು ನಿಮಗೆ ಧರ್ಮವೇ? ಅಯ್ಯೋ, ನಿಮ್ಮ ನಿಷ್ಠೂರು ಸುಟ್ಟು ಹೋಗಲಿ. ರುಕ್ಮಣಿ ಸತ್ಯಭಾಮಾದಿಗಳು ಈ ಮಾತಿಗೆ ಒಪ್ಪುವರೇ ಹಾಗೆ? ಶಿವಶಿವ ಶಿವಶಿವ, ಈ ನಾರದರು ಎಂಥ ದುಃಖ ತಂದೊಡ್ಡಿದರೋ ಸಾಂಬ ಶಿವ.
0: ಹೇ ತಾತ, 14 ಲೋಕಕ್ಕೆ ದಾತ, ಸಕಲವೂ ನಾರದರೇ ಮಾಡುತ್ತಾರೆಂದು ಈ ಲೋಕದ ಜನರು ಅಂದಂತೆ ನೀನು ಅನ್ನಬೇಕಾದರೆ ಅದು ನನ್ನ ಪ್ರಾರಬ್ಧ ಕರ್ಮ, ಅದಕ್ಕೆ ನೀನೇನು ಮಾಡುತ್ತಿ? ನಾರಾಯಣ.
3: ನಾರದರೇ,
0: ಭಕ್ತ ರಕ್ಷಾಮಣಿ ಎಂಬ ಬಿರುದು ನಿನ್ನಗಿತ್ತೆಂದರೆ ಈ ಭಕ್ತರ ನಮ್ಮ ಪಾಲಿಸು, ಇಲ್ಲವೇ ಬಿಟ್ಟು ಬಿಡು. ನಾನೇನು ನಿನ್ನ ಕುತ್ತಿಗೆಗೆ ಅಂಬು ತಂದೊಡ್ಡಿರುವೆನೋ ಮುರಹರಿ ಭಕ್ತೋದ್ಧಾರಿ.
3: ದೇವೇಂದ್ರ.
0: ನಾರಾಯಣ.
3: ಈ ನಾರದ ಮಾತಿನ ಗೋಷ್ಠಿ ನಮಗೆ ಆತಕ್ಕೆ ಬೇಕು. ಮಹಾಶಿವನ ತಪೋಭಂಗ ಮಾಡಲು ಹೇಮಕೂಟಾಚಲಕ್ಕೆ ಮಗನಾದ ಮನ್ಮಥನಿಗೆ ವೀಳ್ಯಮಂ ಕೊಟ್ಟು ಕಳಿಸುವೆ. ಇಗೋ ಅಭಯ ಹಸ್ತಮಂ ನಿಮ್ಮ ಶಿರದ ಮೇಲಿಟ್ಟಿರುವೆ. ನಡಿ ನಡಿ ರೈ ನಿಮ್ಮ ನಿಮ್ಮ ಸ್ಥಳಕ್ಕೆ. ಸುರಾಚಾರರೇ, ನಿಮ್ಮ ಮಾತಿನ ಪ್ರಕಾರ ಮದನನು ನನ್ನ ಮಗನಲ್ಲವೆಂದು ತಿಳಿದಿರುವೆ. ಅಪ್ಪ ನಾರದ ಗಾನವಿದ್ಯ ವಿಶಾರದ, ಈಗಲಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತೆ.
0: ನಾರಾಯಣ ನಾರಾಯಣ,
3: ಒಬ್ಬ ಮಗನು ಹೋದರೆ ಇನ್ನೊಬ್ಬ ಮಗನಂ ಮುಂದೆ ಕಂಡೇನು? ಈ ಭಕ್ತರ ದುಃಖವಂ ಸಹಿಸಲಾರ ಕಂಡಿಯಾ ಬ್ರಹ್ಮನಂದನ?
0: ಅದಕ್ಕಲ್ಲವೇ ಶ್ರೀಹರಿ ನಿನಗೆ ಭಕ್ತ ರಕ್ಷಾಮಣಿ ಎಂಬ ಬಿರುದು.
3: ಬಳಿ ಬಳಿ ರೇಲಾ ಸಾರಥಿ, ಅತಿ ಜಾಗ್ರತಿಯಿಂದ ಎನ್ನ ಮತ್ಪುತ್ರನಾದ ಮನ್ಮಥನಂ ಅರ್ಥಿಯಿಂದ ಬರ ಹೇಳು ಕಂಡಿಯಾ ಸಾರಥಿ.
0: ಸಿಕ್ಕ ಸಿಕ್ಕ ಸಿಕ್ಕ ಸಿಕ್ಕ ಸಿಕ್ಕ ಸಿಕ್ಕ.

0: ಸಾಗರೂಪಮ ಬಾಹುಬಲಾಢ್ಯ ಬಲಶಕ್ತಿ ದಿಗ್ವಿಜಯನಾದ ಮಾರ ಭಾಗ್ಯದ ಕುಬೇರನಾದ ಮನ್ಮಥ ಇತ್ತವ.
1: ಅಪ್ಪಯ್ಯ,
0: ಪಂಜರದೊಳಗಿಟ್ಟ ಅರಗಿಣಿಯಂ ಕಡೆಗೆ ತೆಗೆದು ಗಿಡಗನ ಬಾಯಿಗೆ ಕೊಟ್ಟಂತೆ ನಿನ್ನಂ ಮಾರಿಯ ಬಾಯಿ ತುತ್ತಿಗೆ ದಾರಿ ಎರೆದನು ಕಂದ.
1: ಅದು ಯಾತಕ್ಕೆ ತಂದೆ?
0: ಇಕೋ ನಾರದನಿಟ್ಟ ಕಿಚ್ಚು ದಾರಿಗೆ ಹೇಳಿದರೂ ತೀರದು. ಅದೇನೆಂದರೆ ತಾರಕನ ಉಪದ್ರಕ್ಕೆ ತಾಳಲಾರದೆ ದೇವತೆಗಳು ಮೊರೆ ಇಟ್ಟು ಶಿವನಂ ನೋಡಿ ಬಂದರಂತೆ. ಕಂದ,
1: ಅಪ್ಪಯ್ಯ,
0: ತತ್ ಶಿವನು ಹೇಮಕೂಟದಲ್ಲಿ ಮಹಾ ತಪಸ್ಸಿಗೆ ಕುಳಿತಿರುವನಂತೆ. ತರುವಾಯ ಶಿವನ ತಪೋ ಭಂಗ ಮಾಡಿದರೆ ಸದಾ ಶಿವನು ಪಾರ್ವತಿಯಂ ಕೂಡುವನಂತೆ. ಇದು ಯಾವತ್ತು ತೆತ್ತೀಸಕೋಟಿ ದೇವತೆಗಳಿಗೆ ಸಮ್ಮತವಂತೆ. ಕುಮಾರ,
1: ಅಪ್ಪಯ್ಯ,
0: ಅದಕ್ಕಾಗಿ ಶಿವನ ತಪೋ ಭಂಗ ಮಾಡಲಿಕ್ಕೆ ನಿನ್ನ ನಾಂ ಕಳಿಸಿಕೊಡುತ್ತೇನೆಂದು ದೇವತೆಗಳಿಗೆ ಅಭಯಮಂ ಕೊಟ್ಟಿರುವೆನು. ಶಿವನ ತಪೋ ಭಂಗ ಮಾಡಲಿಕ್ಕೆ ಜಾಗೃತಿ ಹೇಮಕೂಟಕ್ಕೆ ತೆರಳುವಂತವನಾಗು ಮಗನೇ, ಭಾಗ್ಯ ಸಂಪನ್ನನೇ.
1: ಜೇದತ್ಪ್ರಸಿದ್ಧಿಯಾಗುವಂತೆ ಹಗಜಾದರ ತವ ಪ್ರಭಾವಿನ ದಿವ್ಯ ಭವ್ಯ ಮೋಲಾಸ್ತ್ರ.

ಇದುವರೆಗೆ ಗಿರಿಜಾ ಕಲ್ಯಾಣ ಬಯಲಾಟವನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿಯ ಸದಸ್ಯರು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆ. ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನವನ್ನು.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಅಲಿ ಅಕ್ಬರ್ ಖಾನ್ ಅವರ ಸರೋದ್ವಾದನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಮೊಹಮ್ಮದ್ ಏಜಾಯಲ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿ ಆದ್ಮಿ ಕಿಲೋನಾ ಹೈ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿ ಆಜ್ ಕೆ ಶಹನ್ ಶಾ ಚಿತ್ರದ ಗೀತೆ. ಅಂಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಪ್ಪಿ ಲಾಹರಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅನುರಾಧ ಪಡ್ವಾಲ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಆಂದಿಯಾನ್ ಚಿತ್ರದ ಗೀತೆ. ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಪ್ಪಿ ಲಹರಿ.

ಪದ್ಮಿನಿ ನಾಗರಾಜು ಅವರಿಂದ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ವಿಶೇಷ ಸುದ್ದಿ ಸಂಚಿಕೆ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 9:30 ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರಫೋನಿನ ಕಾರ್ಯಕ್ರಮ, ವಿಷಯ ಗ್ರಂಥಾಲಯಗಳ ಬಳಕೆ. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ರಸ್ತೆ ಅಪಘಾತ ಮತ್ತು ಸುರಕ್ಷಾ ಕ್ರಮಗಳ ಕುರಿತು ರಾಯಚೂರಿನ ಶರಣಬಸವೇಶ್ವರ ಆಸ್ಪತ್ರೆಯ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಶ್ರೀಹರ್ಷ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ, ನಂತರ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:11. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53. ಹಾಗಾದರೆ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯ ರಾಜೇಂದ್ರನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.